ಆಕಾಶವಾಣಿ ವಿಜಯಪುರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇಂದು 2026 ಇಸ್ವಿ ಮೇ ತಿಂಗಳಿನ 30 ತಾರೀಕು ಶನಿವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಕುಮಾರ್ ಶೇಖ್ದಾರ್ ಮಾಡುವ ಬೆಳಗಿನ ನಮಸ್ಕಾರಗಳು.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಡಿ ಸಿ ಗೀತಾ ಅವರಿಂದ. 6:35 ರೈತರಿಗೆ ಸಲಹೆ. 6:40 ಜನಪದ ಸಂಗೀತ.

ಗಂಟೆ 45 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸೇವಾ ಚಟುವಟಿಕೆ ಕುರಿತು ತಿಪಟೂರು ತಾಲೂಕು ಕೆರೆಗೋಡೆ ರಂಗಾಪುರ ಶ್ರೀಮಠದಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡೆ ರಂಗಾಪುರದ ಶ್ರೀಮಠ. 6:50 ಜನಪದ ಸಂಗೀತ. ಇಂದು ಬೆಳಗ್ಗೆ 7:00 to 7:30 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. ಇಂದು ಬೆಳಗ್ಗೆ 7:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಇಂದು ಬೆಳಗ್ಗೆ 7:45, 8:30 ಹಾಗೂ 9:30 ಚಿತ್ರಗೀತೆಗಳು ಮೂಡಿಬರಲಿವೆ. ಎಂದಿನಂತೆ ಇಂದು ಬೆಳಗ್ಗೆ 9:00 ಚಜ್ಜೆ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ, ನಂತರ ಮಿಶ್ರ ಗೀತೆಗಳು ಮೂಡಿಬರಲಿವೆ. ಇಂದು ಬೆಳಗ್ಗೆ 10:00 to 12:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಭಾಷಣ. ಮಾತನಾಡುತ್ತಾರೆ ಶಾಂತಲಾ ಎಸ್ ಮುಕುಂದಿ ಮಠ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನೆರವು ರಾಮ ಕುಲಕರ್ಣಿ. ನಂತರ ಭಾವಗೀತೆಗಳು. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರಿಂದ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಮಧ್ಯಾಹ್ನ 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಮಧ್ಯಾಹ್ನ 3:00 ಸಂಜೆ 3:15 ಸಂಜೆ 5:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇನ್ನು ಸಂಜೆ ಕಾರ್ಯಕ್ರಮಗಳಲ್ಲಿ ಸಂಜೆ 5:00 UPSC IFS ಪರೀಕ್ಷೆಯಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದ ಅಥಣಿ ತಾಲೂಕಿನ ಸೌದಿ ಗ್ರಾಮದ ಬಸವರಾಜ್ ಕೆಂಪವಾಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ. ಸಂಜೆ 5:30 ನಮ್ಮ ನಿಲಯದಿಂದ ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. 6:00 ಸೇವಾ ಮಾಹಿತಿ. 6:10 ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. 6:15 ಪ್ರಾಯೋಜಿತ ಕಾರ್ಯಕ್ರಮ ಸೇವಾ ಚಟುವಟಿಕೆ ಕುರಿತು ತಿಪಟೂರು ತಾಲೂಕಿನ ಶ್ರೀ ಕೆರೆಗೋಡೆ ರಂಗಾಪುರ ಶ್ರೀಮಠದಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡೆ ರಂಗಾಪುರದ ಶ್ರೀಮಠ. 6:51 ಕಿಸಾನವಾಣಿಯಲ್ಲಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಾವಯವ

0: ಇದೀಗ ಕೇಳಿ ಬಂದ ಗೀತೆಯನ್ನು ಹಾಡಿದವರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.
1: ವೆಂಕಟೇಶ ದಯಮಾಡು ವೇದವೇದ್ಯನೇ.

ಇಲ್ಲಿಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಮುಗಿಯಿತು. ಈಗ ಸಮಯ ಬೆಳಗಿನ 6:29:21. ಇನ್ನು ಮುಂದೆ ಸರಿಯಾಗಿ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಡಾಕ್ಟರ್ ಡಿ ಸಿ ಗೀತಾ ಅವರಿಂದ ಚಿಂತನ ಕೇಳಲಿದ್ದೀರಿ.

0: ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ಡಿಸಿ ಗೀತಾ ಅವರಿಂದ.
1: ಭಾಷೆ ಎಂಬುದು ಇರದಿದ್ದರೆ ಜಗತ್ತು ಅಂಧಕಾರದಲ್ಲಿ ಮುಳುಗಿರುತ್ತಿತ್ತು ಎನ್ನುವುದು ಬಹು ಪುರಾತನವಾದ ಪ್ರಸಿದ್ಧ ಹೇಳಿಕೆ. ನಿಜ, ಇದುವರೆಗಿನ ಮನುಷ್ಯರ ಸಾಧನೆಗಳೆಂದು ಏನೇನನ್ನು ಗುರುತಿಸುತ್ತೇವೆಯೋ ಅದೆಲ್ಲವೂ ವ್ಯಕ್ತವಾಗಿರುವುದು ಮನುಷ್ಯರೇ ಸೃಷ್ಟಿಸಿಕೊಂಡ ಭಾಷೆಯ ಮೂಲಕವೇ. ಭಾರತದಲ್ಲಿರುವ 4,000 ಭಾಷೆಗಳಲ್ಲಿ ಕೇವಲ 400 ಭಾಷೆಗಳಷ್ಟೇ ಬಳಕೆಯಾಗುತ್ತಿವೆ. ಅವುಗಳಲ್ಲಿ ನಮ್ಮ ಕನ್ನಡ ಸುಲಭವಾಗಿ ಪಕ್ಕಕ್ಕೆ ಸರಿಯುವುದಿಲ್ಲ ಎನ್ನುತ್ತಾರೆ ಭಾಷಾ ತಜ್ಞರು. ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ತಿಳಿವನ್ನು ಇಷ್ಟು ಸಲೀಸಾಗಿ ನಾವು ಅಳಿವಿನಂಚಿಗೆ ಸರಿಸಿಬಿಡಬಹುದೇ? ನಿಜಕ್ಕೂ ಇಲ್ಲಿ ಆಗುತ್ತಿರುವುದೇನು? 1997 ನಂತರ ಹುಟ್ಟಿದ ಜೆನ್ ಝಿ ಹಾಗೂ 2013 ನಂತರ ಹುಟ್ಟಿದ ಜೆನ್ ಆಲ್ಫಾ ತಲೆಮಾರಿನ ಮಕ್ಕಳ ಬಗ್ಗೆ ಒಂದಷ್ಟು ಆಕ್ಷೇಪಗಳ ಪಟ್ಟಿಯೇ ಇದೆ. ಕೈಯಲ್ಲಿ ಮೊಬೈಲ್ ಒಂದಿದ್ಬಿಟ್ರೆ ಆಯ್ತು, ಇವರು ಗಂಭೀರವಾಗಿ ಓದು ಅಧ್ಯಯನ ಬರವಣಿಗೆ ಬೇಡ, ಕೇವಲ ಮನರಂಜನೆ ಇದ್ರೆ ಸಾಕು, ತಮ್ಮ ಆರೋಗ್ಯದ ಬಗ್ಗೆ ಗಮನ ಇಲ್ಲ, ಮನೆ ಕುಟುಂಬ ಸಂಬಂಧಗಳು ಬೇಡ, ಸುತ್ತಮುತ್ತ ಅಕ್ಕಪಕ್ಕ ಏನಾಗ್ತಿದೆ ಅನ್ನೋ ಅರಿವಿಲ್ಲ, ಅಂಥದ್ದು ಬೇಕಾಗಿಯೂ ಇಲ್ಲ, ತಮ್ಮದೇ ಲೋಕದಲ್ಲಿ ಮುಳುಗಿರ್ತಾರೆ, ತಮ್ಮ ಬಗ್ಗೆ ಆ ಕ್ಷಣದ್ದನ್ನು ಮಾತ್ರ ಯೋಚಿಸ್ತಾರೆ, ಮುಂದಾಲೋಚನೆ ಇಲ್ಲ, ಯಾರೊಂದಿಗಾದರೂ ತಮ್ಮ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸೋದೇ ಗೊತ್ತಿಲ್ಲ. ಮನೆಯ ಹಣಕಾಸಿನ ಸ್ಥಿತಿ ಹೇಗಾದರೂ ಇರಲಿ, ತಾವು ಬಯಸಿದ್ದು ತಮ್ಮ ಮುಂದೆ ದಿಢೀರ್ ಪ್ರತ್ಯಕ್ಷ ಆಗ್ಬಿಡಬೇಕು. ಏಕಾಂಗಿಯಾಗಿರೋದೇ ಇವ್ರಿಗಿಷ್ಟ. ಒಂದು ಕಾಲದಲ್ಲಿ ದೊಡ್ಡವರು ಅಂದರೆ ಭಯ, ಭಕ್ತಿ, ಗೌರವ ಇತ್ತು, ಅವ್ರು ಹೇಳಿದ್ದನ್ನು ಕೇಳುವ ಮನಸ್ಥಿತಿ ಇತ್ತು, ಈಗ ಏನು ಹೇಳಿದ್ರೂ ಕೇಳಿಸ್ಕೊಳ್ಳೋದಿಲ್ಲ. ಈಗ ದೊಡ್ಡವರೇ ಮಕ್ಕಳಿಗೆ ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗೆ ಮುಂದುವರೆದ್ರೆ ಮುಂದೆ ಮಕ್ಕಳ, ಸಮಾಜದ ಭವಿಷ್ಯದ ಗತಿ ಏನು? ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಅಡಿಗರ ವರ್ಧಮಾನ ಕವಿತೆ ನೆನಪಾಗುತ್ತೆ. ಆ ಕವಿತೆಯಲ್ಲಿ ಹಿರಿಕಿರಿ ತಲೆಮಾರುಗಳ ಸಂಘರ್ಷವಿದೆ. ತಂದೆಗೆ ಮಗನ ಬಗೆಗೆ ಪ್ರೀತಿ ಕಾಳಜಿ, ಆದರೆ ಮಗನಿಗೆ ಅದು ಲೆಕ್ಕಕ್ಕೇ ಇಲ್ಲ. ಎಳಸಿನ ಮನೋಭಾವ, ಹರೆಯದ ಹುಂಬತನ, ಯೌವನೋತ್ಸಾಹ, ಇವ ಆತುರದಲ್ಲಿ ವಿವೇಚನೆ ಇಲ್ಲದೆ ಮಾಡಿಕೊಳ್ಳುವ ಅವಘಡಗಳಿಗೆ ಅವನ ಹಿಪ್ಪಿಗಳೊಂದಿಗಿನ ಸಹವಾಸ ಮಾಡಿ ಹಾಳಾಗುತ್ತಿದ್ದಾನೆಂಬ ಆತಂಕ ತಂದೆಗೆ. ಅಪ್ಪ ಕೂಗಿ ಹೇಳಿದರೂ ಮಗನ ಕಿವಿಗೆ ತಾಗೋದೇ ಇಲ್ಲ. ಯೌವನದ ಅಸ್ಪಷ್ಟ ಅಪಕ್ವತೆಯನ್ನು ದಾಟಿ ಪ್ರಬುದ್ಧರಾಗಿ ಸಾರ್ಥಕ ಬದುಕು ಕಟ್ಟಿಕೊಂಡಲ್ಲಿ ಬದುಕು ಯಶಸ್ಸು ಕಂಡಂತೆ. ಹಾಗೆಯೇ ಒಂದು ಮಹಾಕಾವ್ಯದ ಸೃಷ್ಟಿಯೂ ಕೂಡ ಎನ್ನುವುದನ್ನು ವರ್ಧಮಾನ ಕವಿತೆ ಹೇಳುತ್ತದೆ. ನಮಗೆ ಗೊತ್ತಿರುವ ಭಾಷೆಯನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದೊಂದಾದರೆ ನಮಗೆ ಅರ್ಥವಾಗದ ಭಾಷೆಗಳೂ ಇವೆ. ಉದಾಹರಣೆಗೆ ಹಣ, ಆಸ್ತಿ ವಿಚಾರಕ್ಕೆ ಕುಟುಂಬಗಳಲ್ಲಿ ಜಾತಿ, ಧರ್ಮ, ಹಣ, ಬಣ್ಣ, ಉದ್ಯೋಗ ಮುಂತಾದ ಶ್ರೇಷ್ಠತೆಯ ವ್ಯಸನಗಳು, ನಕಾರಾತ್ಮಕ ಆಲೋಚನೆಗಳಿಂದಾಗಿ ಭಾಷೆ ಗೊತ್ತಿದ್ದರೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟೇ ಬೆರೆತರೂ ಅರಿತೆವೇನು ನಾವು ನಮ್ಮ ಅಂತರಾಳವ ಎನ್ನುವಂತೆ ಸೋಲುತ್ತೇವೆ. ಭಾಷೆಯ ಇನ್ನೊಂದು ಮಗ್ಗಲೂ ಇದೆ. ಇದು ಹೇಳಿ ಕೇಳಿ ಡಿಜಿಟಲ್ ಅಥವಾ ಯಾಂತ್ರಿಕ ಬುದ್ಧಿಮತ್ತೆಯ ಕಾಲ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳು ಮುಂದುವರಿದು

0: ಎಲ್ಲವೂ ಅಂಗೈಗೆ ಎಟುಕುತ್ತದೆ ಎನ್ನುವುದೇನೋ ನಿಜ. ಆದರೆ ಎಐನಿಂದಾಗಿ ಎಲ್ಲವನ್ನು ಯಂತ್ರವೇ ಮಾಡಿದರೆ ಮನುಷ್ಯರಿಗೇನು ಕೆಲಸ ಎನ್ನುವ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಅದೇನಿದ್ರೂ ಮನುಷ್ಯರ ಸೃಷ್ಟಿ, ಅದು ಸೃಜನಶೀಲವಾಗಿ ಯೋಚಿಸಲಾರದು. ಹೊಸತು ಬಂದಾಗೆಲ್ಲ ಆತಂಕ ಸಹಜ. ಇದು ಡಿಜಿಟಲ್ ಯುಗ. ನಮ್ಮ ಭಾಷೆಯನ್ನೇ ಈಗಿರುವ ಹಲವು ಕನ್ನಡ ಸಾಫ್ಟ್ವೇರ್ಗಳು, ಆ್ಯಪ್ಗಳ ಮೂಲಕ ಡಿಜಿಟಲೀಕರಣಗೊಳಿಸಿದಲ್ಲಿ ತಂತ್ರಜ್ಞಾನದ ಜೊತೆಗೆ ಭಾಷೆಯೂ ಬೆಳವಣಿಗೆಯನ್ನು ಸಾಧಿಸುತ್ತದೆ. ಸದ್ಯ ಡಿಜಿಟಲ್ ವೇದಿಕೆಗಳಲ್ಲಿ ಭಾಷೆಗೆ ಹೆಚ್ಚು ಭವಿಷ್ಯ ಇದೆ. ವಸಾಹತುಶಾಹಿ ವ್ಯವಸ್ಥೆಯ ಪರಿಣಾಮದಿಂದಾಗಿ ಸ್ಥಳೀಯವಾಗಿ ಪ್ರಬಲವಾದ ಪ್ರಾದೇಶಿಕ ಭಾಷೆಗಳು ಪಕ್ಕಕ್ಕೆ ಸರಿದಂತೆ ಕಾಣುತ್ತಿದೆ. ಆದರೆ ನಮ್ಮ ಭಾಷೆಯನ್ನೇ ಹೆಚ್ಚು ಹೆಚ್ಚು ಡಿಜಿಟಲೀಕರಣಗೊಳಿಸಿದ್ರೆ ಜಗತ್ತಿನಾದ್ಯಂತ ತಲುಪುವ ಸಾಧ್ಯತೆಗಳಿವೆ. ನಾವು ಆ ನಿಟ್ಟಿನಲ್ಲಿ ನಮ್ಮ ಭಾಷೆಯನ್ನು ಪಕ್ಕಕ್ಕೆ ಸರಿಯಲು ಬಿಡದಂತೆ ಬಳಸಿ ಬೆಳೆಸುವತ್ತ ನಿರಂತರವಾಗಿ ಕಾರ್ಯರೂಪಕ್ಕೆ ತರುವತ್ತ ಗಮನ ಹರಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಯುವ ಪೀಳಿಗೆಯನ್ನೂ ಗಂಭೀರವಾಗಿ ಸಜ್ಜುಗೊಳಿಸಬೇಕಾಗುತ್ತದೆ. ಸದ್ಯ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳಲು ಹೇಗೋ ಒಂದು ಪರ್ಯಾಯ ಸಿಕ್ಕಿತು ಅಂತ ಸಮಾಧಾನ ಪಟ್ಕೊಂಡ್ರಾಯ್ತೆ. ಮನುಷ್ಯರೇ ನಿರ್ಮಿಸುವ ತಂತ್ರಜ್ಞಾನದ ಬುದ್ಧಿಮತ್ತೆ ನಮ್ಮ ಆಲೋಚನಾ ಶಕ್ತಿಯನ್ನೇ ಕುಂಸಿ ಸಂಪೂರ್ಣವಾಗಿ ಯಂತ್ರಕ್ಕೆ ಮೊರೆ ಹೋಗುವ ಕಾಲ ದೂರ ಇಲ್ಲ ಅನ್ನೋದನ್ನು ತಳ್ಳಿಹಾಕುವಂತಿಲ್ಲ.
1: ಇದುವರೆಗೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:35:36.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಪ್ರೇಮ್ಚಂದ್, ICAR ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ತಮಗೆಲ್ಲರಿಗೂ ಈಗ ನಿಂಬೆ ಬೆಳೆಯಲ್ಲಿ ಅರ್ಕಾ ನಿಂಬೆ ಸ್ಪೆಷಲ್ನ ಬಳಕೆ ಹಾಗೂ ಅದರ ಮಹತ್ವತೆ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿಯನ್ನು ನೀಡಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ನಿಂಬೆ ಬೆಳೆಯು ಹೇರಳವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆಯುತ್ತಿದ್ದು, ಬಿಜಾಪುರ ಜಿಲ್ಲೆಯು ಸವಳು ಯುಕ್ತ ಪ್ರದೇಶವಾಗಿರುವುದರಿಂದ ಲಘು ಪೋಷಕಾಂಶದ ಕೊರತೆಯು ಸಾಮಾನ್ಯವಾಗಿ ಎಲ್ಲ ಗಿಡಗಳಲ್ಲೂ ಕಂಡುಬರುತ್ತದೆ. ಹಾಗೆಯೇ ನಿಂಬೆ ಬೆಳೆಗೆ ಲಘು ಪೋಷಕಾಂಶದ ಅವಶ್ಯಕತೆ ಹೆಚ್ಚಾಗಿರುವುದರಿಂದ ಈ ಸವಳು ಪ್ರದೇಶದ ಭೂಮಿಯಲ್ಲಿ ಬೆಳೆದ ನಿಂಬೆ ಬೆಳೆಯಿಂದ ಗಿಡಗಳಿಗೆ ಲಘು ಪೋಷಕಾಂಶದ ಲಭ್ಯತೆ ಬಹಳ ಕಡಿಮೆ. ಹಾಗಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ICAR ತಯಾರಿಸಿರುವ ಅರ್ಕಾ ನಿಂಬೆ ಸ್ಪೆಷಲ್ ಈ ಲಘು ಪೋಷಕಾಂಶದ ಕೊರತೆಯನ್ನು ನಿವಾರಿಸಲು ಸಕ್ಷಮವಾಗಿದೆ. ಗಿಡಗಳಿಗೆ ಈ ಲಘು ಪೋಷಕಾಂಶದ ಮಿಶ್ರಣವಾದ ಅರ್ಕಾ ನಿಂಬೆ ಸ್ಪೆಷಲ್ ಅನ್ನು ಸಿಂಪರಣೆ ಮಾಡುವುದರ ಮುಖೇನ ಗಿಡಗಳಿಗೆ ಈ ಕೊರತೆಯನ್ನು ನೀಗಿಸಿ ಅತಿ ಹೆಚ್ಚಿನ ಹೂಗಳು ಹಾಗೂ ಕಾಯಿಗಳನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಅರ್ಕಾ ನಿಂಬೆ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಲಭ್ಯವಾಗುವುದರಿಂದ ಈ ನಿಂಬೆ ಸ್ಪೆಷಲ್ ಅನ್ನು ರೈತರು ತಮ್ಮ ನಿಂಬೆ ಗಿಡಗಳಿಗೆ ಸಿಂಪರಣೆ ಮಾಡುವುದರ ಮುಖೇನ ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ಇದರ ಸಿಂಪರಣೆ ಹೇಗೆ ಮಾಡಬೇಕೆಂದರೆ 200 ಲೀಟರ್ ನೀರಿಗೆ 1 ಕೆಜಿ ಅರ್ಕಾ ನಿಂಬೆ ಸ್ಪೆಷಲ್, 10 ನಿಂಬೆ ರಸ ಹಾಗೂ 10 ಶಾಂಪೂನ ಮಿಶ್ರಣವನ್ನು ಮಾಡಿ 1 ಎಕರೆ ಪ್ರದೇಶದಲ್ಲಿ ಸಿಂಪರಣೆ ಮಾಡಬೇಕು. ಈ ಸಿಂಪರಣೆಯು ಹೂ ಬಿಡುವಕ್ಕಿಂತ ಮುಂಚೆ 1 ಬಾರಿ ಹಾಗೂ ಹೂ ಬಿಟ್ಟ ನಂತರ ತಿಂಗಳಿಗೆ 1 ಬಾರಿ, ಅಂದರೆ ಹೂವಿನಿಂದ ಕಾಯಿಯಾಗಲು 5 ತಿಂಗಳ ಸಮಯವಿರುತ್ತದೆ. ಪ್ರತಿ ತಿಂಗಳು 1 ಬಾರಿ ಸಿಂಪರಣೆ ಮಾಡುವುದರಿಂದ ಈ

ಅರ್ಕ ನಿಂಬೆ ಸ್ಪೆಷಲ್ ಸಿಂಪರಣೆ ಮಾಡಿದ ಗಿಡಗಳಲ್ಲಿ ಅತಿ ಹೆಚ್ಚಿನ ಗಾತ್ರದ ನಿಂಬೆಕಾಯಿಗಳು ಹಾಗೂ ಉತ್ತಮ ಗುಣಮಟ್ಟವುಳ್ಳ ಹಾಗೂ ಹೆಚ್ಚಿನ ರಸಭರಿತವಾದ ನಾವು ನಿಂಬೆಕಾಯಿಗಳನ್ನು ಪಡೆಯಬಹುದು ಹಾಗೂ ಮಾರುಕಟ್ಟೆಯಲ್ಲಿ ಈ ನಿಂಬೆಕಾಯಿಯಿಂದ ಹೆಚ್ಚಿನ ಲಾಭವನ್ನು ರೈತರು ಗಳಿಸಬಹುದು. ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಗೆ ನೀವು ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಥವಾ ನೀವು ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. ಡಾಕ್ಟರ್ ಪ್ರೇಮ್ಚಂದ್, ವಿಜ್ಞಾನಿ, ಸಸ್ಯ ಸಂರಕ್ಷಣಾ ವಿಭಾಗ, ಕೃಷಿ ವಿಜ್ಞಾನ ಕೇಂದ್ರ ಇಂಡಿ. ನನ್ನ ಮೊಬೈಲ್ ನಂಬರ್ 9620434248. ಇಲ್ಲಿಯವರೆಗೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲ ರೈತ ಬಂಧುಗಳಿಗೆ ಧನ್ಯವಾದಗಳು.

ವಿಜಯಪುರ ಆಕಾಶವಾಣಿಯಿಂದ ಜನಪದ ಸಂಗೀತವನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 6:44:30. ಇನ್ನು ಮುಂದೆ ಸರಿಯಾಗಿ 6:45 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್, ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972622390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವು

0: ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟಿದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂತ ಒಂದು ಉದ್ದೇಶದಿಂದ ಚಿತ್ರದುರ್ಗ ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395. ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಆಕಾಶವಾಣಿ ಆಕಾಶವಾಣಿ ವಿಜಯಪುರ. ಸಮಯ 6:58 ಇನ್ನು ಮುಂದೆ ಕೇಳಿ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?

0: ಹಾಕ್ರಿ, ಅವ್ನ ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಇದು ಇತ್ರೇಲ್ ಮಿಶ್ರಣದಿಂದ ಇಥಿಲೀನ್ ಗ್ಯಾಸ್ ಅನ್ನು ಪಡೆಯಲು ಸಹಕಾರಿಯಾಗುತ್ತದೆ.
4: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆಯ ಹಡಗಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ್ ಮಂಗಾಣವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ. ಈಗ ಸಮಯ 6:54:33. ಇನ್ನು ಮುಂದೆ ಸರಿಯಾಗಿ 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ವಿಶೇಷವಾಗಿ

ಸಮಯ ಬೆಳಗಿನ 7:35. ಇನ್ನು ಮುಂದೆ ಸರಿಯಾಗಿ 7:02 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ

0: ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.

0: ಅಮ್ಮಾ ಅಮ್ಮಾ,
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?

0: ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದ್ ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣ ಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ, ಧಾರವಾಡದಲ್ಲಿ ಇಂದು ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ, ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯ 8ನೇ ಘಟಿಕೋತ್ಸವ ಇಂದು, ನಾಡಿದ್ದು ಜೂನ್ 1ರಿಂದ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 134ನೇ ಆವೃತ್ತಿ ಪ್ರಸಾರ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಬೆಳಗ್ಗೆ 9:30ಕ್ಕೆ ಸಂಗೀತೋತ್ಸವ ಆರಂಭವಾಗಲಿದ್ದು ರಾತ್ರಿ 9:30ರವರೆಗೆ ಜರುಗಲಿದೆ. ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಟಿ, ಬಾನ್ಸೂರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ, ಸಿತಾರ್ ವಾದಕಿ ಅನುಪಮ ಭಾಗವತ್ ಸೇರಿದಂತೆ ರಾಷ್ಟ್ರಖ್ಯಾತಿಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸರ್ವರಿಗೂ ಸ್ವಾಗತ ಕೋರಿದ್ದಾರೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಟಿ ಸರ್ವರನ್ನು ವಸಂತ ಗಾನಲಹರಿಗೆ ಆಹ್ವಾನಿಸಿದ್ದಾರೆ.
1: ನಮಸ್ಕಾರ. ನಮ್ಮ ಕೇಂದ್ರ ಸಚಿವರು ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿ ಅವರಿಂದ ಪ್ರೇರಿತವಾದಂತಹ ಹುಬ್ಬಳ್ಳಿ ಧಾರವಾಡ ರಾಷ್ಟೀಯ ಸಂಗೀತ ಮಹೋತ್ಸವ ಕಾರ್ಯಕ್ರಮ ಮೇ ತಿಂಗಳು ದಿನಾಂಕ 30ರಂದು ಮುಂಜಾನೆ 9:00ರಿಂದ ರಾತ್ರಿ 9:30 ತನಕ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯದಲ್ಲಿರುವಂತಹ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಗೀತ ಕಾರ್ಯಕ್ರಮ ಮಹೋತ್ಸವ ನಡೀತಾ ಇದೆ. ಇದರಲ್ಲಿ ಯುವ ಕಲಾವಿದರು ಹಿರಿಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ನಂದು ಮತ್ತು ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಬಾನ್ಸರಿ ಹಾಗೂ ಗಾಯನ ಜುಗಲ್ ಬಂದೆ ಕಾರ್ಯಕ್ರಮ ಇದು ವಿಶೇಷವಾದದ್ದು. ಹೀಗಾಗಿ ತಾವೆಲ್ಲರೂ ಮುಂಜಾನೆಯಿಂದ ರಾತ್ರಿವರೆಗೆ ಕಾರ್ಯಕ್ರಮ ಮುಗಿಯುತ್ತಾ ಇದ್ದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕೆಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.
0: ನಾಡಿದ್ದು ಜೂನ್ 1ರಿಂದ 30ರವರೆಗೆ ದೇಶಾದ್ಯಂತ ಕೃಷಿ ಭೂಮಿ ಉಳಿಸಿ ಮಾಸಿಕ ಅಭಿಯಾನ ನಡೆಯಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ 2 ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನ ಮುಂಗಾರು ಅಭಿಯಾನ 2026 ಉದ್ಘಾಟಿಸಿ ಮಾತನಾಡಿದರು. ದೇಶದ ರೈತರ ಕಠಿಣ ಪರಿಶ್ರಮದಿಂದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೊಸ ದಾಖಲೆ ಸೃಷ್ಟಿಸಲಾಗಿದೆ. 3,765 ಲಕ್ಷ ಟನ್ ಉತ್ಪಾದನೆ ಅಂದಾಜಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 188 ಲಕ್ಷ ಟನ್ಗಳಷ್ಟು ಏರಿಕೆಯಾಗಿದೆ ಎಂದರು. 1 ಲಕ್ಷ ಕ್ವಿಂಟಾಲ್ಗೂ ಅಧಿಕ ಪ್ರಮಾಣದ ರಾಷ್ಟೀಯ ಬೀಜ ಭಂಡಾರ ರಚಿಸಲಾಗಿದೆ. ಈವರೆಗೆ 9,17 ಲಕ್ಷಕ್ಕೂ ಅಧಿಕ ರೈತರಿಗೆ ಕಿಸಾನ್ ಕಾರ್ಡ್ ವಿತರಿಸಲಾಗಿದೆ ಎಂದು ಕೇಂದ್ರ ಸಚಿವ ಚೌಹಾಣ್ ಹೇಳಿದರು. ಹೊಸ ಆದಾಯ ತೆರಿಗೆ ಕಾಯ್ದೆಯನ್ನು ಸರಳಗೊಳಿಸಲಾಗಿದ್ದು ಇದು ತೆರಿಗೆದಾರರ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಐಸಿಎಐ ಭವನದಲ್ಲಿ ನೇರ ತೆರಿಗೆಗಳ ಸಮಿತಿ ಹುಬ್ಬಳ್ಳಿ ಶಾಖೆ ಆಯೋಜಿಸಿದ್ದ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ 2 ದಿನಗಳ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು.

0: ಲೆಕ್ಕ ಪರಿಶೋಧಕರು ದೇಶದ ಆರ್ಥಿಕ ಶಿಸ್ತು, ತೆರಿಗೆ ಜಾಗೃತಿ ಹಾಗೂ ಕೈಗಾರಿಕಾ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಐಸಿಎಐ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹುಬ್ಬಳ್ಳಿ ಶಾಖೆ ಉತ್ತರ ಕರ್ನಾಟಕದ ಯುವ ವೃತ್ತಿಪರರಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿದೆ ಎಂದು ಸಚಿವ ಜೋಶಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಚುರುಕಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಲಿದ್ದಾರೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಹಕ್ಕು ಮಂಡಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಕಾರ್ಯಕ್ಷಮತೆ ಅಧ್ಯಯನಕ್ಕಾಗಿ ವಿಧಾನಪರಿಷತ್ ಶಾಸಕ ಎಸ್ ರವಿ ಅಧ್ಯಕ್ಷತೆಯಲ್ಲಿ 18 ಜನ ಶಾಸಕರು ಹಾಗೂ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ಸರ್ಕಾರ ರಚಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿಯಲ್ಲಿ ಸಭೆ ಜರುಗಿತು. ಧಾರವಾಡ, ಗದಗ್, ಬೆಳಗಾವಿ, ಹಾವೇರಿ, ಬಾಗಲಕೋಟೆ ಹಾಗೂ ವಿಜಯಪುರ ವಿಭಾಗದಲ್ಲಿ ಪ್ರಸ್ತುತ ಪ್ರಗತಿಯಲ್ಲಿರುವ ಮತ್ತು ದುರಸ್ತಿಯಲ್ಲಿರುವ ಏತ ನೀರಾವರಿ ಯೋಜನೆಗಳು ಮತ್ತು ಕೆರೆ ತುಂಬಿಸುವ ಯೋಜನೆಗಳ ಕಾರ್ಯಕ್ಷಮತೆಯ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಜಲಸಂಪನ್ಮೂಲ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯ ಏತ ನೀರಾವರಿ ಯೋಜನೆಗಳು, ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸುವ ಯೋಜನೆ, ಕೆರೆ ತುಂಬಿಸುವ ಯೋಜನೆಗಳ ಹಾಗೂ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಸಮಿತಿ ಅಭ್ಯಸಿಸಲಿದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ AIIIT 8ನೇ ಘಟಿಕೋತ್ಸವ ಇಂದು ಬೆಳಗ್ಗೆ 11:00 ಹುಬ್ಬಳ್ಳಿ ತಾಲೂಕು ನವನಗರದಲ್ಲಿರುವ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಆಯೋಜಿತವಾಗಿದೆ. ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. AIIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ ದಾನಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ AIIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ.
4: AIIIT ಧಾರವಾಡದ 8ನೇ ಘಟಿಕೋತ್ಸವವನ್ನು May 30 ಬೆಳಗ್ಗೆ 11:00 ಆಯೋಜಿಸಲಾಗಿದೆ. ಈ ಘಟಿಕೋತ್ಸವ ಸಮಾರಂಭದಲ್ಲಿ 255 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಹೆಸರಿನ ಚಿನ್ನದ ಪದಕ, ಸಂಸ್ಥೆಯ ಪದಕ ಮತ್ತು ನಿರ್ದೇಶಕರ ಪದಕಗಳನ್ನು ಒಳಗೊಂಡು ಒಟ್ಟು 6 ಪದಕಗಳನ್ನು ವಿತರಿಸಲಾಗುವುದು. 2026-27 ಶೈಕ್ಷಣಿಕ ವರ್ಷದಿಂದ ಒಂದು ಹೊಸ ಬಿಟೆಕ್ ಇನ್ AI ಅಂಡ್ ಕಂಪ್ಯೂಟಿಂಗ್ ಕೋರ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ಕ್ವಾಂಟಮ್ AI ಅಂಡ್ ಕಂಪ್ಯೂಟಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ಸಂಶೋಧನಾ ವಾತಾವರಣ ಸೃಷ್ಟಿಸಲು 5 MW ಡೇಟಾ ಸೆಂಟರ್ನೊಂದಿಗೆ ಸಂಯೋಜಿಸಿದ ಸಂಶೋಧನಾ ಪಾರ್ಕ್ ಅನ್ನು ಸಹ ಮಾಡಲು ಉದ್ದೇಶಿಸಲಾಗಿದೆ.
0: ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ

ಮನದ ಮಾತುಗಳನ್ನಾಡಲಿದ್ದಾರೆ. ಮನ್ ಕಿ ಬಾತ್ ಆಕಾಶವಾಣಿ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್ ಚಾನೆಲ್ ಸೇರಿದಂತೆ ಪ್ರಧಾನಮಂತ್ರಿ ಕಚೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಪ್ರಸಾರವಾಗಲಿದೆ. ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು. ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯ 8ನೇ ಘಟಿಕೋತ್ಸವ ಇಂದು. ನಾಡಿದ್ದು ಜೂನ್ 1ರಿಂದ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 134ನೇ ಆವೃತ್ತಿ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 7:16. ಇನ್ನು ಮುಂದೆ ಕೇಳಿ ಭಾವಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಕೇಳಿ ಬಂದ ವೃಂದಗಾನದಲ್ಲಿ ಗೀತೆಯ ರಚನೆಯಾಗಿತ್ತು, ಕುವೆಂಪು ಅವರದು. ಇನ್ನು ಮುಂದೆ ಕೇಳಿ, ರಚನೆ ದೊಡ್ಡರಂಗೇಗೌಡ ಅವರದು, ಹಾಡಿದ ಕಲಾವಿದರು ದೀಪಾ ಸತ್ಯನಾರಾಯಣ ಅವರು.

0: ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳಿದಿರಿ. ಈಗ ಸಮಯ ಬೆಳಗಿನ 7:30:02.
1: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
2: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
1: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
2: ಸೈನಿಕ ಸ್ಕೂಲ್ ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
1: ಸ್ಥಳ ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
2: ಮೊಬೈಲ್ ಸಂಖ್ಯೆ 9620120700.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
7: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
8: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482230000 ಕರೆ ಮಾಡಿ.
7: ಲಿಡ್ಕರ್, ನಂಬಿಕೆ ನಿರಂತರ.
9: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
10: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
9: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
10: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
11: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೆಳಗರೆ ಗಮನಿಸಿ, ಇಂದು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಭಾಷಣ ಮಾಡುತ್ತಾರೆ ಶಾಂತಲಾ ಎಸ್ ಮುಕುಂದಿ ಮಠ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ನೆರವು ರಾಮ ಕುಲಕರ್ಣಿ. ನಂತರ ಭಾವಗೀತೆಗಳನ್ನು ಆಲಿಸಬಹುದು. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

ಈಗ ಸಮಯ ಬೆಳಗಿನ 7:33:18. ಇನ್ನು ಮುಂದೆ ಸರಿಯಾಗಿ 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.

0: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
0: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
0: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಉದಯೋನ್ಮುಖ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಹೆಚ್ಚುವರಿ ಜವಾಬ್ದಾರಿಯ ಕ್ಷೇತ್ರವನ್ನು ನಿಯೋಜಿಸಲು ಸರ್ಕಾರ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ 2 ಕಾರ್ಯತಂತ್ರದ ನಿರ್ಣಾಯಕ ನೂತನ ಹೊರಠಾಣೆಗಳನ್ನು ನಿನ್ನೆ ಗುಜರಾತ್ನ ಭುಜ್ನಲ್ಲಿ ಉದ್ಘಾಟಿಸಿದ ನಂತರ ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಅವರು ಸಂವಾದ ನಡೆಸಿದರು. ಬಿಎಸ್ಎಫ್ ಸ್ಥಾಪನೆಯ 60ನೆಯ ವರ್ಷದಲ್ಲಿ ಬಿಎಸ್ಎಫ್ನ ಗಡಿ ಭದ್ರತಾ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಪರಿವರ್ತಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಗಡಿ ಭದ್ರತೆಯ ಸಾಂಪ್ರದಾಯಿಕ ವಿಧಾನವನ್ನು ಬದಲಿಸಲು ಪ್ರಾದೇಶಿಕ ಭದ್ರತೆಯ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸುವ ಮೂಲಕ 4 ಕೋನಗಳ ಭದ್ರತಾ ಗ್ರಿಡ್ ಸ್ಥಾಪಿಸಲಾಗುವುದು ಎಂದು ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಈ ಉಪಕ್ರಮವು ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು, ನಾಗರಿಕ ಆಡಳಿತ, ಸ್ಥಳೀಯ ಪೊಲೀಸರು ಮತ್ತು ಮಿಲಿಟರಿಯಲ್ಲಿ ಹಂಚಿಕೊಳ್ಳಲಾದ ಪ್ರಾಥಮಿಕ ಜವಾಬ್ದಾರಿಯನ್ನು ಒಳಗೊಂಡಿರುತ್ತದೆ ಎಂದು ಅವರು ವಿವರಿಸಿದ್ದಾರೆ. ಸ್ಮಾರ್ಟ್ ಬಾರ್ಡರ್ ಸೆಕ್ಯೂರಿಟಿ ಯೋಜನೆಯಡಿಯಲ್ಲಿ ಗಡಿಗಳಲ್ಲಿ ಭದ್ರತಾ ಗ್ರಿಡ್ಗಳನ್ನು ಬಲಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಈ ಪ್ರಯತ್ನಕ್ಕೆ 1,000,000,000,000 ರೂಪಾಯಿಗಳ ಹೂಡಿಕೆ ಅಗತ್ಯವಿದೆ. ಡ್ರೋನ್ಗಳು, ರೆಡಾರ್ಗಳು, ಕಾವಲು ಗೋಪುರಗಳು, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಭದ್ರತಾ ಸಿಬ್ಬಂದಿಗಳ ನಿಯೋಜನೆಯು ದೃಢವಾದ ಭದ್ರತಾ ಗ್ರಿಡ್ ರಚನೆಗೆ ಕಾರಣವಾಗುತ್ತದೆ. ಒಮ್ಮೆ ಸ್ಥಾಪನೆಯಾದ ನಂತರ ಯಾರೂ ದೇಶದ ಗಡಿಗಳನ್ನು ಉಲ್ಲಂಘಿಸಲು ಧೈರ್ಯ ಮಾಡುವುದಿಲ್ಲ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದಾವೆ. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜನೆ ಮಾಡುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ಅವರು ವಿವರಣೆ ನೀಡಿದ್ದಾರೆ. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಸಿಡಿಸಿಎ ಕಚೇರಿಗೆ ಅವುಗಳನ್ನು ಹಸ್ತಾಂತರಿಸಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವ ಅವರು, ಭಾರತ 2,680 ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲಾಗಿದೆ. ಪರಿಶೀಲನೆಯ ನಂತರ ಈ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ನಿಧಿ ಬಿಡುಗಡೆ ಮತ್ತು ಬಳಕೆಯ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿವರವಾದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನ, ಪಿಎಂ ಪೋಷಣೆ, ಉಲ್ಲಾಸ್, ಪಿಎಂ ಶ್ರೀ ಸೇರಿದಂತೆ ಪ್ರಮುಖ ಯೋಜನೆಗಳ ಮೂಲಕ ಸಮಗ್ರ ವಿಧಾನವನ್ನು ಈ ವರ್ಷದಿಂದ ಕೈಗೊಳ್ಳಲಾಗುವುದು. ಇದು ಶಾಲಾ ಶಿಕ್ಷಣ ಪರಿಸರ ವ್ಯವಸ್ಥೆಯಾದ್ಯಂತ ಹೆಚ್ಚಿನ ಸಮನ್ವಯ ಮತ್ತು ಪ್ರಭಾವವನ್ನು ಖಚಿತಪಡಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಚಟುವಟಿಕೆಗಳ ಪೋರ್ಟಲ್ ಜೂನ್ 1 ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿಳಿಸಿದೆ. ಅರ್ಜಿಗಳನ್ನು ಸಲ್ಲಿಸಲು ಉದ್ದೇಶಿಸಿರುವ ವಿದ್ಯಾರ್ಥಿಗಳ

ಉತ್ತರ ಪ್ರತಿಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಪಾರದರ್ಶಕ ಮತ್ತು ದೋಷಮುಕ್ತ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಮೌಲ್ಯಮಾಪನದ ಉತ್ತಮ ಗುಣಮಟ್ಟ ಖಚಿತಪಡಿಸಿಕೊಳ್ಳಲು ಪೋರ್ಟಲ್ ಸ್ಥಾಪಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದ್ಯಾರ್ಥಿಗಳು ಸಿಬಿಎಸ್ಇ ಟೆಲಿ ಕೌನ್ಸಿಲಿಂಗ್ ಸಹಾಯವಾಣಿ ಸಂಖ್ಯೆ 1800011804 ಮತ್ತು ಇಮೇಲ್ ರಿಸಲ್ಟ್ಸ್ cbse2026@cbseshikshana.in ಮೂಲಕ ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿನ್ಯಾಸ ಲಿಂಕ್ಡ್ ಇನ್ಸೆಂಟಿವ್ DLI ಯೋಜನೆ ಉತ್ತೇಜಕ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ತಿರುವನಂತಪುರಂ ಮೂಲದ ಸೆಮಿಕಂಡಕ್ಟರ್ ಸ್ಟಾರ್ಟ್ಅಪ್ ನೇತ್ರ ಸೆಮಿ ದೇಶದ ಮೊದಲ ಎಡ್ಜ್ AI ಸಿಸ್ಟಮ್ ಆನ್ ಚಿಪ್ ನೇತ್ರ A2000 ಅನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಸುಧಾರಿತ 12 nanometer ತಂತ್ರಜ್ಞಾನ ನೋಡ್ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ಪ್ರಮಾಣದಲ್ಲಿ ನಿಯೋಜಿಸಿದಾಗ ಕಣ್ಗಾವಲು, ಆಟೋಮೊಬೈಲ್ಗಳು, ರೋಬೋಟಿಕ್ಸ್ ಮತ್ತು ಡ್ರೋನ್ಗಳಂತಹ ಕ್ಷೇತ್ರಗಳಲ್ಲಿ ಸ್ಮಾರ್ಟ್ ವಿಷನ್ ಅಪ್ಲಿಕೇಶನ್ಗಳಿಗೆ ಚಿಪ್ ಶಕ್ತಿ ನೀಡುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೆಯ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗುತ್ತಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ಇದಕ್ಕೆ ಯುದ್ದ ಭೂಮಿಯಲ್ಲಿನ ಪರಿಸ್ಥಿತಿ ಸಾಕ್ಷಿಯಾಗಿದೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಈ ಕುರಿತು ಪುಟಿನ್ ಅವರ ಮಾತುಗಳನ್ನು ಉಲ್ಲೇಖಿಸಿ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಯುದ್ದ ಭೂಮಿಯಲ್ಲಿನ ಪರಿಸ್ಥಿತಿಯು ಅಂತ್ಯಗೊಳ್ಳುವ ರೀತಿಯಲ್ಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷದ ಅಂತ್ಯಕ್ಕೆ ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಹೆಸರಿಸುವುದು ಅಜಾಗರೂಕತೆಯಾಗಿರುತ್ತದೆ. ಯುದ್ದದ ಸಮಯದಲ್ಲಿ ನಿರ್ದಿಷ್ಟ ಸಮಯದ ಚೌಕಟ್ಟು ಹಾಕುವುದು ಅಸಾಧ್ಯ ಎಂದು ಅವರು ಹೇಳಿದ್ದಾರೆ. ಉಕ್ರೇನ್ ಕುರಿತು ಮಾತುಕತೆಗಳನ್ನು ಮುಂದುವರೆಸಲು ರಷ್ಯಾ ಸಿದ್ದವಾಗಿದೆ ಮತ್ತು ಅವುಗಳನ್ನು ಎಂದಿಗೂ ತಿರಸ್ಕರಿಸಿಲ್ಲ ಎಂದು ಪುಟಿನ್ ತಿಳಿಸಿದ್ದಾರೆ. ಈ ನಡುವೆ ಉಕ್ರೇನ್ ಸಂಘರ್ಷವನ್ನು ಪರಿಹರಿಸುವ ಕುರಿತು ಲಂಡನ್ನಲ್ಲಿ ಐರೋಪ್ಯ ರಾಷ್ಟಗಳ ಪ್ರತಿನಿಧಿಗಳು ಅನೌಪಚಾರಿಕ ಮಾತುಕತೆ ನಡೆಸಲಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 1,74,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 9,76,000 ರೈತರ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ 7 ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ದ ಗುಜರಾತ್ ಟೈಟಾನ್ಸ್ ಸೆಣಸಾಟ ನಡೆಸಲಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 6 ನಷ್ಟಕ್ಕೆ 214 ಗಳಿಸಿತು. ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ 96 ರನ್ಗಳನ್ನು ಸಿಡಿಸಿದರೆ ರವೀಂದ್ರ ಜಡೇಜಾ 45 ರನ್ ಗಳಿಸಿದರು. ಈ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಗುಜರಾತ್ ಟೈಟಾನ್ಸ್ 18.4 3 219 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಗುಜರಾತ್ ಟೈಟಾನ್ಸ್ ಪರ ಶುಭನ್ ಗಿಲ್ 53 ಎಸೆತಗಳಲ್ಲಿ 104 ರನ್ ಬಾರಿಸಿದರು. ಸಾಯಿ ಸುದರ್ಶನ್ 32 ಎಸೆತಗಳಲ್ಲಿ 58 ರನ್ ಗಳಿಸಿದರು. ಹಾಂಕಾಂಗ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ 20 ವರ್ಷದ ಒಳಗಿನ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತನ್ನ ಅದ್ಭುತ ಪ್ರದರ್ಶನವನ್ನು ಮುಂದುವರೆಸಿದೆ. 4 ಚಿನ್ನ 2 ಬೆಳ್ಳಿ ಮತ್ತು 2 ಕಂಚಿನ ಪದಕ

0: ಸೇರಿದಂತೆ ಪದಕಗಳ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಈ ಮೂಲಕ ಪದಕ ಪಟ್ಟಿಯಲ್ಲಿ ಭಾರತ ಎರಡನೆಯ ಸ್ಥಾನದಲ್ಲಿದೆ. ಚೀನಾ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ, ಸಮಯ 7:45:22.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಆಲಿಸಿ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಚಿತ್ರದ ಗೀತೆ ಹಾಡಿದ ಕಲಾವಿದರು ಎಲ್ ಎನ್ ಶಾಸ್ತ್ರಿ.

ವಿಜಯಪುರ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ, ಶಶಾಂಕ್ ಅವರ ಸಾಹಿತ್ಯಕ್ಕೆ ವಿಜಯ್ ಪ್ರಕಾಶ್ ಮತ್ತು ಶಮಿತಾ ಮಲ್ನಾಡ್ ಅವರು ಧ್ವನಿಯಾಗಿದ್ದಾರೆ. ಚಿತ್ರ ಮುದ್ದು ಮನಸೆ

0: അയ്യോ ബ്യാട കണ്ണല്ലേ.
1: ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ. ಹಾಡಿದ ಕಲಾವಿದರು ವಾಣಿ ಜಯರಾಮ್, ಚಿತ್ರ ಬಂಗಾರದ ಜಿಂಕೆ.

ವಿಜಯಪುರ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 7:59:18. ಇನ್ನು ಮುಂದೆ ಸರಿಯಾಗಿ 8 ಗಂಟೆಗೆ ಹಿಂದಿಯಲ್ಲಿ ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಸೆಕೆಂಡುಗಳು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಚಿತ್ರಗೀತೆಗಳ ಕಾರ್ಯಕ್ರಮ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಜ ನರಸಿಂಹ, ಬಲರಾಮ, ನೀಲಾಂಬರಿ, ಮಧುರಮೈತ್ರಿ, ತರಂಗ, ಯಾವ ಹೂವು ಯಾರ ಮುಡಿಗೋ ಈ ಎಲ್ಲ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಎಲ್ಲ ಚಿತ್ರಗೀತೆಗಳು ಮೂಡಿಬಂದದ್ದು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಈಗ

0: ಸಮಯ ಬೆಳಗಿನ 9:20.
1: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
2: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
1: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
2: ಸೈನಿಕ ಸ್ಕೂಲ್ ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
1: ಸ್ಥಳ ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
2: ಮೊಬೈಲ್ ಸಂಖ್ಯೆ 9620127000.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.

0: ಆಕಾಶವಾಣಿ ವಿಜಯಪುರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಏನಕ್ಕ ತೆಲಿಮೆ ಕೈ ಹೊತ್ತು ಕೂತಿಯಲ್ಲ?
3: ಬಾರ್ಪ ತಮ್ಮ ಬಾ, ಏನ್ ಮಾಡ್ತಿ? ಕಂಡಾಪಟ್ಟಿ ಕಸ ಬಂದೈತಿ ಹೊಲದಾಗ. ಅದಕ್ಕೆ ಎಷ್ಟು ಹೊಡೆದ್ರು ಏನದು ಕಸ ತೆಗೆದ್ರು ಒಟ್ಟ ಅದು ಸರಿಯಾವಲ್ದು. ಹಿಂಗಾಗಿ ನಿಮ್ ಮಾವ ಬಜಾರ್ ಕೂಗ್ಯಾನ. ಆಳನು ಸಿಗೋಲು, ಸಿಕ್ಕರು ಅವು ತೆಗದ್ರು ಮತ ಮತ ಬೆಳೆಯಾಕತೈತಿ ತಮ್ಮ. ಅದಕ್ಕ ಎಣ್ಣಿ ತರಾಕ ಅಂತೇಳಿ ಹೋಗ್ಯಾರ. ಕುಂದ್ರ ಚಾ ಮಾಡ್ತೀನಿ
2: ಅಂದ್ರೆ ಏನ್ ಕಸ ಕೊಡಿ ಎಣ್ಣಿ ಇತ್ತಲ್ಲ ಅದನ್ನ ತರಕ್ ಹೋಗ್ಯಾರನ?
3: ಹ್ಮ್, ಅದನ್ನ ತರಕ್ ಹೋಗ್ಯಾರ.
2: ಏ ಬಾಳ ಡೇಂಜರ್ ಅಕ್ಕ ಅದು. ನಿಯಂತ್ರಣ ರಾಸಾಯನಿಕಗಳಾದವಲ್ಲ ಅವ್ರನ್ನ ತರಕ್ ಹೋಗ್ಯಾರನ?
3: ಹ್ಮ್, ಏನೋ ಬಂದದತ್ತಪ್ಪ, ಅದೇನೋ ಎರಡದಿಂದ ಒಣಗ್ತದತ್ ನೋಡು.
2: ಅದು ಕಳೆ ನಿಯಂತ್ರಣ ರಾಸಾಯನಿಕ ಔಷಧ ಅದಲ್ಲಕ್ಕ, ಮಾರ್ಕೆಟ್ನಾಗ ಎಲ್ಲಾ ಕಡೆ ಲಭ್ಯ ಐತಿ. ಆದ್ರೆ ರೈತರದನ್ನ ಬಹಳಷ್ಟು ವಿಚಾರ ಮಾಡಿ ಬೆಳೆಸಬೇಕಾಗಿದೆ ನೋಡಕ. ಈಗ ಏನಾಗ್ಬಿಡ್ತದಕ್ಕ, ಅದನ್ನ ರಾಸಾಯನಿಕಗಳನ್ನ ಹೊಡಿಯೋದ್ರಿಂದ ಭೂಮಿಗೆ ಭೂಮಿಲಿರ್ತಕ್ಕಂತ ಏನು ಸೂಕ್ಷ್ಮಾಣು ಜೀವಿಗಳದವಲ್ಲಕ್ಕ ಅವೆಲ್ಲ ಸತ್ತು ಹೋಗ್ಬಿಡ್ತಾವಕ್ಕ. ಭೂಮಿ ಕೆಲವು ವರ್ಷಗಳ ನಂತರ ಏನಾಗ್ಬಿಡ್ತದೆ ಅಂದ್ರ ಅದು ಭೂಮಿ ಜೀವ ಕಳ್ಕೊಂಡ್ ಬಿಡ್ತದ ನೋಡಕ್ಕ.
3: ಬಂಜರ ಆಗ್ತದೆ,
2: ಬಂಜರ ಆಗ್ಬಿಡ್ತದ ನೋಡಕ. ಈಗ ಈ ಕಸಕ್ಕೆ ಎಣ್ಣೆ ಹೊಡಿತೇವ ನಾವು, ಹೊಡಿತಾ ಹೊಡಿತಾ ಹೊಡಿತಾ ಅದು ಏನಾಗ್ಬಿಡ್ತದ, ಭೂಮಿ ಮುಂದ ಏನೂ ಬೆಳಿ ಬೆಳಿಲಾರ್ದಂಗ ಒಂದು ಉಪಯೋಗ ಇಲ್ಲಾರ ಭೂಮಿ ಆಗ್ಬಿಡ್ತದ ನೋಡಕ. ಆದಷ್ಟು
3: ಅಂದ್ರ ನೀ ಹೇಳುದೇನಂದ್ರ ಈಗ ಭೂಮಿ ಒಳಗ ಎರಿ ಹುಳ ಅಂತ ಇರ್ತಾವ, ಅದಕ್ಕೂ ಏನ ತೊಂದರೆ ಆಗ್ತದತಿ?
2: ಹೌದಕ್ಕ, ಎರಿ ಹುಳ ಇರಬಹುದು, ಮತ್ತ ಆಮೇಲೆ ಗೆದ್ದಲ ಹುಳ ಇರ್ತದ ಅದಕ್ಕ. ಅವೆಲ್ಲ ಏನಕ್ಕ ಅಂದ್ರ ಇರಿವಿ, ಗೆದ್ದಲ, ಈ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು, ಹುಳ ಹುಪ್ಪಡಿ ಏನಾಗ್ಬಿಡ್ತಾವ ಅಂದ್ರ ಎಲ್ಲಾ ಸತ್ ಬಿಡ್ತಾವಕ್ಕ. ಅವೆಲ್ಲ ರೈತನ ಮಿತ್ರ
3: ಅಂತ ಕೇಳಿನಪ್ಪ.
2: ಈಗ ಹೊಲದಾಗ ಕಣಿಕ್ ಬಿದ್ದಿರ್ತದಕ್ಕ, ಆಮ್ಯಾಗ ದನ ಸಗಣಿ ಬಿದ್ದಿರ್ತದೆ, ಅದನ್ನೆಲ್ಲ ಏನ್ ಮಾಡ್ತಾವ ಈ ಹುಳಗಳು, ಗೆದ್ದಲಾಗಿರ್ಬೋದು, ಎರೆಹುಳ ಆಗಿರ್ಬೋದು, ಇರಿವಿಗಳಾಗಿರ್ಬೋದು, ಏನ್ ಮಾಡ್ತಾವ ಅಂದ್ರ ಭೂಮಿಯ ಮಣ್ಣಲ್ಲಿ ಅದನ್ನ ಸೇರ್ಪಡೆ ಮಾಡ್ತಾವಕ್ಕ. ಅದನ್ನ ಕೊಳಸ್ತಾವ, ಕೊಳಸಿ ಭೂಮಿಯಲ್ಲಿ ಸೇರ್ಪಡೆ ಮಾಡಿ ಗೊಬ್ಬರ ರೂಪಾಂತರ ಮಾಡಿ ಸಸ್ಯಗಳಿಗೆ ಅವು ಖನಿಜಾಂಶಗಳನ್ನ ಪೂರೈಕೆ ಮಾಡ್ತಾವಕ್ಕ. ಇದು ಎಣ್ಣೆ ಹೊಡೆದ್ರಿಂದ ಏನಾಗ್ಬಿಡ್ತೈತಿ, ಎಲ್ಲಾ ಅವು ವಿಘಟನೆ ಆಗೋದೇ ಇಲ್ಲ, ಅಂದ್ರೆ ಕೊಳೆಯಂಗಿ ಎಲ್ಲವು ಅಷ್ಟೇ ಉಳಿದು ಬಿಡ್ತಾವು. ಹಿಂಗ ಸಸ್ಯಗಳಿಗೆ ಒಂದಿಷ್ಟು ಅವಕ್ಕೇನು ಬೇಕಾದಂತ ಖನಿಜಾಂಶಗಳು ಸಿಗೋದೇ ಇಲ್ಲ.
3: ಅಂದ್ರೆ ಈಗ ಎಣ್ಣೆ ಹೊಡೆಯೋದ್ರಿಂದ ನಾವು ಏನು ಬಿತ್ತೇವೆ ಹೊಲದಾಗ ಅದಕ್ಕೂ ತೊಂದರೆ ಆಗ್ತಂತ ಹೇಳಿ.
2: ಮುಂದೊಂದ್ ದಿವಸ ಭಯಂಕರ ತೊಂದರೆ ಆಗ್ತದಕ್ಕ. ಇತ್ತೀಚೆಗೆ ರೈತರೆಲ್ಲ ಈ ಎಣ್ಣೆನ ತಗೊಂಡ್ಬರ ಹತ್ರಕ್ಕ, ಯಾಕಂದ್ರೆ ಲೇಬರ್ದ ಈಗ ಆಳುಗಳ ಪಗಾರನೂ ಬಾಳ ತುಟ್ಟಿಯಾಗೈತಿ, ಮತ್ ಸಿಗುದು ಬಾಳ ಕಷ್ಟ ಆಗ್ಬಿಟ್ಟತಿ. ಈಗ
3: ಊರಿಂದ ಊರಿಗೆ ಕರೆಸಿ ಕರ್ಕೊಂಡ್ ಬರ್ತೇವಂದ್ರು ಆಳುಗಳು ಸಿಗಲಾಗ್ಯತ.
2: ಹಂಗಾಗ್ಯದ ನೋಡಕ, ಊರಿಂದ ಊರಿಗೆ ಕರ್ಕೊಂಡ್ ಬರ್ಬೇಕು, ಟಮ್ ಟಮ್ ಚಾರ್ಜ್ ಕೊಡ್ಬೇಕು ಅವ್ರಿಗೆ, ಮತ್ತ ಎಲ್ಲಾ ರೀತಿ ಪಗಾರ ಕೊಟ್ಟಕಿಸಿಂದ ಇಷ್ಟೆಲ್ಲಾ ಮಾಡಿದ್ರು ಆಳುಗಳು ಬಂದು
3: ವ್ಯವಸ್ಥೆ ಚಾ ವ್ಯವಸ್ಥೆ ಎಲ್ಲಾ ಮಾಡ್ತೇವಂದ್ರು ಸಿಗಲ್ಲು.
2: ಹೌದು ಹೌದಕ್ಕ, ಅಂದ್ರೆ ದುಡಿಯೋರ್ದ ಕಡಿಮೆ ಆಗ್ಬಿಟ್ರಕ. ಈಗ ಹೊಲಗೊಳಗ ಏನಾಗ್ಬಿಟ್ರ, ರೈತರು ಅನಿವಾರ್ಯವಾಗಿ ಈ ರಾಸಾಯನಿಕಗಳನ್ನ ಬಳಸಾಕತ್ಬಿಟ್ರಕ. ಮತ್ ಇನ್ನೊಂದು ಇವೆಲ್ಲ ಸಮಸ್ಯೆ ಏನಕ್ಕ ಅಂದ್ರಕ, ಬೇರೆ ಬೇರೆ ದೇಶನ ಈಗಾಗಲೇ ಇವ್ರನ್ನೆಲ್ಲ ಬಂದ್ ಮಾಡ್ರಕ್ಕ, ಬ್ಯಾನ್ ಮಾಡ್ಬಿಟ್ರಿ ಕೂರ್ನ.
3: ಮತ್ ಅವ್ರ ಹೆಂಗ್ ಮಾಡ್ತಾರ ಹೊಲದಾಗ
2: ಅಂದ್ರ, ಅವರು ಒಂದಿಷ್ಟು ಬೇರೆ ಬೇರೆ ಈಗ ಭೂಮಿ ಮೇಲೆ ಕಸ ಒಣಗಿದ ಕಸವನ್ನ ಹಾಕಿಬಿಟ್ರೆ ಮಲ್ಚಿಂಗ್ ಅತಿ ಮಾಡ್ತಾರಕ್ಕ. ಅಂತವೆಲ್ಲ ಹಾಕುದ್ರಿಂದ ಕೆಳಗಡೆ ಕಳೆ ಎಳೋದಿಲ್ಲ, ಮತ್ತ ಆಮ್ಯಾಗ

0: ಆದಷ್ಟು ನೈಸರ್ಗಿಕವಾಗಿ ಅವ್ರ ಏನಂತ ಭೂಮಿಯನ್ನ ಮುಂದುವರೆದ ದೇಶಗಳು ಕಾಪಾಡ್ಕೊಳಕತ್ತಾವಕ. ಮುಂದೊಂದ್ ದಿವಸ ಹೀಗೆ ಮುಂದುವರೆದ್ರೆ ಲಕ್ಷಾಂತರ ಎಕರೆ ಕೋಟ್ಯಾಂತರ ಎಕರೆ ಭೂಮಿ ಬಂಜರಾಗಿ ನಮಗ್ ತಿನ್ನಾಕೇನು ಕೂಳು ಸಿಗುದಿಲ್ಲಕ. ಆಮ್ಯಾಗ ಈಗ ನಮಗೆಲ್ಲ ಚಂದ ಅನಸ್ತತಿ ಎಣ್ಣಿ ಹುಡುಗರಿಂದ ಮುಂದೊಂದ್ ದಿವಸ ನಮಗ ಏನೂ ಸಿಗುದಿಲ್ಲ ನೋಡಕ. ಆಮ್ಯಾಗ ಭವಿಷ್ಯದಾಗ ನಮ್ ಎಲ್ಲಾರ್ದು ಸ್ಥಿತಿ ಏನಾಗ್ಬಿಡ್ತು ಬಹಳ ದುಸ್ತರ ಅಕ್ಕದಕ್ಕ. ಮತ್ತೆ ಕೃಷಿ ಒಳಗೆ ಏನು ಭೂಮಿಯಾಗ ಏನು ಬೆಳಿಲಿಕ್ಕ ತಿನ್ನುದೇನಕ್ಕ
1: ತಿನ್ನುದೇನೇನ್ಕೊಂಡ್ ತಿನ್ನುದೈತಿ.
0: ಆಮ್ಯಾಗ ಏನೂ ಆಗುದಿಲ್ಲಕ. ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆ ರೈತ ಏನಾಗ್ಬಿಟ್ಟ ಇದನ್ನ ಇದಕ್ಕೆ ಮಾರು ಹೋಗ್ಬಿಟ್ಟನಕ.
1: ಈಗ ನೀ ಏನಂತಿ ಎಣ್ಣೆ ಹೊಡಿನೋ ಬ್ಯಾಡೋ?
0: ಈಗ ಎಣ್ಣೆ ಹೊಡಿದ್ ಬ್ಯಾಡಕ. ಆದಷ್ಟು ಏನ್ ಮಾಡೋದಕ್ಕ, ಮನೆಯವರ ಕಸ ತೆಗಿಯೋದು, ಆಮ್ಯಾಗ ಇವು ಮಷಿನ್ಗಳಿಂದ ಕಸ ತೆಗಿಯೋದು ಬಂದ ನೋಡಕ, ಅವುಗಳನ್ನ ಬಳಸ್ಕೊಳ್ಳೋದು, ಬ್ರಷ್ ಕಟ್ಟರ್ ಇರ್ತಾವಲ್ಲಕ ಅವುಗಳನ್ನ ಬಳಸಿ ಕಸ ತೆಗಿಯೋದು. ಆಮ್ಯಾಗ ಆದಷ್ಟು ಸಾಧ್ಯವಾದಷ್ಟು ನಾವು ಇವತ್ತು ಭೂಮಿ ಕಾಪಾಡ್ಕೊಂಡ್ರೆ ಮುಂದೆ ನಮಗೆ ಏನ್ ಮಾಡ್ತದಕ್ಕ, ಅದು ಸಾವಿರಾರು ವರ್ಷಗಂಟ್ಲೆ ನಮ್ ಹಿರಿಯರ್ ನಮಗೇನ್ ಇದನ್ನ ಸರಿಯಾಗಿ ಇವತ್ತು ಕೊಟ್ಟು ಹೋಗಿರ್ಲಕ, ಬಳುವಳಿ ಕೊಟ್ಟು ಹೋಗಿರಲ್ಲ, ಇದನ್ನ ಮುಂದಿನ ಜನರೇಷನ್ ನಾವು ಮುಂದಿನ ಪೀಳಿಗೆಗೆ ನಾವು ಇದನ್ನ ಕೊಟ್ರೆ
1: ಚಂದ ಕಾಪಾಡ್ಕೊಂಡು ಹೋಗಿ ಅವ್ರಿಗೆ ಮುಂದೆ ನಾವು ಅವ್ರಿಗೆ ಇಡಕ್
0: ಕೊಟ್ರೆ ಒಳ್ಳೇದಕ್ಕ. ಹೌದಲ್ಲಕ್ಕ,
1: ಏ ಇದು ಬಾಳ ಚಲೋ ಹೇಳಿದಿ. ನಾ ಈ ಸದ ಫೋನ್ ಹಚ್ತೀನಿ ನಿಮ್ಮ ಅವಾಗ, ಎಣ್ಣೆ ಬ್ಯಾಡ ಬರ್ರಿ, ನಾವು ನೀವು

0: ಸಾಧ್ಯವಾದಷ್ಟು ನಾವು ಇವತ್ತು ಭೂಮಿ ಕಾಪಾಡ್ಕೊಂಡ್ರೆ ಮುಂದೆ ನಮಗೆ ಏನ್ ಮಾಡ್ತದ, ಸಾವಿರಾರು ವರ್ಷಗಂಟ್ಲೆ ನಮ್ ಹಿರಿಯರ್ ನಮ್ಗೆ ಏನ್ ಇದನ್ನ ಸರಿಯಾಗಿ ಇವತ್ತು ಕೊಟ್ಟು ಹೋಗಿರ್ಲಕ್ಕ ಬಳುವಳಿ ಕೊಟ್ಟು ಹೋಗಿರಲ್ಲ, ಇದನ್ನ ಮುಂದಿನ ಜನರೇಷನ್ ನಾವು ಮುಂದಿನ ಪೀಳಿಗೆಗೆ ನಾವು ಇದನ್ನ ಕೊಟ್ರೆ
1: ಚಂದ ಕಾಪಾಡ್ಕೊಂಡು ಹೋಗಿ ಅವ್ರಿಗೆ ಮುಂದೆ ನಾವು ಅವ್ರಿಗೆ ಇಡಕ್
0: ಆಗುತ್ತೆ ಕೊಟ್ರೆ ಒಳ್ಳೇದಕ್ಕ ಹೌದಲಕ್ಕ.
1: ಏ ಇದು ಬಾ ಚಲೋ ಹೇಳಿದಿ, ನಾ ಈ ಸದ್ದ ಫೋನ್ ಹಚ್ತೀನಿ ನಿಮ್ಮ ಅವಾಗ ಎಣ್ಣಿ ಬ್ಯಾಡ ಬರ್ರಿ, ನಾವು ನೀವು ಕೂಡಿ ಕಸ ತೆಗೀನು, ಮತ್ತ ಅದೇನ ಟ್ರಾಕ್ಟರ್ ಏನ ಹೇಳದಿಲ್ಲ ಅದ್ರಲ್ಲಿ ಕಸ ತೆಗಿತೀವಪ್ಪ, ಹಂಗ ಮಾಡ್ತೇವ್ ನಾವು, ಕುಂದ್ರ ಒಂದಿಟ್ಟು ಮಜ್ಜಿಗೆ ಮಾಡಿನಿ ಕುಡ್ದು ಹೋಗಕಂತ.
0: ಕೊಡಕ್ ಮಜ್ಜಿಗೆ ಕುಡ್ದು ಅಗದಿ ತಂಪಾಗಿ ಹೋಗ್ಬಿಡ್ತನಕ. ನಿರೂಪಣೆ ಕೃಷ್ಣ ತಳೆವಾಡ್, ಇವರೊಂದಿಗೆ ಭಾಗವಹಿಸಿದವರು ಭಾರತೀಯ ಸುನಕಾರ್.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಈಗ ಒಂದು ನೀತಿ ಕತೆ.
3: ಒಂದ್ ಹಳ್ಳಿಯಲ್ಲಿ ಒಬ್ಬ ಅನಾಥ ಹುಡುಗ ಇದ್ದ. ಅವರಿವರ ಪಾಲನೆ ಪೋಷಣೆಯಲ್ಲಿ ಬೆಳೀತಾ ಇದ್ದ. ಅವನು ತುಂಬಾ ಬುದ್ಧಿವಂತನಾಗಿದ್ದ, ನಯ ವಿನಯದಲ್ಲಿ ಸಂಪನ್ನನೂ ಆಗಿದ್ದ. ಆದ್ದರಿಂದ ಅವನಿಗೆ ಹಳ್ಳಿಯವರೇ ಉಚಿತವಾಗಿ ಶಿಕ್ಷಣ ವ್ಯವಸ್ಥೆ ಮಾಡಿದ್ರು. ಅದೇ ಊರಿನಲ್ಲಿದ್ದ ಒಬ್ಬ ಶ್ರೀಮಂತನಿಗೆ ಮಕ್ಕಳಿರಲಿಲ್ಲ. ಹೀಗಾಗಿ ಆ ಶ್ರೀಮಂತ ಬುದ್ಧಿವಂತ ಮತ್ತು ಅನಾಥವಾಗಿರುವ ಬಾಲಕನನ್ನ ದತ್ತು ಪಡಿಬೇಕು ಅಂತ ನಿರ್ಧಾರ ಮಾಡ್ದ. ಎಷ್ಟೋ ಮಕ್ಕಳನ್ನ ಕಂಡ, ಆದ್ರೆ ಯಾವ ಮಗು ಕೂಡ ಆ ಶ್ರೀಮಂತನಿಗೆ ಒಪ್ಪಿಗೆ ಆಗಲಿಲ್ಲ. ಆ ಹಳ್ಳಿಯ ಒಬ್ಬಾತ ಬುದ್ಧಿಶಾಲಿ ಹುಡುಗನನ್ನ ಆ ಶ್ರೀಮಂತನ ಬಳಿ ಕರೆದೊಯ್ದ. ಆಗ ಆ ಶ್ರೀಮಂತ, ಮಗು, ನಾನು ನಿನ್ಗೆ ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ, ನೀನು ಸರಿಯಾಗಿ ಉತ್ತರಿಸಿದಲ್ಲಿ ನಿನ್ನನ್ನ ನಾನು ದತ್ತು ಮಾಡ್ಕೊಳ್ತೀನಿ ಅಂತ ಹೇಳ್ದ. ಆಗ್ಲಿ ದಣಿಗಳೇ, ನನಗೆ ತಿಳಿದಿರುವಷ್ಟು ನಾನು ಉತ್ತರವನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ದ ಆ ಬಾಲಕ. ಆಗ ಶ್ರೀಮಂತ ಕೇಳ್ದ, ಸಮುದ್ರದ ನೀರಿನಲ್ಲಿರುವ ಬಿಂದುಗಳು ಎಷ್ಟು ಹಾಗೂ ಅವುಗಳನ್ನ ಲೆಕ್ಕ ಮಾಡಿ ಹೇಳುವೆಯಾ ಅಂತ ಕೇಳ್ದ. ಖಂಡಿತವಾಗಿ ಎಣಿಕೆ ಮಾಡಿ ಹೇಳಬಲ್ಲೆ ದಣಿಗಳೇ ಅಂತ ಹೇಳ್ದ. ಆದ್ರೆ ಅದಕ್ಕೆ ಸ್ವಲ್ಪ ಸಮಯ ಅವಕಾಶ ಬೇಕು ಅಂತ ಹೇಳ್ದ. ನಾನು ಸಾಗರದ ನೀರಿನ ಬಿಂದುಗಳನ್ನ ಎಣಿಕೆ ಮಾಡುವವರೆಗೂ ಹೊಸದಾಗಿ ಯಾವುದೇ ನದಿಯ ನೀರು ಬಂದು ಸಮುದ್ರವನ್ನ ಕೂಡಿಕೊಳ್ಳದಂತೆ ತಾವು ತಡೆ ಹಿಡಿಯಬೇಕು, ಇದು ನನ್ನ ವಿನಂತಿ ಅಂತ ಕೇಳ್ಕೊಂಡ. ನದಿಯ ಹರಿವನ್ನ ತಡೆಯುವುದು ಹೇಗೆ ಅಸಾಧ್ಯವೋ ಸಾಗರದ ಬಿಂದುಗಳನ್ನ ಎಣಿಸುವುದು ಅಷ್ಟೇ ಅಸಾಧ್ಯದ ಕೆಲಸ ಅಂತ ಈ ಬಾಲಕ ಮಾರ್ಮಿಕವಾಗಿ ಶ್ರೀಮಂತನಿಗೆ ಸೂಚಿಸಿದ. ಆಗ ಆ ಶ್ರೀಮಂತನಿಗೆ ಬಾಲಕನ ಉತ್ತರ ಕೇಳಿ ತೃಪ್ತಿಯಾಯಿತು. ಈಗ ಶ್ರೀಮಂತ ಮತ್ತೊಂದು ಪ್ರಶ್ನೆಯನ್ನ ಕೇಳ್ದ. ಪುಟ್ಟ, ಆಕಾಶದಲ್ಲಿರೋ ನಕ್ಷತ್ರಗಳೆಷ್ಟಪ್ಪ ಅಂತ ಕೇಳ್ದ. ಆಗ ಬಾಲಕ, ದಣಿಗಳೇ, ನನಗೊಂದು ದೊಡ್ಡದಾದ ಕಾಗದ ಮತ್ತು ಗುಂಡು ಸೂಜಿಯನ್ನ ಕೊಡಬೇಕು ಅಂತ ವಿನಂತಿಸಿಕೊಂಡ. ಆಗಲಿ ಅಂತ ಕಾಗದವನ್ನ ಒದಗಿಸಿದ ಶ್ರೀಮಂತ. ಆಗ ಕಾಗದದ ತುಂಬಾ ಗುಂಡು ಸೂಜಿಯಿಂದ ಸರಸರನೆ ರಂಧ್ರಗಳನ್ನ ಮಾಡಿದ. ದಣಿಗಳೇ, ಇದರಲ್ಲಿ ಎಷ್ಟು ರಂಧ್ರಗಳಿವೆಯೋ ಆಕಾಶದಲ್ಲಿ ಅಷ್ಟೇ ನಕ್ಷತ್ರಗಳಿವೆ ಅಂತ ಕಾಗದವನ್ನ ತೋರಿಸಿದ. ಕಾಗದದಲ್ಲಿ ತೀರಾ ಕಡಿಮೆ ಅಂತರದಲ್ಲಿ ಕೊರೆಯಲ್ಪಟ್ಟಿದ್ದ ಆ ರಂಧ್ರಗಳನ್ನ ಆ ದಣಿಗೆ ಆ ರಂಧ್ರಗಳನ್ನ ಎಣಿಸಲು ಸಾಧ್ಯವಾಗಲಿಲ್ಲ. ಹಾಗೆಯೇ ನಕ್ಷತ್ರಗಳನ್ನು ಎಣಿಸಲು ಸಾಧ್ಯವಿಲ್ಲ ಅನ್ನೋದನ್ನ ಶ್ರೀಮಂತ ಒಪ್ಕೊಂಡ. ಶ್ರೀಮಂತನ ಮೂರನೆಯ ಪ್ರಶ್ನೆ, ಜಗತ್ತಿನ ಸಮಸ್ತ ಜೀವರಾಶಿಗಳ ಅಂತ್ಯ ಯಾವಾಗ ಆಗ್ತದೆ ಅಂತ. ಆಗ ಆ ಬಾಲಕ ನಿರರ್ಗಳವಾಗಿ ಸ್ವಲ್ಪವೂ ತಡವರಿಸದೆ, ದಣಿಗಳೇ, ನಮ್ಮ ರಾಜ್ಯದ ಹೊರಗೆ ಪರ್ವತಗಳ ಸಾಲು ಇದೆ. ದಿನ ದಿನವೂ ಎಷ್ಟೋ ಜಾತಿಯ ಹಕ್ಕಿಗಳು ಅಸಂಖ್ಯಾತವಾಗಿ ಹಾರಿ ಬಂದು ಆ ಪರ್ವತಗಳ ಬಂಡೆಗಲ್ಲುಗಳಿಗೆ ತಮ್ಮ ಕೊಕ್ಕನ್ನ ಉಜ್ಜುತ್ತವೆ. ಹಾಗೆ ಉಜ್ಜಲ್ಪಟ್ಟ ಆ ಬಂಡೆಗಳೆಲ್ಲವೂ ಸವೆದು ಪೂರ್ತಿ ನಾಶವಾದ ದಿನ ಸಮಸ್ತ ಜೀವರಾಶಿಯು ಅವಸಾನ ಹೊಂದುತ್ತವೆ ಅಂತ ಹೇಳ್ದ. ಆ ಉತ್ತರದಲ್ಲಿನ ತರ್ಕಚಾತುರ್ಯವನ್ನ ಕಂಡ ಶ್ರೀಮಂತ ಭಲೆ ಬಾಲಕ ಅಂತೇಳಿ ಬಾಲಕನ ಉತ್ತರವನ್ನ ಮೆಚ್ಕೊಂಡ. ಅವನು ಆ ಪುಟ್ಟ ಬಾಲಕನನ್ನ ಹತ್ತಿರಕ್ಕೆ ಕರೆದುಕೊಂಡು ಪ್ರೀತಿಯಿಂದ ಮೈದಡವಿ ಆ ಶ್ರೀಮಂತ ಈ ಬಾಲಕನನ್ನೇ ದತ್ತು ಮಗುವನ್ನಾಗಿ ಮನಸಾರೆ ಸಂತೋಷದಿಂದ ಸ್ವೀಕರಿಸಿದ. ಶ್ರೋತೃಗಳೇ, ಇದುವರೆಗೆ ಕೇಳಿದ ಕಥೆಯಿಂದ ತಿಳಿದು ಬರುವಂತಹ ನೀತಿ ಅಂತಂದ್ರೆ, ಬುದ್ಧಿವಂತರಿಗೆ ಎಲ್ಲೇ ಹೋದ್ರೂ ವಿಜಯ ಖಚಿತ ಅನ್ನೋದು ಈ ಕಥೆಯ ನೀತಿ. ನಮಸ್ಕಾರ.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 9:11:18. ಇನ್ನು ಮುಂದೆ ಕೇಳಿ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಆಲಿಸಿ ಒಂದು ಭಕ್ತಿಗೀತೆ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮಿಶ್ರ ಗೀತೆಗಳನ್ನು ಕೇಳಿದಿರಿ. ಈಗ ಸಮಯ 9:30 ಗಂಟೆ 12:12 ಸೆಕೆಂಡುಗಳು.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ

0: ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
2: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
4: ಏನಾಯ್ತಪ್ಪ?
2: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
0: ಅರೆ,
2: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
2: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
5: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಚಿತ್ರಗೀತೆಗಳ ಕಾರ್ಯಕ್ರಮ

0: ನಿಮ್ಮ
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ವಿಜಯಪುರ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದುವರೆಗೆ ಪ್ರಸಾರವಾದಂತಹ ಚಿತ್ರಗೀತೆಗಳು ಗಂಧದ ಗುಡಿ, ಬಿಡುಗಡೆಯ ಬೇಡಿ, ಹಠವಾದಿ, ನಮ್ಮೂರ ಮಂದಾರ ಹೂವೆ, ಮುಸ್ಸಂಜೆ ಮಾತು, ದಿ ವಿಲನ್. ಈಗ ಸಮಯ ಬೆಳಗಿನ 9:59:30. ಇನ್ನು ಮುಂದೆ ಸರಿಯಾಗಿ 10 ಗಂಟೆಯಿಂದ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ನಿಂಗಶೆಟ್ಟಿ ಹಾಗೂ ನಿಂಗರಾಜು ಕಾಳಪ್ಪ ಮತ್ತು ಶಂಕರ್ ಅವರು ಹಾಡಿರುವ ಲೈನ್ಮನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜನಪದ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ಮಣಿಕಾಂತ್ ಕದ್ರಿ.
1: ಹಿಂಗ್ಯಾಕವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ವಿಶ್ವ ಆಲೂಗಡ್ಡೆ ದಿನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ದೇಶದ ಸುಮಾರು ಇಡೀ ವಿಶ್ವದಲ್ಲಿ 5,000 ತಳಿಯ ಆಲೂಗಡ್ಡೆಗಳಿವೆಯಂತೆ. ನಮ್ಮ ದೇಶದಲ್ಲಿ 69 ಬಗೆಯ ಆಲೂಗಡ್ಡೆಗಳನ್ನು ಹಿಂದಿನ 3 ತಲೆಮಾರುಗಳಿಂದ ಶತಮಾನಗಳಿಂದ ಬೆಳೆಯಲಾಗ್ತಾ ಇದೆ. ಪ್ರತಿ ತಿಂಗಳು 1,000,000 ಟನ್ಗಳನ್ನು ಹೊರದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಆಲೂಗಡ್ಡೆಯು ಪೆರು ದೇಶದ ರಾಷ್ಟ್ರೀಯ ಬೆಳೆಯಾಗಿದೆ. ಈ ಉತ್ಪನ್ನದ ಪ್ರಾಮುಖ್ಯತೆಯ ಅರಿವನ್ನು ಮೂಡಿಸಲು ಪ್ರತಿ ವರ್ಷ ಮೇ 30ರಂದು ಆಲೂಗೆಡ್ಡೆ ದಿನವನ್ನಾಗಿ ಪೆರುನಲ್ಲೂ ಸಹ ರಾಷ್ಟ್ರೀಯ ಆಲೂಗೆಡ್ಡೆ ದಿನವನ್ನಾಗಿ ಆಚರಿಸ್ತಾ ಇದ್ದರೆ ಇಡೀ ವಿಶ್ವದಲ್ಲೇ ವಿಶ್ವ ಆಲೂಗೆಡ್ಡೆ ದಿನವನ್ನಾಗಿ ಆಚರಿಸಲಾಗುತ್ತದೆ. ಆಲೂಗೆಡ್ಡೆಯ ಮಹತ್ವವನ್ನು ವಿಶ್ವಕ್ಕೆ ಪರಿಚಯಿಸಲು ವಿಶ್ವಸಂಸ್ಥೆಯು ಮಾಡಿರುವಂಥ ವಿಚಾರವನ್ನು ಪ್ರಸ್ತಾಪಿಸಿರುವಂಥ ಪೆರು ವಿಶ್ವಮಟ್ಟದ ಆಚರಣೆಗೆ ದಿನವೊಂದನ್ನು ನಿಗದಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ಪೆರು ದೇಶ ವಹಿಸಿತ್ತು. ಪೆರುವಿನಲ್ಲಿ 1,000ಕ್ಕೂ ಹೆಚ್ಚು ಆಲೂಗೆಡ್ಡೆ ತಳಿಗಳಿವೆ. ವಿಶ್ವಸಂಸ್ಥೆಯ ಮುಂದಾಳತ್ವದಲ್ಲಿ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಲೂಗೆಡ್ಡೆ ದಿನಾಚರಣೆ ನಡೆಸುವ ನೆಪದಲ್ಲಿ ಅದರ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮಹತ್ವಗಳನ್ನು ಸಾರುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಹೃದಯವಂತ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿರುವ ಗೀತೆ ಇನ್ನೀಗ

ವಿಶ್ವದ ಬಹುತೇಕ ವಾಯುಗುಣದಲ್ಲಿ ಬೆಳೆಯುವಂಥ ಸಾಮರ್ಥ್ಯವಿರುವ ಆಲೂಗಡ್ಡೆಯು ಹಲವು ದೇಶಗಳ ಮುಖ್ಯ ಬೆಳೆಯಾಗಿದೆ. ಹಸಿವು, ಅಪೌಷ್ಟಿಕತೆ ಮತ್ತು ವಿಶ್ವದ ಬಳಲುತ್ತಿರುವಂಥವರಿಗೆ ಆಲೂಗಡ್ಡೆ ಪೌಷ್ಟಿಕತೆಯುಳ್ಳಂತಹ ಒಂದು ತರಕಾರಿಯಾಗಿದೆ. ವಿಶ್ವದ ಎಲ್ಲ ಭಾಗಗಳಲ್ಲಿಯೂ ಸಹ ಆಲೂಗಡ್ಡೆಯನ್ನು ಬೆಳೆಯಲಾಗುತ್ತಿದೆ. ಆದರೂ ಚೀನಾ ಮತ್ತು ಭಾರತ ವಿಶ್ವದ ಒಟ್ಟು ಬೆಳೆಯ 1/3 ಭಾಗವನ್ನು ಉತ್ಪಾದನೆ ಮಾಡುತ್ತಿವೆ. ವಾರ್ಷಿಕ 9.5 ಕೋಟಿ ಟನ್ ಉತ್ಪಾದನೆ ಮಾಡುತ್ತಿರುವಂಥ ಚೀನಾ ಪ್ರಥಮ ಸ್ಥಾನದಲ್ಲಿದ್ದರೆ 5.4 ಕೋಟಿ ಟನ್ ಉತ್ಪಾದನೆ ಮಾಡುತ್ತಿರುವ ನಾವು, ಅಂದರೆ ನಮ್ಮ ದೇಶ ಭಾರತ, 2ನೇ ಸ್ಥಾನದಲ್ಲಿದೆ ಮತ್ತು 20 ಲಕ್ಷ ಟನ್ ಬೆಳೆಯುವಂಥ ಉಕ್ರೇನ್ 3ನೇ ಸ್ಥಾನದಲ್ಲಿದೆ. ಅಚ್ಚರಿಯ ವಿಷಯವೆಂದರೆ ಆಲೂಗೆಡ್ಡೆ ಬೆಳೆಯುವ ವಿಷಯದಲ್ಲಿ 10ನೇ ಸ್ಥಾನದಲ್ಲಿರುವಂತಹ ನೆದರ್ಲ್ಯಾಂಡ್ಸ್ ಬೆಳೆಯನ್ನು ರಫ್ತು ಮಾಡುವ ದೇಶಗಳ ಪೈಕಿ ಪ್ರಥಮ ಸ್ಥಾನದಲ್ಲಿದೆ. ನಮ್ಮ ಉತ್ತರ ಪ್ರದೇಶವು ದೇಶದಲ್ಲಿ ಅತಿ ಹೆಚ್ಚು ಆಲೂಗೆಡ್ಡೆ ಬೆಳೆಯುವ ರಾಜ್ಯವೆನಿಸಿದೆ. ವರ್ಷದುದ್ದಕ್ಕೂ ಬೆಳೆಯಬಹುದಾದ ಬೆಳೆಗೆ ವರ್ಷದ ಋತುಗಳಿಗೆ ಅನುಸಾರವಾಗಿ ಕನಿಷ್ಠ 80ರಿಂದ ಗರಿಷ್ಠ 130 ದಿನಗಳು ಬೇಕಾಗುತ್ತದೆ ಈ ಬೆಳೆಯನ್ನು ಬೆಳೆಯಲು. ಕಾಮನಬಿಲ್ಲು ಚಿತ್ರಕ್ಕಾಗಿ ಸಿ ಅಶ್ವಥ್ ಹಾಡಿರುವ ಗೀತೆ, ಕುವೆಂಪು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ವಿಶ್ವದ ಬಹುತೇಕ ಎಲ್ಲೆಡೆ ಬೆಳೆಯುವಂತ ಆಲೂಗೆಡ್ಡೆ ಹಲವು ದೇಶಗಳ ಪ್ರಮುಖವಾದ ಮುಖ್ಯವಾದ ಬೆಳೆಯಾಗಿದೆ. ಹಸಿವು, ಅಪೌಷ್ಟಿಕತೆ ಮತ್ತು ಬಡತನ ನಿವಾರಣೆಯಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾ ಬಂದಿದೆ ಈ ಆಲೂಗೆಡ್ಡೆ. ಆಹಾರ ಭದ್ರತೆಯ ವಿಷಯದಲ್ಲೂ ಸಹ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಆಲೂಗೆಡ್ಡೆಯು ಪರಿಸರ ಸ್ನೇಹಿ ಬೆಳೆಯಾಗಿದ್ದು ಕಡಿಮೆ ಶಾಖವರ್ಧಕ ಅನಿಲಗಳನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ ಎಂಬುದು ಈ ಒಂದು ಸತ್ಯವನ್ನು ಕಂಡುಹಿಡಿದಿರುವುದರಿಂದ ಅನೇಕ ದೇಶಗಳು ಸಹ ಆಲೂಗೆಡ್ಡೆಯನ್ನು ಬೆಳೆಯುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಬಂದಿವೆ. ವಿಶ್ವದ ಆರ್ಥಿಕತೆಗೆ ತನ್ನದೇ ಆದ ಮಹತ್ವದ ಕೊಡುಗೆಯನ್ನು ನೀಡುತ್ತಿರುವ ಆಲೂಗೆಡ್ಡೆ ಬೆಳೆಯು ಜಾಗತಿಕ ವ್ಯವಸಾಯ ಆರ್ಥಿಕ ಅಭಿವೃದ್ಧಿಗೆ ಗಟ್ಟಿಯಾಗಿ ನೆಲೆಯನ್ನು ಒದಗಿಸುವುದಲ್ಲದೆ ಆಹಾರ ಭದ್ರತೆ ಮತ್ತು ಅಪೌಷ್ಟಿಕತೆ ಕಡಿಮೆ ಮಾಡುವುದರಲ್ಲಿ ನಾವು ಯಾರೂ ಸಹ ಕಲ್ಪನೆ ಮಾಡಲಾಗದಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ ಆಲೂಗೆಡ್ಡೆ ಅಂತ ವಿಶ್ವಸಂಸ್ಥೆ ಕೂಡ ಹೇಳಿದೆ.
4: ಆಹಾ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಇಂದು ಇಂಟರ್ನ್ಯಾಷನಲ್ ಡೇ ಆಫ್ ಪೊಟ್ಯಾಟೊ, ವಿಶ್ವ ಆಲೂಗಡ್ಡೆ ದಿನ. ಮೇ 30 ವಿಶ್ವಸಂಸ್ಥೆ ವಿಶ್ವ ಆಲೂಗಡ್ಡೆ ದಿನವೆಂದು ಘೋಷಣೆ ಮಾಡಿದೆ. ವಿಟಮಿನ್ ಸಿ ಜೊತೆಗೆ ಪೊಟ್ಯಾಷಿಯಂ, ಪಿಷ್ಟ ಪದಾರ್ಥ, ವಿಟಮಿನ್ B6 ಮತ್ತು ಖನಿಜಾಂಶಗಳು ಹೇರಳವಾಗಿರುವಂಥ ಆಲೂಗಡ್ಡೆಯು ಹೃದಯದ ಆರೋಗ್ಯ, ಮಾಂಸಖಂಡಗಳು ಮತ್ತು ನರಮಂಡಲದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನೆರವಾಗುತ್ತದೆ. ಹೊಳೆಯುವ ಬಿಳಿ ಬಣ್ಣದ ಆಲೂಗೆಡ್ಡೆಗಿಂತ ಮಾಸಲು ಬಣ್ಣದ ಆಲೂಗೆಡ್ಡೆಯಲ್ಲಿ ಹೆಚ್ಚಿನ ರೋಗ ನಿರೋಧಕಗಳು, ಆಂಟಿಆಕ್ಸಿಡೆಂಟ್ಸ್ ಇರುತ್ತದೆ. ಕಬ್ಬಿಣ, ರಂಜಕ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಮತ್ತು ಸತುವಿನ ಅಂಶಗಳು ನಮ್ಮ ದೇಹದ ಮೂಳೆಗಳ ಆರೋಗ್ಯವನ್ನು ಕಾಪಾಡುತ್ತವೆ. ರಕ್ತದೊತ್ತಡ, ಉರಿಯೂತ, ಕ್ಯಾನ್ಸರ್ ನಿಯಂತ್ರಣಕ್ಕೆ ಬೇಕಾದಂಥ ಪೊಟ್ಯಾಷಿಯಂ ಮತ್ತು ಪೊಲೆಟ್ಗಳು ಆಲೂಗೆಡ್ಡೆಯಲ್ಲಿ ಹೇರಳವಾಗಿವೆ. ಇನ್ನೇಕೆ ತಡ ಆಗಿದ್ರೆ ಆಲೂಗೆಡ್ಡೆಯನ್ನು ನಾವು ಪ್ರತಿನಿತ್ಯ ನಮ್ಮ ನಿತ್ಯದ ಆಹಾರದಲ್ಲಿ ಬಳಸಬಹುದಲ್ವಾ? ಆ ಮೂಲಕ ನಾವು ಸಹ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತೆ.
2: ಬೆನಕಾನ ನೆನವೇನು ಕಾರ್ಯ ತೊಡಗೋ ಮುನ್ನ, ಮೊದಲಲ್ಲಿ ನೆನವೇನು ಗಣಪತಿಯ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ ಸರಿಯಾಗಿ 10:35 ಇದು ಆಕಾಶವಾಣಿ ಬೆಂಗಳೂರು. ಸುನೆರೆ ಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕಾಂಪ್ರಮೈಸ್ ಬೇಡ, ಮಣಪುರಂ ಫೈನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-2233.
0: ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಆನಂದ್ ಬಕ್ಷಿ ಗೀತೆಯನ್ನು ಬರೆದು ಲಕ್ಷ್ಮೀಕಾಂತ್ ಪ್ಯಾರಲ್ಲಾಲ್ ರಾಗ ಸಂಯೋಜನೆ ಮಾಡಿರುವ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಏಕ್ ದೂಜೆ ಕೇಲಿಯೇ ಚಿತ್ರದ ಗೀತೆ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25ರಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ಜೂಲಿ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಡಿರುವ ಗೀತೆ, ಆನಂದ್ ಬಕ್ಷಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜೇಶ್ ರೋಷನ್.

ಸರ್ಗಮ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಮತ್ತು ಮೊಹಮ್ಮದ್ ರಫಿ ಹಾಡಿರುವ ಗೀತೆಯನ್ನ ಕೇಳುತ್ತಿರುವಿರಿ. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಲಕ್ಷ್ಮೀಕಾಂತ್ ಪ್ಯಾರೆಲ್ಲಾಲ್.

ಆಶಾ ಭೋಸ್ಲೆ ಮತ್ತು ಕಿಶೋರ್ ಕುಮಾರ್ ಹಾಡಿರುವ ಚಲ್ತಿ ಕಾ ನಾಮ್ ಗಾಡಿ ಚಿತ್ರದ ಗೀತೆ. ಮಜ್ರು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಎಸ್ ಟಿ ಬರ್ಮನ್.

ಸುನಿರೇ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಸಮಯ ಸರಿಯಾಗಿ 11:40. ಇದು ಆಕಾಶವಾಣಿ ಬೆಂಗಳೂರು. ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಗಾಳಿ ಮಾತು ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಜಿ ವಿದ್ಯಾಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಗೀತಾ ಪ್ರಿಯ ಗೀತೆಯನ್ನು ಬರೆದು ರಾಜನ್ ನಾಗೇಂದ್ರ ರಾಗ ಸಂಯೋಜನೆ ಮಾಡಿರುವ ಬೆಳವಳದ ಮಡಿಲಲ್ಲಿ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಚಂದ್ರದ ಗೊಂಬೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
4: ಸವಿ ನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಶುಭಮಂಗಳ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಚೆವಿದೇಶಂಕರ್ ಗೀತೆಯನ್ನು ಬರೆದು ಜಿ ಕೆ ವೆಂಕಟೇಶ್ ಸಂಗೀತ ಕಲ್ಪನೆ ಮಾಡಿರುವ ಮಯೂರ ಚಿತ್ರದ ಗೀತೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

0: ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ ಒಂಬತ್ತು ದಶಕಗಳ ಮಧುರ ಸಂಗೀತ ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

Keshvani. ಸಂಟ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಇನ್ನೀಗ ಚಿತ್ರಗೀತೆಗಳು. ಸಿಂಹಾದ್ರಿಯ ಸಿಂಹ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ದೇವಾ.

ಪೈಗಳು. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ ಆಕಾಶವಾಣಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವಚ್ಛ ಭಾರತ ಮಿಷನ್ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಬಳ್ಳಾರಿ ಮಹಾನಗರ ಪಾಲಿಕೆ ಸ್ಯಾನಿಟರಿ ತ್ಯಾಜ್ಯ ಬಳಸಿ ಗೊಬ್ಬರ ಉತ್ಪಾದಿಸಿ ಕಸದಿಂದ ಗಿಡ ಎಂಬ ಪರಿಸರ ಸ್ನೇಹಿ ಅನುಕರಣೀಯ ಯೋಗ್ಯ ಮಾದರಿ ಸೃಷ್ಟಿಸಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯ 13ನೇ ವಾರ್ಡ್ನ ಸ್ವಚ್ಛತಾ ಪರಿವೀಕ್ಷಕ ಜಗನ್ನಾಥ್ ರೆಡ್ಡಿ ತ್ಯಾಜ್ಯ ವಸ್ತುಗಳನ್ನು ಹೂ ಕುಂಡಗಳನ್ನಾಗಿ ಪರಿವರ್ತಿಸಿ ಸಸಿ ನೆಟ್ಟು ಬೆಳೆಸುತ್ತಿದ್ದಾರೆ. ಜಗನ್ನಾಥ್ ರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ಉಯರಿನಲ್ಲಿರ್ತಕ್ಕಂಥ ಹಸಿ ಕಸ ಮತ್ತು ಒಣ ಕಸ ಹಾನಿಕಾರಕ ಕಸವನ್ನು ಸಪರೇಟ್ ಮಾಡಿ ನಮ್ಗೆ ಎಷ್ಟು ಬೇಕಾಗುತ್ತೆ ತ್ಯಾಜ್ಯ ಗೊಬ್ಬರ ಮಾಡ್ಲಿಕ್ಕೆ, ಈ ಏರಿಯಾ ಸಣ್ಣದಿದೆ ಅದನ್ನಲ್ಲಿ ಮತ್ತೆ ತಗೊಂಬಂದು ನಾವು 90 ಡೇಸ್ಗೆ ಅದು ಗೊಬ್ಬರ ಆಗುತ್ತೆ. ಕೊಳಿತೆ ಕೊಳಿತದ ಮೇಲೆ ಎರೆಹುಳ ಗೊಬ್ಬರ, ಎರೆಹುಳವನ್ನು ಅದನ್ನಲ್ಲಿ ಬಿಟ್ಟು 60 ಡೇಸ್ಗೆ ಎಲ್ಲ ಗೊಬ್ಬರ ಆಗ್ಬಿಡುತ್ತೆ. ಅದೇ ಗೊಬ್ಬರವನ್ನು ನಾವು ಗಿಡಗಳಿಗೆ ಸಿಂಪರಣೆ ಮಾಡಿ ಪೌಷ್ಟಿಕಾಂಶ ಚೆನ್ನಾಗಿ ಬೇರೆ ಗಟ್ಟಿ ಆಗ್ಬಿಡ್ತದೆ ಅಂತ ಹೇಳಿ ಅದಕ್ಕೆ ಗಿಡಗಳಿಗೆ ವಿತರಣೆ ಮಾಡ್ತಾ ಇದ್ದೇವೆ.
0: ಬಳ್ಳಾರಿ ಮಹಾನಗರ ಪಾಲಿಕೆ 13ನೇ ವಾರ್ಡ್ ನಿವಾಸಿ ಕೃಷ್ಣವೇಣಿ ಪಾಲಿಕೆಯಿಂದ ವೈಜ್ಞಾನಿಕ ಕಸ ನಿರ್ವಹಣೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ.
2: ಸ್ವಚ್ಛತೆ ಬಗ್ಗೆ ಬಹಳ ನಮ್ಗೆ ಕಾರ್ಪೊರೇಟರ್ ಆಗಿರ್ಬೋದು, ನಮ್ಮ ಮುನ್ಸಿಪಾಲಿಟಿ ಸರ್ ಅವ್ರ ಆಗಿರ್ಬೋದು, ಎಲ್ಲಾದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾನೆ ಇದಾರೆ. ಅದ್ರ ಬಗ್ಗೆ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡಿಸ್ತಾರೆ, ಮತ್ತ ಆಮೇಲೆ ಹಸೆ ಕಸ ಮತ್ತ ಒಣ ಕಸ ಮತ್ತ ಹಾನಿಕಾರಿಕ ಕಸ ಅಂತೇಳಿ ಸಪರೇಟ್ ಸಪರೇಟ್ ತಗೊಂಡ್ ಹೋಗ್ತಾರೆ, ಗೊಬ್ಬರ ಮಾಡಿಸ್ಕೊಡ್ತಾರೆ.
0: ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ ಅಂಗವಾಗಿ ಕೊಪ್ಪಳ ತಾಲೂಕು ಕಲ್ ತಾವರಗೇರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚನಡೋಣಿ ತಾಂಡಾದ ಡಿ ಹೊಸಳ್ಳಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಕೆರೆ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಋತುಚಕ್ರ ನೈರ್ಮಲ್ಯದ ಕುರಿತು ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯ ನೈರ್ಮಲ್ಯ ಹಾಗೂ ಶುಚಿತ್ವ ಸಮಾಲೋಚಕಿ ಬಸಮ್ಮ ಹುಡೇದ್ ಮಾಹಿತಿ ನೀಡಿದರು. ಆಲೂಗಡ್ಡೆ ಎಲ್ಲಿ ಬೆಳೆಯುತ್ತದೋ ಅಲ್ಲಿ ಜೀವನೋಪಾಯ ಅಭಿವೃದ್ಧಿ ಹೊಂದುತ್ತದೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಆಲೂಗಡ್ಡೆ ದಿನ ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ನೇತೃತ್ವದಲ್ಲಿ ಆಲೂಗಡ್ಡೆ ಕೃಷಿ ಮತ್ತು ಮೌಲ್ಯ

0: ಸರಪಳಿ ಸುಸ್ಥಿರ ಆದಾಯ ಹಾಗೂ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ಬಗ್ಗೆ ಚಿಂತನ ಮಂಥನ ನಡೆಯಲಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಯಾದಗಿರಿ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ 77 ದೂರುಗಳನ್ನು ಪರಿಶೀಲಿಸಿ 57 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದರು. ಸಾರ್ವಜನಿಕರ ಅಹವಾಲು ಆಲಿಕೆ ಅಧಿಕಾರಿಗಳಿಗೆ ತಮ್ಮ ಜವಾಬ್ದಾರಿಯ ಅರಿವು ಮೂಡಿಸುತ್ತದೆ. ಸರ್ಕಾರಿ ಸಿಬ್ಬಂದಿ ಗೌರವಯುತವಾಗಿ ಸಾರ್ವಜನಿಕರಿಂದ ಬಂದ ದೂರುಗಳಿಗೆ ಸಮಯೋಚಿತವಾಗಿ ಸ್ಪಂದಿಸುವುದು ಕಡ್ಡಾಯ ಎಂದರು. ಇಂದು ಬೆಳಗ್ಗೆ ಯಾದಗಿರಿಯ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅವರು ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಅಪರಾಹ್ನ 4:30ಕ್ಕೆ ಹಿಂದೂಸ್ಥಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಬಾನ್ಸುರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಜುಗಲ್ಬಂದಿ, ಬಳಿಕ ಸಂಜೆ 7:00ಗೆ ಹಿಂದೂಸ್ಥಾನಿ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ ತಮ್ಮ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ನಾಡಿದ್ದು ಜೂನ್ 1ರಿಂದ ಬೆಂಗಳೂರಿನ ಯಶವಂತಪುರದಿಂದ ವಿಜಯಪುರ ನಡುವೆ ಹೊಸ ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಕಾರ್ಯಾರಂಭಿಸಲಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ವಿಶೇಷ ಹೈಸ್ಪೀಡ್ ರೈಲು ಶನಿವಾರ ಮತ್ತು ಸೋಮವಾರ ಯಶವಂತಪುರದಿಂದ ವಿಜಯಪುರಕ್ಕೆ, ಪ್ರತಿ ಭಾನುವಾರ ಹಾಗೂ ಮಂಗಳವಾರ ವಿಜಯಪುರದಿಂದ ಯಶವಂತಪುರ ನಡುವೆ ಸಂಚರಿಸಲಿದೆ. ನಾಳೆ 31 ವಿಶ್ವ ತಂಬಾಕು ರಹಿತ ದಿನ. ಆಕರ್ಷಣೆಯನ್ನು ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಂಬಾಕು ನಿಷೇಧ ಕೋಶದ ಸಮನ್ವಯ ಸಮಿತಿ ಸಭೆ ಜರುಗಿತು. ಗದಗ್ ಜಿಲ್ಲೆಯಲ್ಲಿ ನಾಳೆ 31ರಿಂದ ಜೂನ್ 30ರವರೆಗೆ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಸೇವನೆಯ ದುಷ್ಪರಿಣಾಮದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮಗಳು ಜರುಗಲಿವೆ. ಪಲ್ಸ್ ಪೋಲಿಯೋ ರಾಷ್ಟೀಯ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಆರಂಭಗೊಂಡ 2 ದಿನಗಳ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ ಮೊದಲ ದಿನ ತಮಿಳುನಾಡಿನ ಮಹಾಬಲಿಪುರಂನ ಕಮಲಿ ಮೂರ್ತಿ ಮಹಿಳೆಯರ ವಿಭಾಗದಲ್ಲಿ ಫೈನಲ್ ಹಂತ ಪ್ರವೇಶಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11:00ಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. 11:30ರ ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ. ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ದಾನ ಚಿಂತಾಮಣಿ ಆತ್ಮಬೆ ಈ ಕುರಿತು ಭಾಷಣ ಹಾಗೂ ಭಾವಗೀತೆಗಳನ್ನು. ಮೊದಲಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡುತ್ತಾರೆ ಶಾಂತಲಾ ಎಸ್ ಮುಕುಂದಿಮಠ.
2: ನಮ್ಮ ನಾಡಿನ ಚರಿತ್ರೆಯಲ್ಲಿ ಸ್ತ್ರೀಗೆ ವಿಶಿಷ್ಟವಾದ ಸ್ಥಾನ ಅನಾದಿ ಕಾಲದಿಂದಲೂ ಇರುವುದನ್ನು ಕಾಣುತ್ತೇವೆ. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಲ್ಲಳು ಎಂಬುದಕ್ಕೆ ಅನೇಕ ಸಂಗತಿಗಳು ದೊರೆಯುತ್ತವೆ. ಅವು ಪುರಾಣ ಕಾವ್ಯಗಳಾಗಬಹುದು, ಅರಸು ರಾಣಿಯರಾಗಬಹುದು, ಇಂದಿನ ಆಧುನಿಕ ಮಹಿಳೆಯರಾಗಬಹುದು. ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಅವು ಮಾಡಿದಂಥ ಸಾಧನೆಗಳನ್ನು ಮರೆಯುವಂತಿಲ್ಲ. ವೇದಗಳ ಕಾಲದಲ್ಲಿ ಮಹಿಳೆ ತನ್ನ ಸ್ವಪ್ರತಿಭೆ ಸ್ವಸಾಮರ್ಥ್ಯದಿಂದ ಸಾಧನೆಗೈದಿರುವುದು ವಿಶೇಷ. ಅಂತಹವರಲ್ಲಿ ಮೈತ್ರೇಯಿ ಮತ್ತು ಗಾರ್ಗೇಯಿ ಪ್ರಮುಖರಾದವರು. ತಮ್ಮ ಸಾಧನೆಗಳಿಂದ ಇವತ್ತು ಇತಿಹಾಸದಲ್ಲಿ ಉಳಿದಿದ್ದಾರೆ. ಅದೇ ಸ್ಮೃತಿಗಳ ಕಾಲದಲ್ಲಿ ಸ್ತ್ರೀಯರಿಗೆ

ವೈಯಕ್ತಿಕ ವಿಕಸನಕ್ಕೆ ಅವಕಾಶವಿರಲಿಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಮಹಾರತಿ ಎಂದು ಮನುಷ್ಯಾಸ್ತ್ರವು ಹೇಳುತ್ತದೆ. ಹೀಗಾಗಿ ಸ್ತ್ರೀಯರಿಗೆ ಸಮಾನತೆ ಇರಲಿಲ್ಲವಾದರೂ 12ನೇ ಶತಮಾನದಲ್ಲಿ ಶರಣರು ಸ್ತ್ರೀಯರಿಗೆ ಸಮಾನತೆ ತಂದುಕೊಟ್ಟಿರುವುದನ್ನು ಸ್ಮರಿಸಬಹುದು. ಇಂತಹವರಲ್ಲಿ ಶ್ರೇಷ್ಠಳು ಎನಿಸಿದಂಥ ಸ್ತ್ರೀ 10-11ನೇ ಶತಮಾನದ ಪೂರ್ವದಲ್ಲಿದ್ದ ಜೈನ ಶ್ರಾವಕಿ ಅತಿಮಬ್ಬೆ. ಇವಳು ಕವಿ ಪೋಷಕಳು, ಕಲಾಪೋಷಕಳು, ದಾನದತ್ತಿಯ ವೀರಳು ಹಾಗೂ ಆಧ್ಯಾತ್ಮಿಕವಾಗಿ ಬಾಳಿ ಬಗೆದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಾಚೀನ ಕರ್ನಾಟಕದ ಸ್ತ್ರೀಯರಲ್ಲಿ ಅಗ್ರಗಣ್ಯಳಾಗಿದ್ದಾಳೆ. ಅತ್ತಿಮಬ್ಬೆಯ ವಿನಯ, ವಿವೇಕ, ಶೌರ್ಯ ಸಾಹಸಗಳಂತ ಆದರ್ಶಗಳು ಇವತ್ತಿಗೂ ಪ್ರಸ್ತುತ. ದಾನ ಎಂದ ಕೂಡಲೇ ಮೊದಲು ನೆನಪಾಗುವುದು ನಮಗೆ ಮಹಾಭಾರತದ ದಾನಶೂರಕರ್ಣ. ಅವರನ್ನು ಬಿಟ್ಟರೆ ನಂತರದಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಬಾಳಿ ಬದುಕಿದ್ದ ದಾನ ಚಿಂತಾಮಣಿ ಎಂದೇ

ಕೃಪೆಯ ವಿನಯ ವಿವೇಕ ಶೌರ್ಯ ಸಾಹಸಗಳಂತ ಆದರ್ಶಗಳು ಇವತ್ತಿಗೂ ಪ್ರಸ್ತುತ. ದಾನ ಎಂದ ಕೂಡಲೇ ಮೊದಲು ನೆನಪಾಗುವುದು ನಮಗೆ ಮಹಾಭಾರತದ ದಾನಶೂರ ಕರ್ಣ. ಅವರನ್ನು ಬಿಟ್ಟರೆ ನಂತರದಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಬಾಳಿ ಬದುಕಿದ್ದ ದಾನ ಚಿಂತಾಮಣಿ ಎಂದೇ ಹೆಸರಾಗಿದ್ದ ಅತ್ತಿಮಬ್ಬೆ. ಈಕೆಯ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯುವ ಸಣ್ಣ ಪ್ರಯತ್ನ. 1000 ವರ್ಷದ ಹಿಂದೆ ಚಾಲುಕ್ಯ ರಾಜಲಿ ಬಾಳಿ ಬೆಳಗಿದ ಮಹಾಸಾಧ್ವಿ ಅತ್ತಿಮಬ್ಬೆಯ ಭವ್ಯವಾದ ಬಾಳು ದಿವ್ಯವಾದ ಕಾವ್ಯವಾಗಿ ಮಹಾಕವಿ ರನ್ನನ ಅಜಿತ ತೀರ್ಥಂಕರರ ಪುರಾಣದಲ್ಲಿ ರಸತೊರೆಯಂತೆ ರೂಪುಗೊಂಡಿದೆ. ಅವಳ ಪರಮ ಪವಿತ್ರವಾದ ಉದಾತ್ತ ಜೀವನದ ವಿವರಗಳು ಕವಿಯ ಪವಿತ್ರಾಂತಕರಣದಿಂದ ಹೊರಹೊಮ್ಮಿದೆ. ರನ್ನ ಹಾಡಿದ ಅತ್ತಿಮಬ್ಬೆಯ ಜೀವನ ಗೀತೆ ಸಹೃದಯರ ಕಿವಿಗೆ ಇಂಪು, ಹೃದಯಕ್ಕೆ ತಂಪು. 10ನೇ ಶತಮಾನದ ಉತ್ತರಾರ್ಧ ಮತ್ತು 11ನೆಯ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ್ದ ಅತ್ತಿಮಬ್ಬೆ ಚಾಲುಕ್ಯ ಚಕ್ರವರ್ತಿ ಅಹವಮಲ್ಲ ತೈಲಪನ ಮಗ ಇರಿವ ಬೆಡಂಗ ಸತ್ಯಾಶ್ರಯನ ಕಾಲದಲ್ಲಿದ್ದರು. ಅವರ ಪೂರ್ವಜರು ಈಗಿನ ಆಂಧ್ರ ಪ್ರದೇಶದಲ್ಲಿರುವ ವೆಂಗಿಮಂಡಲ ಪುಂಗನೂರಿನ ಪ್ರದೇಶದಿಂದ ಬಂದವರು. ಅತ್ತಿಮಬ್ಬೆಯ ತಂದೆಯ ತಂದೆ ನಾಗಮಯ್ಯ ಜೈನ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು. ಇವನ ಮಕ್ಕಳೇ ಮಲ್ಲಪ್ಪಯ್ಯ ಮತ್ತು ಪೊನ್ನಮ್ಮಯ್ಯ. ಈ ಸೋದರರಿಬ್ಬರ ಆಶ್ರಯದಲ್ಲಿ ಪೊನ್ನ ಶಾಂತಿ ಪುರಾಣವನ್ನು ಬರೆದ. ಪೊನ್ನಮ್ಮಯ್ಯ ತನ್ನ ದೊರೆ ತೈಲಪ್ಪನಿಗಾಗಿ ಕಾವೇರಿ ತೀರದ ಇಳದಲ್ಲಿ ಪ್ರಾಣವನ್ನು ಒಪ್ಪಿಸಿದ. ಇವರಲ್ಲಿ ಮಲ್ಲಪ್ಪಯ್ಯ ಮತ್ತು ಅಪ್ಪಕಬ್ಬೆಯ ಮಗಳೇ ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ. ಅತ್ತಿಮಬ್ಬೆ ಬಾಲ್ಯದಿಂದಲೂ ಅತಿ ಚತುರೆ, ವಿನಯ ವಿವೇಕ ಸಂಪನ್ನೆಯಾಗಿದ್ದಳು. ಮಲ್ಲಪ್ಪಯ್ಯ ತನ್ನ ಮಕ್ಕಳಿಗಾಗಿ ಉತ್ತಮ ಗುರುಗಳಾದಂತಹ ಜಿನಚಂದ್ರರನ್ನು ನಿಯಮಿಸಿ ಮನೆಯಲ್ಲಿಯೇ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ಅತ್ತಿಮಬ್ಬೆ ಜಿನಚಂದ್ರ ಗುರುಗಳಿಂದ ಜಿನತತ್ವಗಳನ್ನು ಅಧ್ಯಯನ ಮಾಡಿ ಅದರ ಸಾರವನ್ನು ಅರಿತುಕೊಂಡಳು. ಜೊತೆಗೆ ಸಹೋದರರೊಂದಿಗೆ ಕತ್ತಿ ಬರೆಸೆ, ಕುದುರೆ ಸವಾರಿ, ಬಿಲ್ವಿದ್ಯೆಗಳನ್ನು ಕಲಿತಳು. ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ ಜೊತೆಯಲ್ಲಿ ಚಾಲುಕ್ಯ ಚಕ್ರವರ್ತಿಯ ಅಹವಮಲ್ಲನ ಭುಜಾದಂಡದಂತಿದ್ದ ನಾಗದೇವನೊಂದಿಗೆ ಲಗ್ನವಾಯಿತು. ಈ ಶುಭ ಸಂಭ್ರಮದಲ್ಲಿ ಮಲ್ಲಪ್ಪಯ್ಯ ಪೊನ್ನನ ಶಾನ್ ಪುರಾಣದ 1000 ಹಸ್ತಪ್ರತಿಗಳನ್ನು ಮಾಡಿಸಿದನು. ಮದುವೆಗೆ ಬಂದ ಬಂಧು ಮಿತ್ರರಿಗೆ ಬಂಗಾರದ ಜಿನಬಿಂಬ ಹಾಗೂ ಹಸ್ತಪ್ರತಿಗಳನ್ನು ಉಡುಗೊರೆಯಾಗಿ ನೀಡಿದನು. ಪೊನ್ನನ ಶಾಂತಿ ಪುರಾಣದಲ್ಲಿ ಅತ್ತಿಮಬ್ಬೆಯ ತವರು ಮನೆಯ ಹಲವು ಸಂಗತಿಗಳು ಹೇಳಿರುವುದು ಕಾವ್ಯದಿಂದ ನಮಗೆ ತಿಳಿದು ಬರುತ್ತದೆ. ಅತ್ತಿಮಬ್ಬೆಯ ಆಶ್ರಯದಲ್ಲೇ ರನ್ನ ಕವಿ ಅಜಿತ ಪುರಾಣವನ್ನು ಬರೆದಿದ್ದು. ಈ ಪುರಾಣದಲ್ಲಿ 2ನೆಯ ತೀರ್ಥಂಕರರಾದ ಅಜಿತ ಸ್ವಾಮಿ ಮತ್ತು 2ನೇ ಚಕ್ರವರ್ತಿಯಾದ ಸಗರನ ಚರಿತ್ರೆ ಉಳ್ಳ ಜೈನ ಪುರಾಣವಿದೆ. ಈ ಕಾವ್ಯದಲ್ಲಿ ರನ್ನನು ಅತ್ತಿಮಬ್ಬೆಯ ಗುಣವನ್ನು ಕೊಂಡಾಡುತ್ತಾ ತನಗೆ ಪೋಷಕರಾದ ಚಾಮುಂಡರಾಯ ತೈಲಪರಂತೆಯೇ ಅತ್ತಿಮಬ್ಬೆಯು ಮುಖ್ಯಳಾಗಿದ್ದಾಳೆ. ಚಕ್ರವರ್ತಿಗಳಲ್ಲಿ ತೈಲಪ ಶ್ರೇಷ್ಠನಾಗಿರುವಂತೆ ದಾನದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಎಂಬುದು ಕವಿಯ ಹೇಳಿಕೆ. ರನ್ನನಿಂದ ಅಜಿತ ಪುರಾಣವನ್ನು ಹೇಳಿಸಿದವಳು ಅತ್ತಿಮಬ್ಬೆ. ಆದಿ ಪುರಾಣ ಶಾಂತಿ ಪುರಾಣಗೆ ಸಮಾನವಾದ ಈ ಕೃತಿಯನ್ನು ಆಶ್ರಿತ ಚಿಂತಾಮಣಿಗತ್ತಿಮಬ್ಬೆಗರ್ತಿಯೇ ಪೇಳ್ದಂ ಇದ್ದಾನೆ ಕವಿ. ಇದರಿಂದ ಅತ್ತಿಮಬ್ಬೆ ಪರವಾಗಿರುವ ಇವನ ಗೌರವ ವ್ಯಕ್ತವಾಗುವುದಲ್ಲದೆ ಅವಳ ಆದರ್ಶ ಚಾರಿತ್ರವನ್ನು ಪೀಠಿಕಾ ಭಾಗದಲ್ಲಿ ಮುಕ್ತಕಂಠದಿಂದ ಹೊಗಳಿದ್ದಾನೆ ಹಾಗೂ ಅವಳ ಗುಣವನ್ನು ಲಕ್ಕುಂಡಿಯ ಶಿಲಾಶಾಸನದಲ್ಲಿಯೂ ಅವನೇ ಬಣ್ಣಿಸಿದ್ದಾನೆ. ಸಾಮಾನ್ಯವಾಗಿ ಹೆಣ್ಣು ತಾಯಿಯಾಗುವ ಸಂದರ್ಭದಲ್ಲಿ ಬಯಕೆಗಳು ಇರುವುದು ಸಹಜ. ಆದರೆ ಅತ್ತಿಮಬ್ಬೆಯ ಬಯಕೆಯೇ ವಿಶೇಷವಾಗಿತ್ತು. ಅದೆಂದರೆ ಜಿನಾಲಯಗಳನ್ನು ಕಟ್ಟಿಸಬೇಕು, 1000 ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು, 1000 ಮುನಿಗಳಿಗೆ ಆಹಾರ ನೀಡಬೇಕು ಎಂಬುದೇ ಆಕೆಯ ಬಯಕೆಯಾಗಿತ್ತು. ಅವಳ ಬಯಕೆಯೂ ಈಡೇರಿತು. ಅಣ್ಣಿಗ ದೇವನೆಂಬ ಗಂಡು ಮಗುವಿನ ತಾಯಿಯೂ ಆದಳು. ದಾನ ಚಿಂತಾಮಣಿ ಅತ್ತಿಮಬ್ಬೆಯು ವೀರಳು, ಶೂರಳು ಎಂಬುದಕ್ಕೆ ಪತಿ ನಾಗದೇವನೊಂದಿಗೆ ಆಗಾಗ ಯುದ್ಧಕ್ಕೆ ಹೋಗುತ್ತಿದ್ದಳು. ಸಾರಥಿಯಾಗಿ

ರಥ ನಡೆಸುತ್ತಿದ್ದಳು. ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು. ಇದನ್ನು ಕಂಡ ಜನರು ರಣಧೀರೆ ಶೂರಳು ಎಂದು ಅವಳ ಶೌರ್ಯ ಸಾಹಸದ ಪರಾಕ್ರಮಗಳನ್ನ ಕೊಂಡಾಡುತ್ತಿದ್ದರು. ಅತ್ತಿಮಬ್ಬೆ ಯೌವನದಲ್ಲಿರುವಾಗಲೇ ಅವಳ ಗಂಡ ನಾಗದೇವ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ತಂಗಿ ಗುಂಡುಮಬ್ಬೆಯು ಅಕ್ಕನನ್ನು ಕಷ್ಟದಿಂದ ಒಪ್ಪಿಸಿ ಎಳೆಯ ಪ್ರಾಯದ ಅನ್ನಿಗದೇವನನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ಅತ್ತಿಮಬ್ಬೆಗೆ ಒಪ್ಪಿಸಿ ಗುಂಡುಮಬ್ಬೆ ಗಂಡನೊಡನೆ ಸತಿಯಾಗುತ್ತಾಳೆ. ಪತಿಯ ಗಲಿಕೆಯಿಂದ ನೊಂದ ಅತ್ತಿಮಬ್ಬೆ ಮಗನ ಲಾಲನೆ ಪಾಲನೆಗಾಗಿ ಕಷ್ಟದಿಂದ ಉಳಿದು ಉಗ್ರ ವ್ರತ ನೇಮಾದಿಗಳಲ್ಲಿ ತನ್ನ ಜೀವನವನ್ನ ಸಾಗಿಸ್ತಾಳೆ. ಸುತನ ಜವಾಬ್ದಾರಿ ಪತಿಯ ಕೆಲಸದ ಹೊಣೆಯನ್ನ ಹೊತ್ತು ರಾಜಕಾರಣದಲ್ಲಿ ತೈಲಪ ಚಕ್ರವರ್ತಿಗೆ ತಾಯಿಯಂತೆ ಸಲಹೆ ನೀಡುತ್ತಿದ್ದಳು. ತನ್ನ ಪತಿ ಮತ್ತು ಸೋದರಿಯನ್ನು ಕಳೆದುಕೊಂಡ ವಿಷಾದದಲ್ಲಿ ಮುಳುಗಿದ ಅತ್ತಿಮಬ್ಬೆಯು ದುಃಖವನ್ನು ನುಂಗಿಕೊಂಡು ವೈರಾಗ್ಯ ತಾಳಿದಳು. ಧಾರ್ಮಿಕವಾದ ಸರಳ ಜೀವನವನ್ನು ನಡೆಸಿದಳು. ಅವಳ ಜೀವನವು ಕಲೆಗಳಿಗೆ ಮತ್ತು ಧಾರ್ಮಿಕ ಪುನರ್ಜೀವನಕ್ಕೆ ಮೀಸಲಾಯಿತು. ತೈಲಪ ಚಕ್ರವರ್ತಿಯು ಅಣ್ಣಿಗದೇವನನ್ನು ಲಕ್ಕುಂಡಿ ಪ್ರಾಂತ್ಯಕ್ಕೆ ಸಾಮಂತನನ್ನಾಗಿ ನೇಮಿಸಿದನು. ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು. ಅಲ್ಲಿಯೇ ಜಿನಾಲಯವನ್ನು ಕಟ್ಟಿಸಿದಳು. ಅದರ ನಿರ್ವಹಣೆಗೆ ಅಗತ್ಯವಾದ ದಾನ ದತ್ತಿಗಳನ್ನು ಅವಳೇ ವಹಿಸಿಕೊಂಡಳು. ಜಿನಾಲಯದಲ್ಲೇ ಅವಳ ಶಾಸನವೂ ಇದೆ. ಇದು ಜೈನ ಬಸದ ಹತ್ತಿರ ನೆಟ್ಟಿರುವ ಕಲ್ಲಿನಲ್ಲಿ ಬರೆಯಲ್ಪಟ್ಟಿದೆ. ಅತ್ತಿಮಬ್ಬೆಯ ಆಧ್ಯಾತ್ಮಿಕ ಬದುಕಿನ ಇಡೀ ಚಿತ್ರಣವು ಲಕ್ಕುಂಡಿ ಶಾಸನದಲ್ಲಿ ದೊರೆಯುತ್ತದೆ. ಈ ಶಾಸನವನ್ನು ಕವಿ ರನ್ನನು ಬರೆದಿದ್ದಾನೆ. ಲಕ್ಕುಂಡಿ ಶಾಸನದ ವೈಶಿಷ್ಟ್ಯ ಈ ರೀತಿಯಾಗಿದೆ. ಅತ್ತಿಮಬ್ಬೆ ಮಹಾಕವಿ ರನ್ನನ ಆಶಯದಾತೆ. ಈಕೆ ಪೊನ್ನನ ಶಾಂತಿ ಪುರಾಣದ ಸಹಸ್ರ ಪ್ರತಿಗಳನ್ನು ಬರೆಸಿದಳು. ಸಾಮಾನ್ಯ ಜನರಿಗೆ ಉಚಿತವಾಗಿ ದಾನ ನೀಡಿದಳೆಂದು ಈ ಶಾಸನದಲ್ಲಿ ತಿಳಿದು ಬರುತ್ತದೆ. ಕವಿ ರನ್ನನಿಂದ ಅಜಿತನಾಥ ಪುರಾಣವನ್ನು ಬರೆಸಿದಳೆಂಬುದು ಈ ಶಾಸನವು ಉಲ್ಲೇಖಿಸುತ್ತದೆ. 1500 ರತ್ನ ಖಚಿತವಾದ ಬಂಗಾರದ ಜಿನಬಿಂಬಗಳನ್ನು ಮಾಡಿಸಿ ಭಕ್ತರಿಗೆ ದಾನವಾಗಿ ನೀಡಿದಳು. ಅಂದಿನ ಕಾಲದಲ್ಲಿ ಅತ್ತಿಮಬ್ಬೆಯಂತಹ ಸ್ತ್ರೀ ಜೈನ ಧರ್ಮದ ಪ್ರಚಾರಕ್ಕಾಗಿ ಮಾಡಿದ ಕಾರ್ಯ ಮೆಚ್ಚುವಂತದ್ದು. ಪೊನ್ನನ ಶಾಂತಿ ಪುರಾಣದ 1000 ಓಲೆಗಳ ಮೇಲೆ ಬರೆಯಿಸಿ ವಿದ್ವಾಂಸರಿಗೆ ವಿತರಣೆ ಮಾಡಿದಳು. ಓಲೆಗರಿಯ ಮೇಲೆ 1000 ಪ್ರತಿಗಳನ್ನು ಬರೆಯಿಸುವುದು ಅಂದಿನ ಕಾಲದಲ್ಲಿ ಅದ್ಭುತ ಕಾರ್ಯವೇ ಸರಿ. ಇದರ ಮೂಲಕ ಕನ್ನಡದ ಮೊದಲ ಪ್ರಕಾಶಕಿ ಎಂಬ ಕೀರ್ತಿಗೆ ಭಾಜನಳಾದಳು. ಶಾಸ್ತ್ರದಾನ ಮಾಡಿದಳು. ಅತ್ತಿಮಬ್ಬೆಯ ತಪಸ್ಸು, ಕಠೋರ ನಿಯಮಾನುಸರಣೆ, ತ್ಯಾಗ ಹೌದಾರ್ಯಗಳನ್ನ ಲಕ್ಕುಂಡಿ ಶಾಸನವು ಕೊಂಡಾಡಿದೆ. ಅತ್ತಿಮಬ್ಬೆ ಮರಣದ ನಂತರ ಸ್ಥಾಪಿತವಾದ ಅನೇಕ ಶಾಸನಗಳು ಮತ್ತು ಹಲವು ಕವಿಗಳು ಅವಳ ದಾನ ಧರ್ಮಗಳ ಹಿರಿಮೆಯನ್ನ ಹೊಗಳಿದ್ದಾರೆ. ಮಹಾಕವಿ ರನ್ನನಂತೂ ತನ್ನ ಅಜಿತ ಪುರಾಣದಲ್ಲಿ ಅವಳ ಆದರ್ಶ ಚಾರಿತ್ರ್ಯದ ಬಗ್ಗೆ ತನ್ನ ಪದ್ಯವೊಂದರಲ್ಲಿ ಈ ರೀತಿಯಾಗಿ ವಿವರಿಸುತ್ತಾನೆ. ಬಿಳಿಯ ಹರಳೆಯಂತೆ, ಗಂಗಾಜಲದಂತೆ, ಕೊಪಣಾದ್ರಿಯಂತೆ ಧವಳ ಮಾದುದು ಚರಿತೆ ಅತ್ತಿಮಬ್ಬೆಯ ಎಂತಾಗಿ ಅವಳ ಪಾವಿತ್ರ್ಯವನ್ನು ಹೊಗಳಿದ್ದಾನೆ. ನಿಜಕ್ಕೂ ಅತ್ತಿಮಬ್ಬೆಯ ಮೈ ಮನಸ್ಸು ಶ್ವೇತ ಪವಿತ್ರ ಗಂಗಾ ಜಲದಂತೆ ವಿಶಾಲವಾದ ಹೃದಯವುಳ್ಳವಳಗಿದ್ದಳು ಎಂದೇಳುವಲ್ಲಿ ಅಚ್ಚರಿಯಿಲ್ಲ. ಆಕೆ ಸ್ವತಃ ಕಾವ್ಯ ಬರೆಯದಿದ್ದರೂ ಮಹಾಕಾವ್ಯದ ಬಾಳನ್ನು ಬೆಳಗಿದಳು. ನಂತರದಲ್ಲಿ ಬ್ರಹ್ಮ ಶಿವನ ಸಮಯ ಪರೀಕ್ಷೆಯಲ್ಲಿಯೂ ಅನೇಕ ಶಾಸನಗಳಲ್ಲಿಯೂ ಅತ್ತಿಮಬ್ಬೆಯನ್ನು ಮನಸಾರೆ ಹೊಗಳಲಾಗಿದೆ. ಅತ್ತಿಮಬ್ಬೆ ಮಾಡಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಕೆಲಸಗಳು ಇಂತಿವೆ. ರನ್ನನಂತ ವರ ಕವಿಗಳಿಗೆ ಸ್ಫೂರ್ತಿ ಆಶ್ರಯ ಕೊಟ್ಟಳು. ನಾಗದೇವ ಅಣ್ಣಿಗದೇವರಂತ ರಣಕಲಿಗಳಿಗೆ ಉತ್ಸಾಹ ತುಂಬಿದಳು. ಓಲೆಗರಿ ಪ್ರತಿಗಳಲ್ಲಿ ಶಾಂತಿ ಪುರಾಣ, ಅಜಿತ ಪುರಾಣ ಕಾವ್ಯಗಳ ಹಲವಾರು ಪ್ರತಿಗಳನ್ನು ಬರೆಯಿಸುವುದರ ಮೂಲಕ ಕನ್ನಡ ಪ್ರಕಾಶಕಿಯಾಗುವುದರೊಂದಿಗೆ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಜೀವ ತುಂಬಿದ ಪುಣ್ಯಮೂರ್ತಿಯಾದಳು. ಜಿನಬಿಂಬಗಳನ್ನು ದಾನ ಮಾಡಿ ಭಕ್ತರನ್ನು ಉದ್ದೀಪನಗೊಳಿಸಿದಳು. ಮುನಿಗಳಿಗೆ ಆತ್ಮಾನುಸಂಧಾನದ ಧ್ಯಾನ ಕಾರ್ಯದಲ್ಲಿ ನೆರವಾದಳು. ನಾಡಿನಾದ್ಯಂತ 100 ಚೈತ್ಯಾಲಯಗಳನ್ನು ನಿರ್ಮಿಸುವುದರ ಮೂಲಕ ಧಾರ್ಮಿಕ ಚೈತನ್ಯದ ಮಹಾಚೇತನಳಾದಳು. ಬೇಡಿದವರಿಗೆ ಅವರು ಬೇಡಿದ್ದನ್ನು

0: ಲಾ ಎನ್ನದಂತೆ ತಡ ಮಾಡದೆ ಒಡನೆಯೇ ಹಿಡಿ ಹಿಡಿಯಾಗಿ ಹಿಡಿಡಿ ಎಂದು ಮುಕ್ತ ಹಸ್ತದಿಂದ ನೀಡಿದಳು. ತನ್ನದೆಂಬುದು ಸರ್ವಸ್ವವನ್ನು ಧರ್ಮ ಮತ್ತು ಸಮಾಜಕ್ಕಾಗಿ ದಾನ ಮಾಡಿದಳು. ಇಂತಹ ಮಹತ್ ಕಾರ್ಯಗಳು ಮಾಡಿದಂತ ಪುಣ್ಯಜೀವಿ ದಾನ ಚಿಂತಾಮಣಿ ಅತ್ತಿಮಬ್ಬೆ. ರನ್ನನು ಅಜಿತ ಪುರಾಣದ ಗದ್ಯದಲ್ಲಿ ಹೀಗೆ ಅವಳ ಬಗ್ಗೆ ಹೇಳಿರುವ ಸಾಲುಗಳು: ಶ್ರೀಮದ್ ಅಭಿನವ ಕವಿಚಕ್ರವರ್ತಿ ಕವಿರತ್ನ ನಿರ್ಮಿತ ಶ್ರೀ ದಾನ ಚಿಂತಾಮಣಿ ನಿರ್ಮಾಪಿತ ಶ್ರೀಮದ್ ಅಜಿತ ತೀರ್ಥಂಕರ ಪುರಾಣ ತಿಲಕದೋಳ್ ಎಂದು ತನ್ನ ಕಾವ್ಯಕ್ಕೆ ಪ್ರೋತ್ಸಾಹ ನೀಡಿದ ಆಕೆಯ ಸ್ಮರಣೆಯನ್ನು ರನ್ನನು ಅಪಾರವಾಗಿ ಕೊಂಡಾಡಿದ್ದಾನೆ. ತನ್ನ ಮಗಳಿಗೆ ಅತ್ತಿಮಬ್ಬೆ ಹೆಸರು ಇಡುವುದರ ಮೂಲಕ ಅವರ ಉಪಕಾರಕ್ಕೆ ಗೌರವದ ಅಭಿಮಾನ ಮೆರೆದಿದ್ದಾನೆ. ಅತ್ತಿಮಬ್ಬೆಯ ಸಮಾಜಮುಖಿ ಧಾರ್ಮಿಕ ಕಾರ್ಯಗಳನ್ನು ಮೆಚ್ಚಿ ಈಕೆಗೆ ಸಿಕ್ಕ ಬಿರುದುಗಳು ಕಡಿಮೆಯೇನಲ್ಲ. ನಮಗೆಲ್ಲ ತಿಳಿದಂತೆ ದಾನ ಚಿಂತಾಮಣಿ, ಕವಿವರ ಕಾಮಧೇನು, ಜಿನಶಾಸನ ದೀಪಿಕೆ, ಗುಣದಖನಿ, ಜೈನ ಶಾಸನ ರಕ್ಷಮಣಿ, ಅಕಲಂಕ ಚರಿತೆ, ಸರ್ವ ಕಲಾವಿದೆ ಮುಂತಾದ ಬಿರುದುಗಳನ್ನು ಹೊಂದಿದ್ದಳು. ಅತ್ತಿಮಬ್ಬೆ ಬದುಕಿ 1000 ವರ್ಷಗಳಾಗಿದ್ದರಿಂದ ಕರ್ನಾಟಕ ಸರಕಾರವು 1994-95 ಅತ್ತಿಮಬ್ಬೆ ವರ್ಷವೆಂದು ಘೋಷಿಸಿತು. ಸ್ತ್ರೀಯ ಸಾಹಿತ್ಯ ಕೃಷಿ ಅಗಾಧವಾಗಿ ಸೃಜನೆಯಾಗುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯೇಕ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂಬ ಉದ್ದೇಶದಿಂದ ಅತ್ತಿಮಬ್ಬೆಯ ಸ್ಮರಣಾರ್ಥ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಪ್ರತಿಷ್ಠಾಪಿಸಿತು. ಈ ಪ್ರಶಸ್ತಿಯನ್ನು ಮೊದಲು ಟಿ ಸುನಂದಮ್ಮ, ಶಾಂತಾದೇವಿ ಅಳ್ವಾಡ್, ವೈದೇಹಿ ಮೊದಲಾದವರನ್ನೊಳಗೊಂಡು ಮಹಿಳಾ ಸಾಹಿತಿಗಳು ಈ ಪ್ರಶಸ್ತಿಗೆ ಭಾಜನರಾಗಿರುವುದು ವಿಶೇಷ. ಕನ್ನಡ ನಾಡಿನಲ್ಲಿ ಶೀಲಾ, ಅನುಪಮ ಗುಣ, ಹೌದಾರಿಯ ಅಭಿಮಾನಿಗಳಿಗೆ ಸಂಕೇತವಾಗಿ ಬಾಳಿದ ಮಹಾವ್ಯಕ್ತಿ ಅತ್ತಿಮಬ್ಬೆ ಮುಂದಿನ ಜನಾಂಗದ ಮೇಲೆಯೂ ತನ್ನ ಪ್ರಭಾವವನ್ನು ಬೀರಿದಳು. ಇಂತಹ ದಾನಶೂರಿಯ ದಿವ್ಯಾದರ್ಶ ಅನುಪಮ, ಅನನ್ಯವಾದದ್ದು.
1: ಇದುವರೆಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡಿದವರು ಶಾಂತಲಾ ಎಸ್ ಮುಕುಂದಿಮಠ. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಕೇಳಿ, ಎಂ ಆರ್ ಕಮಲಾರ್ ಇವರ ರಚನೆಗೆ ಧ್ವನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

ಇದುವರೆಗೆ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 12:30.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶ

0: ವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಕೇಳುಗರೆ, ಮೇ 31 ವಿಶ್ವ ತಂಬಾಕು ರಹಿತ ದಿನ. ಅನ್ಮಾಸ್ಕಿಂಗ್ ದಿ ಅಪೀಲ್ ಕೌಂಟರಿಂಗ್ ನೋಟಿಸ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್, ಅಂದ್ರೆ ತಂಬಾಕು ಮತ್ತು ನಿಕೋಟಿನ್ ಚಟವನ್ನು ಎದುರಿಸಲು ತಂಬಾಕು ಮತ್ತು ನಿಕೋಟಿನ್ ಸೇವನೆ ಕುರಿತ ತಪ್ಪು ಕಲ್ಪನೆಯ ಅನಾವರಣ, ಇದು ಈ ಬಾರಿಯ ಘೋಷವಾಕ್ಯ. ಶ್ರೋತೃಗಳೇ, ಇಂದು ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೇ 31 ವಿಶ್ವ ತಂಬಾಕು ರಹಿತ ದಿನ ಅಂತ ನಾವು ಆಚರಿಸ್ತೀವಿ. ಮುಖ್ಯವಾಗಿ ಈ ಆಚರಣೆಯ ಉದ್ದೇಶ, ಇದರ ಮಹತ್ವ ಮತ್ತು ತಂಬಾಕು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮ ಮತ್ತು ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ಹೊರಗಡೆ ಬರಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್.
3: ನಮಸ್ಕಾರ.
2: ಈಗ ಮೇ 31 ನಾವು ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಿಸ್ತೀವಿ. ಈ ದಿನದ ಒಂದು ಆಚರಣೆಯ ಉದ್ದೇಶ, ಮಹತ್ವ ಏನು ಅಂತ ಪ್ರಾರಂಭದಲ್ಲಿ ಹೇಳ್ತೀರಾ?
3: ಮೇ 31 ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಸಹ ಈ ದಿನವನ್ನು ಆಚರಣೆ ಮಾಡ್ತಾರೆ. ಕಾರಣ ಇಷ್ಟೇ, ಜನರಲ್ಲಿ ಈ ಧೂಮಪಾನ ಅದರ ದುಷ್ಪರಿಣಾಮಗಳು ಅದರ ಬಗ್ಗೆ ಜಾಗೃತಿ ಮೂಡಿಸೋದು, ಮತ್ತು ಇದು ಯಾವ ರೀತಿಯಲ್ಲಿ ಇದನ್ನು ಕಡಿಮೆ ಮಾಡ್ಬೋದು, ಯುವ ಜನರು ಇದಕ್ಕೆ ಬಲಿಯಾಗದ್ದು ಯಾವ ರೀತಿ ನೋಡ್ಬೋದು, ಸೊ ಅದೆಲ್ಲ ಧ್ಯೇಯ ಇಟ್ಕೊಂಡು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ.
2: ಅಂದರೆ ಮುಖ್ಯವಾಗಿ ತಂಬಾಕನ್ನು ವಿವಿಧ ರೀತಿಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದಾರೆ, ಅದನ್ನು ನಿವಾರಣೆ ಮಾಡೋದೇ ಈ ದಿನದ ಮುಖ್ಯವಾದ ಉದ್ದೇಶ.
3: ಹೌದು ಹೌದು. ಇಲ್ಲಿ ತಂಬಾಕು ಇಂಡಸ್ಟ್ರಿ ಅವರು ಏನು ಮಾಡ್ತಾರೆ ಹೇಳಿದರೆ, ಅವರ ಟಾರ್ಗೆಟ್ ಯುವಜನರು.
2: ಹೌದು,
3: ಹೊಸ ಹೊಸ ಯುವಜನರು ಪ್ರತಿ ವರ್ಷ ತಂಬಾಕು ಸೇವನೆಗೆ ಗುರಿಯಾದರೆ ಅದು ಸಮಾಜದಲ್ಲಿ ನಮ್ಮ ಹೆಲ್ತ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರ್ತದೆ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಈ ಕಂಪನಿಯವರು ಏನು ಮಾಡ್ತಾರೆ ಹೇಳಿದರೆ, ಅದಕ್ಕೆ ಅಟ್ರಾಕ್ಟಿವ್ ಆಗಿ ಹೇಳೋದು, ಅದರ ಬಗ್ಗೆ ತಪ್ಪು ಕಲ್ಪನೆ ಹೇಳೋದು,
2: ಅಂದರೆ ಆಕರ್ಷಕವಾದ ಜಾಹೀರಾತುಗಳು ಕೊಡ್ತಾರೆ.
3: ಹೌದು, ಜಾಹೀರಾತು ಕೊಡ್ತಾರೆ, ಆಗ ಯುವ ಜನರು ಅದು ಒಳ್ಳೇದಂತೇಳಿ ಅವರಿಗೆ ಗೊತ್ತಾಗುವುದಿಲ್ಲ ತಪ್ಪು ಕಲ್ಪನೆ. ಸೊ ಅಂಥದ್ದೆಲ್ಲ ನೀವು ಏನಾದರೂ ಇದ್ದರೆ ತಂತ್ರಗಳನ್ನು ಬಹಿರಂಗಪಡಿಸಬೇಕಂತ. ಸೊ ನೀವೇನಾದರೂ ಹಾಗಿದ್ದರೆ ಅದನ್ನು ತಪ್ಪು ಕಲ್ಪನೆ ಕೊಡಬಾರ್ದು, ನಿಜವಾದ ಅದರಲ್ಲಿ ಏನುಂಟಂತ ಹೇಳಬೇಕಂತ ಹೇಳ್ತಾ ಉಂಟು.
2: ಇನ್ನು ಮುಖ್ಯವಾಗಿ

0: ನಮ್ಮಲ್ಲಿ ಈ ತಂಬಾಕನ್ನ ಯಾವ್ಯಾವ ವಿಧಗಳಲ್ಲಿ ಬಳಸ್ತಾರೆ, ಮತ್ತೆ ಈ ತಂಬಾಕನ್ನ ಬಳಸೋದಕ್ಕೆ ಏನು ಕಾರಣ ಅಂತೀರಾ?
1: ತಂಬಾಕಲ್ಲಿ ಎರಡು ವಿಧ, ಒಂದು ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಹೊಗೆ ಸಹಿತ, ಮತ್ತೊಂದು ಚಿವೇಬಲ್ ಅಂದರೆ ಬಾಯಲ್ಲಿ ಹಾಕಿ ತಿನ್ನೋದು, ಅದನ್ನು ನಾವು ಹೊಗೆ ರಹಿತ ಅಂತ ಹೇಳ್ತೇವೆ. ನಾರ್ಮಲಿ ಫಸ್ಟ್ ಒನ್ ಹೊಗೆ ಸಹಿತ, ಬೀಡಿ ಸಿಗರೇಟ್ ಅದೆಲ್ಲ ಹೊಗೆ ಸಹಿತದಲ್ಲಿ ಬರ್ತದೆ. ಅದೇ ರೀತಿ ಹೊಗೆ ರಹಿತದಲ್ಲಿ ಗುಟ್ಕಾ ಪಾನ್ ಸೊ ಅದೆಲ್ಲ ಅದರಲ್ಲಿ ಬರ್ತದೆ. ಎರಡು ಸಹ ಡೇಂಜರಸ್, ಒಂದು ಹೊಗೆ ಸಹಿತ ಅದು ನಮ್ಮ ಶ್ವಾಸಕೋಶನ ಪರಿಣಾಮ ಬೀರ್ತದೆ, ಸೊ ಹೊಗೆ ರಹಿತ ಅದು ನಮ್ಮ ಬಾಯಿ ಕ್ಯಾನ್ಸರ್ ಅದೆಲ್ಲ ತುಂಬಾ ಆರೋಗ್ಯ ಸಮಸ್ಯೆ ಉಂಟು ಮಾಡ್ತದೆ.
0: ಅಂದ್ರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರುತ್ತೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಾಗಲೂ ಕೂಡ ಈ ತಂಬಾಕನ್ನ ಯಾಕಾಗಿ ನಮ್ಮ ಜನ ಬಳಸ್ತಾ ಇದ್ದಾರೆ ಅಂತ?
1: ಆಕ್ಚುಲಿ ಇದು ಏನಾಗ್ತದೆ ಹೇಳಿದ್ರೆ, 13-17 ವರ್ಷ ಆ ಏಜ್ ಗ್ರೂಪ್ ಅನ್ನು ನೀವು ಟಾರ್ಗೆಟ್ ಮಾಡಿ ಅವರಿಗೆ ಮೊದಲೇ ವಿಷಯ ಹೇಳಬೇಕು. ತಂಬಾಕು ಸೇವನೆ ಮಾಡಿದ್ರೆ ಏನಾಗ್ತದೆ, ಅದರ ಮಾಡಿದ ನಂತರ ಅವ್ರು ಯಾಕೆ ಸಾವನ್ನಪ್ತಾರೆ, ಅವ್ರಿಗೆ ಯಾಕೆ ಅನಾರೋಗ್ಯ ಆಗ್ತದೆ. ತಂಬಾಕು ಸೇವನೆ ಮಾಡುವವರ ಲೈಫ್ ಸ್ಪ್ಯಾನ್ 10 ವರ್ಷ ಕಡಿಮೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ. 40 ವರ್ಷ ನಂತರ ಅವರಿಗೆ ಅನೇಕ ಸಮಸ್ಯೆಗಳು ಉತ್ಪಾದ, ಅಂದ್ರೆ 10-15 ವರ್ಷ ಧೂಮಪಾನ ಮಾಡಿದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಪ್ರಾಬ್ಲಮ್ ಎಂತಾಗ್ತದೆ ಅಂತ ಹೇಳಿದ್ರೆ, ಅವ್ರು ಇದನ್ನು ಒಪ್ಪುದಿಲ್ಲ, ಅವರಿಗೆ ಸಮಸ್ಯೆ ಬರುವಾಗ ಅವ್ರಿಗೆ ಗೊತ್ತಾಗ್ತದೆ, ಸೊ ನಾನು ಧೂಮಪಾನ ಮಾಡಿ ನನ್ನ ಆರೋಗ್ಯ ಹಾಳಾಯ್ತು, ನನ್ನ ಮಕ್ಕಳು ಇನ್ನು ಮುಂದೆ ಮಾಡಬಾರ್ದು ಅಂತ ಆ ಸ್ಟೇಜ್ ಅಲ್ಲಿ ಅವರು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ.
0: ಪ್ರಾರಂಭ ಮಾಡೋದಕ್ಕೆ ಇದರಿಂದ ಏನಾದರೂ ಅವರಿಗೆ ಒಂದು ರೀತಿ ಹಿತವಾದ ಒಂದು ಅನುಭವ ಉಂಟಾಗುತ್ತ?
1: ಹೌದು, ಅದು ಯಾಕಂತ ಹೇಳಿದ್ರೆ, ನಮ್ಮ ಸಂಘ, ನಮ್ಮ ಪಿಯರ್ ಗ್ರೂಪ್ ಅಂತ ನಾವು ಹೇಳ್ತೇವೆ, ನಮ್ಮ ಗೆಳೆಯರು, ಸೊ ಅಲ್ಲಿಂದ ಸ್ಟಾರ್ಟ್ ಆಗುದು. ಸೊ ಫಸ್ಟ್ ಕುತೂಹಲ, ನಂತರ ಅದು ಚಟ, ಚಟ ಆದ್ಮೇಲೆ ಮತ್ತೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಸೊ ಅವರಿಗೆ ದಿವಸಕ್ಕೆ 1-2 ಪ್ಯಾಕೆಟ್ ಆದ ಸಿಗರೇಟ್ ಬೇಕಾಗ್ತದೆ, ಅದು ಯಾಕಂದ್ರೆ ಅದರಲ್ಲಿರುವ ಕೆಲವು ರಾಸಾಯನಿಕ ವಸ್ತುಗಳು, ಎಸ್ಪೆಷಲಿ ನಿಕೋಟಿನ್, ಅದು ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆ ಮಾಡ್ತದೆ. ಅವರಿಗೆ ಸಿಗರೇಟ್ ಇಲ್ಲದ್ರೆ ಯಾವ ಕಾರ್ಯ ಸ್ಟಾರ್ಟ್ ಆಗುದಿಲ್ಲ,
0: ಯಾಕಂದ್ರೆ
1: ಅವಲಂಬನೆ ಆಗ್ತದೆ.
0: ನಾವು ಕೇಳ್ತಾ ಇರ್ತೀವಿ, ಕೆಲವರು ಈಗ ಶೌಚಾಲಯಕ್ಕೆ ಹೋಗ್ತಾರೆ, ಅಲ್ಲಿ ಅವರು ಧೂಮಪಾನ ಮಾಡಲಿಲ್ಲ ಅಂದ್ರೆ ಅವರಿಗೆ ಮಲವಿಸರ್ಜನೆ ಆಗಲ್ಲ ಅಂತಾನೂ ಹೇಳ್ತಾ ಇರ್ತಾರೆ.
1: ಮತ್ತೆ ಕೆಲವರಿಗೆ ಪೇಪರ್ ಓದಾಗ ಸಿಗರೇಟ್ ಬೇಕು, ಕೆಲವರಿಗೆ ಓದುವಾಗ ಸಿಗರೇಟ್ ಬೇಕು, ಕೆಲವರಿಗೆ ಶೌಚಾಲಯ ಹೋಗಿ ಸಿಗರೇಟ್ ಬೇಕು, ಯಾವ ಸಂಬಂಧವಿಲ್ಲ. ವಿದೌಟ್ ಸಿಗರೇಟ್ ನಾವು ಶೌಚಾಲಯ ಹೋಗ್ಬೋದು, ಪೇಪರ್ ಓದ್ಬೋದು, ಬುಕ್ಸ್ ಓದ್ಬೋದು. ಕೆಲವರು ಹೇಳ್ತಾರೆ ತಂಬಾಕು ಹೇಳಿದ್ರೆ ಅವರಿಗೆ ಎನರ್ಜಿ ಬರ್ತದೆ ಅಂತ, ಅದು ಸುಳ್ಳು. ಕೆಲವರು ಹೇಳ್ತಾರೆ ಅದು ಉತ್ತೇಜನ ಕೊಡ್ತದೆ, ಉತ್ತೇಜನ ಕೆನಿಕೌಟಿನ ಉಂಟು ಅದು ಕೊಡ್ಬೋದು, ಆದ್ರೆ ಅದು ಟೆಂಪರರಿ.
0: ಕೆಲವರು ಈ ಒತ್ತಡದ ಸನ್ನಿವೇಶದಿಂದ ಹೊರಗಡೆ ಬರೋದಕ್ಕೂ ಕೂಡ ಈ ಧೂಮಪಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಕೇಳಿದೀವಿ.
1: ಅದೇ ವಿಜ್ಞಾನ ಅದು ಒಪ್ಪುದಿಲ್ಲ, ಯಾಕಂತ ಹೇಳಿದ್ರೆ ಅದು ಒತ್ತಡ ಕಡಿಮೆ ಮಾಡುವ ವಸ್ತುವೇ ಅಲ್ಲ. ಅದು ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಹಲವಾರು ವಿಧಾನ ಉಂಟು. ಸಿಗರೇಟ್ ಹೇಳಿದ್ರೆ ಒತ್ತಡ ಕಡಿಮೆ ಮಾಡುದು ನಮ್ಗೆ ಗೊತ್ತಿಲ್ಲ.
0: ಮುಖ್ಯವಾಗಿ ಈ ತಂಬಾಕು ಸೇವನೆಯಿಂದ, ಅಂದ್ರೆ ಅದು ಧೂಮಪಾನ ಆಗ್ಬೋದು ಅಥವಾ ಬೇರೆ ರೂಪದ ಈ ಧೂಮ ರಹಿತ ಒಂದು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂತ ಕೆಟ್ಟ ಪರಿಣಾಮಗಳು ಏನೇನು ಅಂತೀರಿ?
1: ಈಗ ಧೂಮಪಾನ ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಅಥವಾ ನಿಮ್ಮ ವಾಟರ್ ಪೈಪ್ಸ್ ಅಂತ ಹೇಳ್ತೇವೆ, ಅದು ಸಹ ಇರ್ಬೋದು. ಸೊ ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಸಿಗರೇಟ್ ಅಲ್ಲಿ ಸಾಧಾರಣ 7,000 ರಾಸಾಯನಿಕ ವಸ್ತುಗಳಿವೆ, ಅದರಲ್ಲಿ 60-70 ವಸ್ತುಗಳು ಕ್ಯಾನ್ಸರ್ ಕಾರಕ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇಷ್ಟು ವಸ್ತುಗಳು ಅದರಲ್ಲಿ ಇದ್ರೂ ಸಹ ಜನರು ಸೇವನೆ ಮಾಡ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಫಸ್ಟ್ ನಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತದೆ. ನಾವು ಕೋವಿಡ್ ಬರುವಾಗ ನೋಡಿದ್ದೇವೆ, ಸ್ಮೋಕಿಂಗ್ ಮಾಡುವವರಲ್ಲಿ ಕೋವಿಡ್ ಜಾಸ್ತಿ, ಯಾಕಂದ್ರೆ ಅವರಿಗೆ ಶ್ವಾಸಕೋಶ ತಗೊಳ್ಳಿಕ್ಕೆಲ್ಲ ಕಷ್ಟ, ಸೆಮಿನ ಕಡಿಮೆ, ಸ್ವಲ್ಪ
0: ಶ್ವಾಸಕೋಶದ ಸಾಮರ್ಥ್ಯ ಕಡಿಮೆ
1: ಆದ್ರಿಂದ ನಾವು ನೋಡಿದ್ದೇವೆ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಕೋವಿಡ್. ಸ್ಮೋಕರ್ಸ್ ಅವರು ಜಾಸ್ತಿ ಬದುಕಲಿಲ್ಲ, ಅವರಿಗೆ ಈವನ್ ಮಾರ್ಟಾಲಿಟಿ ಸಹ, ಡೆತ್ ರೇಟ್ಸ್ ಅವರಲ್ಲಿ ಜಾಸ್ತಿ.
0: ಕೋವಿಡ್ ಗೆ ಹೆಚ್ಚು ತುತ್ತಾದಂತವರು ಈ ಧೂಮಪಾನ ಮಾಡುವಂತವರು.
1: ಮತ್ತೆ ಲಾಸ್ಟ್ 15 ವರ್ಷ ನಂತರ ಅದು ಲಂಗ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ನಾವು ತುಂಬಾ ಜನ ನೋಡಿದ್ದೇವೆ ಸಿಗರೇಟ್ ಹೇಳುವವರು 15 ವರ್ಷ 20 ವರ್ಷ, ಸೊ ಲಾಸ್ಟ್ ದೇ ವಿಲ್ ಡೈ ಬಿಕಾಸ್ ಆಫ್ ಲಂಗ್ ಕ್ಯಾನ್ಸರ್, ಅದು 100%. ಮತ್ತೆ ನಮ್ಮ BP ಜಾಸ್ತಿ ಮಾಡ್ತದೆ, ಹೃದ್ರೋಗ ಸಮಸ್ಯೆ ತರ್ತದೆ, ಕಾಲಲ್ಲಿ ರಕ್ತ ಎಲ್ಲ ಸಂಚಾರ ಕಡಿಮೆ ಆಗಿ ಅದು ಪ್ರಾಬ್ಲಮ್ ಕೊಡ್ತದೆ, ಹಾಗೆ ಹಲವಾರು ಸಮಸ್ಯೆಗಳನ್ನು ಕೊಡ್ತದೆ. ಕಣ್ಣಿನ ಮೇಲೆ ಸಮಸ್ಯೆ ಬೀರ್ತದೆ, ಕ್ಯಾಟ್ರಾಕ್ಟ್ ಬೇಗ ಬರ್ತದೆ, ಮತ್ತೆ ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆಯಿಂದ ಅವರಿಗೆ ಸಿಗರೇಟ್ ಇಲ್ಲದೆ ಯಾವ ಕೆಲಸ ಮಾಡುದಿಲ್ಲ. ಇದು ಅವಲಂಬನೆ ಬಿಡಿಸ್ಲಿಕ್ಕೆ ಬಹಳ ಕಷ್ಟ ಉಂಟು ಮುಂದೆ.
0: ಮತ್ತೆ ತಂಬಾಕನ್ನ ಜಗಿಯೋದ್ರಿಂದ ಬಾಯಿ ಕ್ಯಾನ್ಸರ್ ಕೂಡ ಆಗ್ಬೋದಲ್ಲ?
1: ಹೌದು, ಅದು ಜಗಿಯುವಾಗ ಅವರು ಅದರಲ್ಲಿ ತಂಬಾಕನ್ನು ಯೂಸ್ ಮಾಡ್ತಾರೆ. ವೆಳ್ಳೆದೆಲೆ ಇದರಲ್ಲಿ ಯಾವುದು ಇಲ್ಲ, ಪ್ರಾಬ್ಲಮ್ ಇಲ್ಲ, ಆದ್ರೆ ಅದರಲ್ಲಿ ಅವರು ತಂಬಾಕು ಪೀಸ್ ಹಾಕ್ತಾರೆ. ಸೊ ನಾವು ನೋಡಿದ್ದೇವೆ ಈ ಪೇಂಟಿಂಗ್ ಎಲ್ಲ ಮಾಡುವವರು, ಮನೆ ಕೆಲಸ ಎಲ್ಲ ಮಾಡುವವರು ದಿವಸಕ್ಕೆ 30-40 ಪ್ಯಾಕೆಟ್ ಪಾನ್ ಬೀಡವನ್ನು ಬಾಯಲ್ಲಿಡ್ತಾರೆ. ಸೇಮ್ ಪರ್ಸನ್ ವಿಲ್ ಕಮ್ ಆಫ್ಟರ್ 5 ಇಯರ್ಸ್, ಅವನೇನ್ ಹೇಳ್ತಾನೆ ಹೇಳಿ ನಂಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಂದ್ರೆ

0: ಇದ್ದು ಕ್ಯಾನ್ಸರ್ ಇದ್ದು ಪ್ರಥಮ ಹಂತ ಅದು. ಸೊ ಆ ಸ್ಟೇಜಿಗೆ ರೀಚ್ ಆಗ್ತಾರೆ. ದಿವಸಕ್ಕೆ 20-30 ಪ್ಯಾಕೆಟ್ ಅನ್ನು ಬಾಯಲ್ಲಿ ಇಟ್ಟರೆ ಅವನಿಗೆ ಮತ್ತೆ ಬಾಯಿ ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ.
1: ಹೌದೌದು, ಕೆಲವು ಚಿತ್ರಗಳನ್ನ ನಾವು ನೋಡಿದೀವಿ, ಈ ಕೆನ್ನೆನೆ ತೂತು ಬಿದ್ದಂಗಾಗಿ ಅಲ್ಲೆಲ್ಲ ಕಾಣಿಸ್ತಾರೆ.
0: ನಾಲಿಗೆ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ದವಡೆಯ ಕ್ಯಾನ್ಸರ್ ಇದೆಲ್ಲ ಬಹಳ ಕಾಮನ್.
1: ಅಂದ್ರೆ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ಉಂಟಾಗೋದಕ್ಕೆ ಈ ತಂಬಾಕ್ನಲ್ಲಿರುವಂತಹ ವಿಷವಸ್ತು ಯಾವುದು ಅಂತ?
0: ನಿಕೋಟಿನ್ ಮೇನ್, ನಿಕೋಟಿನ್ ಒಂದು ಅವಲಂಬನೆ ಮಾಡುವ ಒಂದು ವಸ್ತು ಅದು. ಸೊ ಅದೇ ಬಹಳ ಹಾನಿಕಾರಕ. ಮತ್ತೆ ಅದರಲ್ಲಿ ಹೊಗೆಲ್, ಕಾರ್ಬನ್ ಮೊನಾಕ್ಸೈಡ್, ಬೆನ್ಸಿನ್, ತುಂಬಾ ಸಾಧಾರಣ 60 ಕ್ಯಾನ್ಸರ್ಕಾರಕ ರಾಸಾಯನಿಕ ವಸ್ತುಗಳಿವೆ. ಅವುಗಳೆಲ್ಲ ದೇಹದ ಮೇಲೆ ಪರಿಣಾಮ ಬೀರ್ತದೆ. ನಾವು ಮೊದಲು ಹೇಳಿದ್ದು, ಯಾರು ನಾನು ಸ್ಮೋಕ್ ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಅಂತೇಳಿ, ಈಗ ಹಾಗೆಲ್ಲ, ನನ್ನ ಹತ್ರ ಯಾರು ನಿಂತರೆ ಅವರಿಗೆ ಸಹ ಪ್ರಾಬ್ಲಮ್. ಸೊ ನಾನು ಹೇಳಿದ್ರೆ ಅದು ಪ್ರತ್ಯಕ್ಷ ಆಕ್ಟಿವ್ ಸ್ಮೋಕಿಂಗ್ ಹೇಳ್ತೇವೆ. ಸೊ ನನ್ನ ಹತ್ರ ಯಾರಾದ್ರೂ ಇದ್ರೆ, ನನ್ನ ಮಕ್ಳು ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ನನ್ನ ಗೆಳೆಯರು ಇರ್ಬೋದು, ಅವರ ಎದುರು ಸಿಗರೇಟ್ ಹೇಳಿದ್ರೆ ಅವರ ಮೇಲೆ ಸಹ ಪರಿಣಾಮ ಸೇಮ್ ಬೀಳ್ತದೆ. ನಾವೆನಿಸೋದು ಸಿಗರೇಟ್ ನಾನು ಹೇಳಿದ್ದು ನನ್ನ ಹತ್ರ ಇದ್ದವರಿಗೆ ಪರಿಣಾಮ ಬೀರುವುದಿಲ್ಲ ಅಂತ. ನಾವು ತುಂಬಾ ಫ್ಯಾಮಿಲಿಯಲ್ಲಿ ನೋಡಿದ್ದೇವೆ, ಗಂಡ ಸ್ಮೋಕ್ ಮಾಡಿದ್ರೆ ಹೆಂಡತಿಗೆ ಕ್ಯಾನ್ಸರ್ ಬರ್ತದೆ. ಯಾಕಂದ್ರೆ ಈ ಸ್ಮೋಕಿಂಗ್ ನಮ್ಮ ಇಮ್ಯುನಿಟಿಯನ್ನು ಕಡಿಮೆ ಮಾಡ್ತದೆ, ಕಾಲಕ್ರಮೇಣ ಇಮ್ಯುನಿಟಿ ಕಡಿಮೆ ಮಾಡ್ತದೆ. ಆದ್ರಿಂದ ಆಕ್ಟಿವ್ ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್, ಪ್ರತ್ಯಕ್ಷ ಮತ್ತು ಪರೋಕ್ಷ ಸ್ಮೋಕಿಂಗ್, ನಮ್ಮ ಹತ್ರ ಯಾರಾದ್ರೂ ಸ್ಮೋಕ್ ಮಾಡ್ತಿದ್ರೆ ಅವ್ರಿಗೆ ಕೂಡಲೇ ಹೇಳ್ಬೇಕು ಸ್ಮೋಕ್ ಮಾಡಬೇಡ ಅಂತೇಳಿ. ಯಾಕಂದ್ರೆ ಅದು ನಮ್ಮ ಮೇಲೆ ಸಹ ಪರಿಣಾಮ ಬೀರ್ತದೆ.
1: ಮತ್ತೆ ನಮ್ಮ ನರ ವ್ಯವಸ್ಥೆ ಮತ್ತೆ ಈ ರಕ್ತ ಪರಿಚಲನಾ ವ್ಯವಸ್ಥೆ ಇದೆಯಲ್ಲ, ಅದರ ಮೇಲೂ ಕೂಡ ಕೆಟ್ಟ ಪರಿಣಾಮ ಉಂಟಾಗುತ್ತೆ.
0: ಸ್ಮೋಕರ್ಸ್ ಅಲ್ಲಿ ಇವನ್ ಸ್ಟ್ರೋಕ್ ಆಗೋದು ಜಾಸ್ತಿ, ಪಾರ್ಶ್ವವಾಯು ಅಂತ ಹೇಳ್ತೇವೆ, ಸ್ಟ್ರೋಕ್, ಬಿ ಪಿ ಬರೋ ಜಾಸ್ತಿ, ಡಯಾಬಿಟಿಸ್ ಬರೋ ಜಾಸ್ತಿ. ಸ್ಮೋಕರ್ಸ್ ದೇ ಲುಕ್ ಫೈನ್, ಬಟ್ ದೇ ಹ್ಯಾವ್ ಲಾಟ್ ಆಫ್ ಅದರ್ ಹೆಲ್ತ್ ಇಶ್ಯೂಸ್, ತುಂಬಾ ಅನಾರೋಗ್ಯ ಸಮಸ್ಯೆಗಳು ಅವಾಗ ಇರ್ತದೆ. ಸೊ ಅವರಿಗೆ ಬೇಗ ಸ್ಟ್ರೋಕ್ ಬರ್ತದೆ, 50 ಬರ್ಬೋದು, 45 ಸ್ಟ್ರೋಕ್ ಬರ್ಬೋದು. ಅವರಿಗೆ ಬಿ ಪಿ ಬೇಗ ಬರ್ತದೆ, ಅವರಿಗೆ ಶುಗರ್ ಬೇಗ ಬರ್ಬೋದು. ಅದರಿಂದ ತುಂಬಾ ಪರಿಣಾಮ ಬರುತ್ತೆ, ಆದ್ರೂ ಸಹ ಜನರು ಸ್ಮೋಕ್ ಮಾಡ್ತಾರೆ.
1: ಅಂದ್ರೆ ಈ ಧೂಮಪಾನ ಮಾಡ್ತಾ ಇರುವಾಗ ಅವರ ಜೊತೆಯಲ್ಲಿರುವಂತವ್ರಿಗೂ ಇದು ಬಹಳ ಕೆಟ್ಟ ಪರಿಣಾಮ ಉಂಟು.
0: ಸೇಮ್ ಅದು, ಇನಿಷಿಯಲಿ ವಿ ಥಾಟ್ ಓನ್ಲಿ ದ ಸ್ಮೋಕ್ ಮಾಡೋರಿಗೆ ಮಾತ್ರ ಪ್ರಾಬ್ಲಮ್ ಅಂತ, ಈಗ ಹಾಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಆ ಹೊಗೆಯಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿವೆ, ಅದು ಹತ್ರ ನಿಂತ ಅವರ ಮೇಲೆ ಪರಿಣಾಮ ಬೀರ್ತದೆ.
1: ಈಗ ಅಲರ್ಜಿ ಇರುತ್ತೆ ಕೆಲವರಿಗೆ, ಅಂತವ್ರಂತೂ ಇಂಥ ಹೊಗೆ ಏನಾದ್ರೂ ಕುಡಿದ್ರೆ ಬಹಳ ಅವರಿಗೆ ಆರೋಗ್ಯ ಬಿಗಡಾಯಿಸಬಹುದಲ್ಲ.
0: ಹೌದು, ನಾವು ಒಂದು ಸ್ಮೋಕರ್ ಹತ್ರ ಹೋಗಿ ಒಂದು 2 ನಿಂತರೆ ಸಾಕು, ಅವ್ರು ಕೆಮ್ಮೋ ಮೊದಲೇ ನಾವು ಕೆಮ್ತೇವೆ. ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ ಕೊಡ್ತದೆ ಅದು, ಅಷ್ಟು ಅದರಲ್ಲಿ ಕ್ಯಾನ್ಸರ್ ಕಾರಕ ವಸ್ತುಗಳು, ರಾಸಾಯನಿಕ ವಸ್ತುಗಳಿವೆ.
1: ಮತ್ತೆ ಸೀನ್ ಬರೋದು, ಒಂದ್ ರೀತಿ ನಮಗೆ ಉಸಿರು ಕಟ್ಟದಂಗೆ ಆಗೋದು.
0: ಸ್ಮೋಕರ್ಸ್ ಯಾವಾಗಲೂ ಕೆಮ್ತಾ ಇರ್ತಾರೆ, ಪ್ರತಿಯೊಂದು 5-5 ಕೆಮ್ತಾ ಇರ್ತಾರೆ, ಅದನ್ನ ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ಅಲ್ಲಿ ಶ್ವಾಸಕೋಶ ಇರಿಟೇಟ್ ಆಗ್ತದೆ, ರಾಸಾಯನಿಕ ವಸ್ತುಗಳಲ್ಲಿ ಡೆಪಾಸಿಟ್ ಆಗ್ತದೆ. ಸೊ ಆಗ ಅವರಿಗೆ ಕೆಮ್ಮೆಲ್ಲ ಬರ್ತಾ ಇರ್ತದೆ.
1: ಇನ್ನ ಈ ತಂಬಾಕು ಬಳಕೆಯನ್ನ ಕಡಿಮೆ ಮಾಡೋದಕ್ಕೆ ನಮ್ಮ ಸರ್ಕಾರ ಏನಾದರೂ ಕಾರ್ಯಕ್ರಮಗಳನ್ನು ಹಾಕೊಂಡಿದೆಯೇ?
0: ಪ್ರತಿ ವರ್ಷ ಒಂದು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ತಾ ಉಂಟು. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ದೇಶಗಳಿಗೆ ಹೇಳಿದೆ, ನೀವು ಅನೇಕ ಯೋಜನೆಗಳು ಹಾಕೊಳ್ಬೇಕು, ಯುವ ಜನರು ಈ ರೋಗಕ್ಕೆ ಬಲಿಯಾಗಬಾರದು, ಯುವ ಜನರು ಪ್ರಾರಂಭ ಮಾಡದಾಗೆ ನೋಡಬೇಕು. ಹೆತ್ತವರು ಸಹ ಇದರ ಮೇಲೆ ತುಂಬಾ ಇಂಟ್ರೆಸ್ಟ್ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಹೆತ್ತವರು ಸಿಗರೇಟ್ ಹೇಳಿದ್ರೆ ಆಟೋಮ್ಯಾಟಿಕ್ ಮಕ್ಕಳು ಸಹ ಹೇಳಿತಾರೆ, ಅದರಿಂದ ಹೆತ್ತವರು ಸಿಗರೇಟ್ ಹೇಳಿಲೇಬಾರದು, ಅದು ಮನೆಯಲ್ಲಿ ಬರಲೇಬಾರದು. ಯಾಕಂದ್ರೆ ಅದು ನಮ್ಗೆ ಯಾರು ಹೇಳಿಕೊಡ್ಲಿಲ್ಲ ಅಭ್ಯಾಸವನ್ನು, ಮನೆಯಲ್ಲಿ ನಾವು ಮಾಡಬಾರದು. ಸಣ್ಣ ಮಕ್ಳು ಇರುವಲ್ಲಿ ಸ್ಮೋಕಿಂಗ್ ಮಾಡಲೇಬಾರದು, ಬಸ್ ಅಲ್ಲಿ ಮಾಡಬಾರದು, ಪಾರ್ಕ್ ಅಲ್ಲಿ ಮಾಡಬಾರದು, ಈಗ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು ಹೇಳಿದ್ದಾರೆ, ಕಾರ್ಖಾನೆಗಳಲ್ಲಿ ಮಾಡಬಾರ್ದು ಹೇಳ್ತಾರೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾರ್ಮಲ್ ಈಗ ಐ ತಿಂಕ್ 70% ಕಡಿಮೆ ಆಗಿದೆ.
1: ಅಂದ್ರೆ ಶಿಕ್ಷೆ ದಂಡ ವಿಧಿಸೋದಕ್ಕೂ ಅವಕಾಶ ಇದೆಯಾ?
0: ಹೌದು, ಈಗ ಪಬ್ಲಿಕ್ ಪ್ಲೇಸ್ ಸ್ಮೋಕಿಂಗ್ ಮಾಡ್ಲಿಕ್ಕಿಲ್ಲ. ಈವನ್ ಸಿಗರೇಟ್ ಬೀಡಿಯನ್ನು ಶಾಲೆಯ 100 ಆವರಣದಲ್ಲಿ ಸಿಗರೇಟ್ ಅಥವಾ ಅಂಗಡಿ ಇಡ್ಲಿಕ್ಕೆ ಸಹ ಇಲ್ಲ, ಮಾರ್ಲಿಕ್ಕೂ ಸಹ ಇಲ್ಲ. ಸೊ ಆಲ್ ಸ್ಕೂಲ್ ಆರ್ ಟೊಬ್ಯಾಕೋ ಫ್ರೀ ಝೋನ್, ಆಲ್ ಯೂನಿವರ್ಸಿಟೀಸ್ ಆರ್ ಇಂಡಿಯಾ ಟೊಬ್ಯಾಕೋ ಫ್ರೀ ಯೂನಿವರ್ಸಿಟೀಸ್.
1: ಮತ್ತೆ ಸರ್ಕಾರನು ಕೂಡ ಹೆಚ್ಚೆಚ್ಚು ತೆರಿಗೆಯನ್ನು ವಿಧಿಸ್ತಲೇ ಇದೆ.
0: ಹೌದು, ಅವರು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಒಂದು ಟ್ಯಾಕ್ಸ್, 10-20% ಟ್ಯಾಕ್ಸ್ ಹಾಕಿ ಆಗ ಅವರಿಗೆ ಹಣ ಇರಲು ತಗೊಳ್ಳಿಕ್ಕೆ, ಅದು ಆಟೋಮ್ಯಾಟಿಕ್ ಆಗಿ ಸೇದುವುದು ಕಡಿಮೆ
1: ಆಗಬಹುದು.
0: ಹೌದು, ಅದು ಒಂದು ಪ್ರೂವ್ ಮಾಡಿದ್ದಾರೆ ಸೈಂಟಿಫಿಕಲಿ.
1: ಇದನ್ನ ಸಿನ್ ಗೂಡ್ ಅಂತ ಪರಿಗಣಿಸ್ತಾರೆ ನಮ್ಮ ಆರ್ಥಿಕ ತಜ್ಞರು. ಅದರ ಮೇಲೆ ಹೆಚ್ಚೆಚ್ಚು ತೆರಿಗೆ ಹಾಕೋದಕ್ಕೆ ಒಂದು ಮುಕ್ತ ಅವಕಾಶ ಇರುತ್ತೆ.
0: ಅವನು ಒಂದು ಪ್ಯಾಕೆಟ್ ತೆಗೆಯುವ 1-2 ಇಳಿಬಹುದು ಪರ್ ಡೇ. ಸೊ ಅವನ ಸೇವನೆ ಸಹ ಕಡಿಮೆ ಆಗ್ತದೆ. ಸ್ಲೋಲಿ ಅವನ ಹತ್ರ ಹಣ ಇರೋದಿಲ್ಲ, ಸ್ಲೋಲಿ ಅವನು ಬಿಡ್ತಾನೆ. ಅವನು ಹೋಗಿ ನನಗೆ ಸಿಗರೇಟ್ ಬಿಡಬೇಕಂತ ಆ ಸ್ಟೇಜಿಗೆ ಸಹ ಬರ್ತಾರೆ. ಅದು ಒಂದು. ಎರಡನೇದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಲಿಕ್ಕಿಲ್ಲ, ಸ್ಪೋರ್ಟ್ಸ್ ಅಲ್ಲಿ ಮಾಡ್ಲಿಕ್ಕಿಲ್ಲ, ಟಿವಿಯಲ್ಲಿ ಮಾಡ್ಲಿಕ್ಕಿಲ್ಲ, ಕೊಡ್ಲಿಕ್ಕಿಲ್ಲ ಯಾವುದೇ ಸ್ಪಾನ್ಸರ್ ಮಾಡ್ಲಿಕ್ಕಿಲ್ಲ ಕಂಪನಿಯವರು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೆ ಸಿಗರೇಟ್ ಪ್ಯಾಕ್ ಅಲ್ಲಿ ಚಿಹ್ನೆ ಉಂಟು, ಒಂದು ಪಿಕ್ಚರ್ ಉಂಟು, ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ಅದೆಲ್ಲ ಚಿಹ್ನೆ ಉಂಟು,
1: ಬಾಯೆಲ್ಲ ತೂತು ಬಿದ್ದು ಗಾಯ ಆಗಿರೋದು.
0: ಹೌದು, ಅದು ಪ್ಯಾಕೆಟಿನ 75% ಕವರ್ ಆಗಿರ್ತದೆ ಚಿತ್ರ. ಮೊದಲು ಸಣ್ಣ ರೈಟಪ್ ಇತ್ತು, ಓದ್ಲಿಕ್ಕೆ
1: ಕಾಣಿಸ್ತಿರ್ಲಿಲ್ಲ,
0: ಈಗ ಹಾಗೆಲ್ಲ ದೊಡ್ಡ ಪಿಕ್ಚರ್ ಸಣ್ಣ ಇದರಲ್ಲಿ ಬರೆದಿದ್ದಾರೆ. 70% ಪಿಕ್ಚರ್ ಉಂಟು, 30% ಆರೋಗ್ಯ.

0: ಹಾನಿಕರನ್ನು ಬರೆದು ಸಹ ಉಂಟು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೊಂದು, ಎಲ್ಲ ಸಿಗರೆಟ್ ಪ್ಯಾಕ್ಗಳು ಸ್ಟ್ಯಾಂಡರ್ಡ್ ಆಗಿ ಅದನ್ನು ಅಟ್ರಾಕ್ಟಿವ್ ಕಲರ್ ಆಗಿ ಮಾಡುದು, ಅವರನ್ನು ಯುವಜನರು ಬಲಿ ಆಗದಾಗಿ ನೋಡುದು, ಅದರಲ್ಲಿ ಆ ಬೀಡಿ ಸಿಗರೆಟ್ ಅಲ್ಲಿ ಅಡಿಟಿವ್ಸ್ ಹಾಕುದು, ಈಗ ಮೆಂಥಾಲ್ ಅಂತ ಹಾಕ್ತಾರೆ, ಅದನ್ನು ಸಹ ಈಗ ಬ್ಯಾನ್ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಆಗ್ತಾ ಉಂಟು. ಮೆಂಥಾಲ್ ಎಲ್ಲ ಇದ್ರೆ ಇನ್ನೂ ಸಹ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಮತ್ತೆ ಸ್ಮೋಕ್ ಫ್ರೀ ಪ್ಲೇಸಸ್
1: ಸಾರ್ವಜನಿಕ,
0: ಈಗ ಉದಾಹರಣೆಗೆ ಶಾಲೆ ಝೋನ್, ಈಗ ಬೇರೆ ಕಂಟ್ರಿಯಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಾನು ಸಿಗರೆಟ್ ಹೇಳಿದ್ರೆ ಥರ್ಡ್ ಫ್ಲೋರ್ ನಲ್ಲಿ ಕಂಪ್ಲೇಂಟ್ ಮಾಡಬಹುದು. ಸೊ ಅದು ಇವನ್ ಮನೆಗಳಲ್ಲಿ ಸಹ ಮಾಡಬಾರ್ದು ಅಂತ ಬಂದಿದೆ. ಸೊ ಅವರಿಗೆ ವಿಪರೀತ ಫೈನ್ ಆಗ್ತಾರೆ. ಸೊ ಮನೆಗಳಲ್ಲಿ ಮಾಡಬಾರ್ದು, ಸಾರ್ವಜನಿಕರಲ್ಲಿ ಮಾಡಬಾರ್ದು, ಅದೇ ರೀತಿ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು.
1: ಇಷ್ಟೆಲ್ಲ ಒಂದು ನಿಯಂತ್ರಣಗಳನ್ನ ಸರ್ಕಾರ ಕೈಗೊಳ್ತಾ ಇದೆ.
0: ಹೌದು.
1: ಜೊತೆಗೆ ಈ ತಂಬಾಕು ಬೇಸಾಯ ಅಂದ್ರೆ ಹೊಗೆ ಸೊಪ್ಪಿನ ಬೇಸಾಯವನ್ನು ಕೂಡ ಸರ್ಕಾರ ಉತ್ತೇಜಿಸ್ತಾ ಇಲ್ಲ ಇತ್ತೀಚೆಗೆ, ಅದು ಒಂದು ಕ್ರಮ.
0: ಹೌದು. ಅನೇಕ ದೇಶಗಳಲ್ಲಿ ಆಲ್ಟರ್ನೇಟಿವ್ ಕ್ರಾಪ್, ಅವರಿಗೆ ಬೇರೆ ಕ್ರಾಪ್ ಮಾಡಲಿಕ್ಕೆ ಸರ್ಕಾರ ಸಹಕಾರ ಕೊಡ್ತಾ ಉಂಟು. ಈಗ ಆಫ್ರಿಕಾದ ಕೆನ್ಯಾದಲ್ಲಿ ಬಾಳೆಗಿಡ ನೆಟ್ಟಿದ್ದಾರೆ, ಇನ್ನು ಕೆಲವರು ವೆಜಿಟೇಬಲ್ ನೆಟ್ಟಿದ್ದಾರೆ, ಇನ್ನು ಕೆಲವರು ಪೊಟ್ಯಾಟೊ, ಫುಲ್ ಪೊಟ್ಯಾಟೊ. ಆಲ್ಟರ್ನೇಟಿವ್ ಕ್ರಾಪ್ ಕೊಟ್ಟರೆ ಐ ಥಿಂಕ್ ಸ್ಲೋಲಿ ತಂಬಾಕು ಬೆಳೆಸಿದನ್ನೇ ಕಡಿಮೆ ಮಾಡಬಹುದು.
1: ಯಾಕೆಂದ್ರೆ ತಂಬಾಕು ಮತ್ತು ಆಲೂಗಡ್ಡೆ ಎರಡು ಒಂದೇ ಕುಟುಂಬಕ್ಕೆ ಸೇರಿದಂತ ಬೆಳೆಗಳು. ಆಲೂಗಡ್ಡೆಯನ್ನು ಬೆಳೆಯಬಹುದು.
0: ಹೌದು. ಆಲ್ಟರ್ನೇಟಿವ್ ಕ್ರಾಪ್ ಐ ಥಿಂಕ್ ಸರ್ಕಾರ ಅವರು ಯಾವಾಗಲೂ ಸಹಕಾರ ಮಾಡ್ತದೆ, ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡ್ತಾರೆ, ಅವರು ಅದನ್ನೇ ಮಾಡಬಹುದು. ಟೊಬ್ಯಾಕೋವನ್ನು ಗ್ರೋ ಮಾಡ್ಬೇಕಂತಿಲ್ಲ. ಒಂದು ಇಷ್ಟು ಸಣ್ಣ ಲೀಫ್ ಎಷ್ಟು ಸಮಸ್ಯೆ ಕೊಡ್ತದೆ, ಅದನ್ನು ನಾವು ಬೆಳೆಯದೇ ಇದ್ರೆ ಬಹಳ ಒಳ್ಳೇದಲ್ಲ.
1: ಹೌದು ಹೌದು
0: ಹೌದು. ಅದನ್ನು ಬೆಳೆದು ನಂತರ ಕಂಪನಿಯವರು ಅದನ್ನು ಸಿಗರೇಟ್ ಎಲ್ಲ ಬೇರೆ ಬೇರೆ ಟೈಪ್
1: ಮಾಡಿ,
0: ಹೌದು, ಯುವ ಜನರನ್ನು ಅದನ್ನು ಅಟ್ರಾಕ್ಟ್ ಮಾಡಿಸಿ ಅದಕ್ಕೆಲ್ಲ ಬೇರೆ ಬೇರೆ ಅಡಿಟಿವ್ಸ್ ಹಾಕಿ ಅಷ್ಟು ರಾಸಾಯನಿಕ ವಸ್ತುಗಳು ನಮ್ಮ ದೇಹದ ಮೇಲೆ ಅಷ್ಟು ಪರಿಣಾಮ ಬಿದ್ದರೂ ಸಹ ಅವರು ಅಷ್ಟು ಅದನ್ನು ಈಗ ಆನ್ಲೈನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ, ಯಾಕಂದ್ರೆ ಇಲ್ಲಿ ಬೇರೆ ರೀತಿಯಲ್ಲಿ ಕೊಡ್ಲಿಕ್ಕೆ
1: ಆಗೋದಿಲ್ಲ ಅಂತ
0: ಆನ್ಲೈನ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೆ ಅದರ ಬಗ್ಗೆ ತಪ್ಪು ಕಲ್ಪನೆ ಕೊಡುದು, ಸಿಗರೇಟ್ ಹಿಡಿದ್ರೆ ಅದಾಗ್ತೀರಿ ಇದಾಗ್ತೀರಿ. ಈಗ ಸೆಲೆಬ್ರಿಟೀಸ್, ಸೊ ಐ ಡೋಂಟ್ ಥಿಂಕ್ಸ್ ಒಂದು ಸಿಗರೇಟ್ ಕಾಯಲ್ಲಿ ಇದ್ರೆ ಯು ಕ್ಯಾನ್ ಡೂ ವಂಡರ್ಸ್, ಅದು ಸಾಧ್ಯವೇ ಇಲ್ಲ, ಯಾಕಂದ್ರೆ ಅದು ನಿಮಗೆ ಡ್ಯಾಮೇಜ್ ಜಾಸ್ತಿ ಮಾಡ್ತದೆ. ಬಟ್ ಪೀಪಲ್ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಸಿಗರೇಟ್ ಇದ್ರೆ ಎಲ್ಲ ಕೆಲಸ ಆಗ್ತದೆ ಅಂತ, ಅದು 100% ತಪ್ಪು.
1: ಮತ್ತೆ ನಮ್ಮ ಸರ್ಕಾರ ಕೂಡ ಈ ತಂಬಾಕು ಅಥವಾ ಹೊಗೆ ಸೊಪ್ಪನ್ನ ಬೆಳೆಯೋದಕ್ಕೆ ಪರವಾನಗಿಯನ್ನು ಕೂಡ ಈಗ ನೀಡ್ತಾ ಇಲ್ಲ, ಬಹಳಷ್ಟು ಕಡಿಮೆ ಮಾಡಿದೆ ಅಂತ ಹೇಳಬಹುದು.
0: ಹೌದು. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ರಾಷ್ಟ್ರಗಳಿಗೆ ಹೇಳಿದೆ, ಎಲ್ಲ ದೇಶಗಳಲ್ಲಿ ಪ್ರೊಡಕ್ಷನ್ 25% ಕಡಿಮೆ ಮಾಡಿ, 10% ಕಡಿಮೆ ಮಾಡಿ, ಸೊ ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಉಂಟು.
1: ಅಂದ್ರೆ ಇದಕ್ಕೆ ಹೆಚ್ಚು ಬಲಿ ಬೀಳೋರು ನಮ್ಮ ಯುವಜನರನ್ನೇ.
0: ಹೌದು.
1: ಬೇರೆಯವ್ರನ್ನ ನೋಡಿ ಕಲಿಯರೇ ಜಾಸ್ತಿ.
0: ಹೌದು. ಅದು ಏಜ್ ಹಾಗೆ 12-17, ದೇ ಸಿ ಅದರ್ಸ್, ಬೇರೆಯವರ ನೋಡುದು.
1: ಕೆಲವು ಪ್ರಸಿದ್ಧ ವ್ಯಕ್ತಿಗಳು ಜಾಹೀರಾತು ಕೊಟ್ಟಾಗ ಅದನ್ನೇ ಅನುಸರಿಸಲು ಹೋಗ್ತಾರೆ.
0: ಹೌದು. ಆದ್ರೆ ಈಗ ಜಾಹೀರಾತು ಎಲ್ಲ ಬಂದಾಗಿದೆ, ಬ್ಯಾನ್ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಎಲ್ಲ, ಎಲ್ಲಿ ಕ್ರಿಕೆಟ್ ಅಲ್ಲಾಗ್ಲಿ ಟಿವಿ ಸೀರಿಯಲ್ ಎಲ್ಲಿ ಸಹ ಮಾಡುದಿಲ್ಲ ಈಗ.
1: ಕ್ರೀಡಾಪಟುಗಳು ಮೊದಲೆಲ್ಲ ಕೊಡ್ತಾ ಇದ್ದಾರೆ.
0: ಹೌದು. ಈಗ ಮಾಡ್ಲಿಕ್ಕೆ ಇಲ್ಲ ಅಂತ ಬಂದಿದೆ.
1: ಇನ್ನು ಮುಖ್ಯವಾಗಿ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಏನೋ ಒಂದು ಕೆಟ್ಟ ಸವಾಸಕ್ಕೆ ಬಿದ್ದು ಈ ಚಟ ಪ್ರಾರಂಭ ಆಗ್ಬಿಟ್ಟಿರುತ್ತೆ, ತಂಬಾಕನ್ನು ಜಗಿಯುವಂಥದ್ದು ಅಥವಾ ಈ ಎಲೆ ಅಡಿಕೆ ಜೊತೆಯಲ್ಲಿ ಕಡ್ಡಿ ಪುಡಿಯನ್ನು ಹಾಕ್ಕೊಳ್ಳೋದು, ಹೊಗೆ ಸೊಪ್ಪು ಹಾಕೋದು ಅಥವಾ ಬೀಡಿ ಸೇದೋದು, ಸಿಗರೇಟ್ ಸೇದೋದು ಇಂಥದ್ದೆಲ್ಲನು, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತೀರಿ?
0: ಸರ್ಕಾರ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಹ ಡಿ ಅಡಿಕ್ಷನ್ ಸೆಂಟರ್ ಮಾಡಿದ್ದಾರೆ. ಯಾರಿಗಾದರೂ ಧೂಮಪಾನ ನಿಲ್ಲಿಸಬೇಕಂತ ಕಂಡ್ರೆ ಅವರು ಆಸ್ಪತ್ರೆಗೆ ಬರಬಹುದು. ಡಿ ಅಡಿಕ್ಷನ್ ಸೆಂಟರ್ಗೆ ಬಂದ್ರೆ
1: ಅಂದ್ರೆ ಚಟಮುಕ್ತಿ ಕೇಂದ್ರಗಳು.
0: ಹೌದು. ಹೌದು. ವ್ಯಸನ ಮುಕ್ತ ಕೇಂದ್ರ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ, ಹೇಗೆ ಸ್ಲೋಲಿ ಕಡಿಮೆ ಮಾಡಬೇಕಂತ ಹೇಳ್ತೇವೆ. ಅದೇ ರೀತಿ ನಿಕೋಟಿನ ಬದಲಿಗೆ ನಾವು ಅವರಿಗೆ ಬೇರೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೇವೆ. ಹಾಗಾಗಿ ಒಂದು 2-3 ತಿಂಗಳು ಅವರು ನಮ್ಮ ಸೆಂಟರ್ಗೆ ಬಂದ್ರೆ ಸ್ಲೋಲಿ ಅವರನ್ನು ಧೂಮಪಾನದ ಹೊರಗೆ ತರಬಹುದು. ಇದೇನು ಅಸಾಧ್ಯವೇನಲ್ಲ, ಸಾಧ್ಯ ಉಂಟು.
1: ಬೇರೆ ಬೇರೆ ಒಂದು ವಿಧಾನಗಳನ್ನು ಅನುಸರಿಸ್ತೀರಾ?
0: ಹೌದು ಹೌದು. ನಿಕೋಟಿನ್ ಗಮ್ಸ್ ಚೂಯಿಂಗ್ ಗಮ್ ಅಂತ ಉಂಟು, ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಉಂಟು. ಹಾಗೆ ಅದನ್ನು ಕೊಟ್ಟು ನಾವು ಅವರಿಗೆ ಸ್ಲೋಲಿ ಕಡಿಮೆ ಮಾಡ್ತೇವೆ.
1: ಮತ್ತೆ ಜನಗಳಲ್ಲಿ ಜಾಗೃತಿ ಉಂಟು ಮಾಡುವಂತ ಕಾರ್ಯಕ್ರಮಗಳು ಕೂಡ ಏರ್ಪಾಡಾಗ್ತವೆ ಈ ಸಂದರ್ಭದಲ್ಲಿ.
0: ಜನರು ಒಗ್ಗಟ್ಟಾಗಬೇಕು, ಜನರಿಗೆ ಗೊತ್ತಿರಬೇಕು ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್. ಸೊ ಅದರಷ್ಟು ಬ್ಯಾಡ್ ಯಾವುದಿಲ್ಲ, ಜನರಿಗೆ ಗೊತ್ತಿರಬೇಕು. ಯಾರಾದರೂ ಸ್ಮೋಕ್ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಎವ್ರಿ ಸಿಟಿಜನ್ ಅಷ್ಟು ಆಸ್ಕ್, ನೀವು ಯಾಕೆ ಸ್ಮೋಕ್ ಮಾಡ್ತೀರಿ? ಇದು ಪಬ್ಲಿಕ್ ಪ್ಲೇಸ್, ಇಲ್ಲಿ ಮಕ್ಕಳಿದ್ದಾರೆ, ಹೆಂಗಸರು ಇದ್ದಾರೆ, ಇಲ್ಲಿ ಎಲ್ಡರ್ಲಿ ಪೀಪಲ್ ಇದ್ದಾರೆ, ಇಲ್ಲಿ ಯಾಕೆ ಸ್ಮೋಕ್ ಮಾಡ್ತೀರಿ? ಐ ಥಿಂಕ್ ವಿ ಎವ್ರಿಬಡಿ ಅಷ್ಟು ಆಸ್ಕ್, ಇಲ್ಲಿ ಸ್ಮೋಕ್ ಮಾಡಬೇಡಿ ಅಂತ.
1: ಇವತ್ತು ಲಿಂಗ ಭೇದವಿಲ್ಲದೆ ಈ ಧೂಮಪಾನದ ಚಟ ಮತ್ತೆ ಈ ತಂಬಾಕು ಸೇವನೆಯ ಚಟ ಇದೆ. ಸ್ತ್ರೀಯರು ಈ ಧೂಮಪಾನ ಮಾಡೋದ್ರಿಂದ ಅವರ ಒಂದು ಈ ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗುತ್ತಾ?
0: ಹೌದು. ಈಗ ಏನಾಗಿದೆ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸ್ಮೋಕಿಂಗ್ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಇದೆಲ್ಲ ಕಾನೂನು ಬಂದ ಮೇಲೆ. ಆದ್ರೆ ಈ ಕಂಪನಿಗಳು ಯುವಜನರ ಮೇಲೆ ಪ್ರಭಾವ ಬೀರಿ ಪ್ರತಿ ವರ್ಷ ಅವರೇ ಜಾಯ್ನ್ ಆಗ್ತಾರೆ ಸ್ಮೋಕರ್ಸ್ ಆಗಿ. ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಈ ಯುವ ಜನರಲ್ಲಿ ಈವನ್ ಮಹಿಳೆಯರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಉಂಟು.

0: ಟೋಟಲ್ ಸ್ಮೋಕರ್ ಸಂಖ್ಯೆ ಕಡಿಮೆ ಆಗಿದೆ ಈಗ. ಆದ್ರೆ ಇಲ್ಲಿ ಹುಡುಗಿಯರು ಪಕ್ಕನೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವರ ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರ್ತದೆ. ಅವರಿಗೆ ಹುಟ್ಟುವ ಮಕ್ಕಳ ತೂಕ ಬಹಳ ಕಡಿಮೆ ಇರ್ತದೆ. ಅವರು ಹುಟ್ಟುವ ಮಕ್ಕಳು ಹುಟ್ಟುವ ಮೊದಲೇ ಸಾಯ್ಬೋದು. ಅದರಿಂದ ಹುಟ್ಟುವ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತದೆ. ಅವರಿಗೆ ಅಂಗವಿಕಲತೆ ಎಲ್ಲ ಆಗ್ಬೋದು. ಅದರಿಂದ ದಯವಿಟ್ಟು ಮಹಿಳೆಯರು ಸೇದ್ಲೇಬಾರ್ದು, ಯಾಕಂದ್ರೆ ಅವರ ರಿಪ್ರೊಡಕ್ಟಿವ್ ಇದಕ್ಕೆ ಅದು ತೊಂದರೆ ಕೊಡ್ತದೆ.
1: ಅಂದ್ರೆ ಪುರುಷರ ಒಂದು ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕೂ ತೊಂದರೆ ಕೊಡುತ್ತೆ.
0: ಸ್ಟೆರಿಲಿಟಿ, ಅದು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ ನಾವು. ಸೊ ಅದನ್ನು ಸಹ ಕಡಿಮೆ ಮಾಡ್ತದೆ.
1: ಹಾಗಾಗಿ ಈ ತಂಬಾಕನ್ನ ಸೇವನೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬಾರದು.
0: ಅದೇ ಪೋಷಕರು, ಶಿಕ್ಷಕರು, ಸಾರ್ವಜನಿಕರು ಅದಕ್ಕೆ ಪ್ರೋತ್ಸಾಹ ಕೊಡಲೇಬಾರದು. ಸೊ ತಂಬಾಕು ಮುಕ್ತ ಮನೆಗಳು ಬೇಕು, ತಂಬಾಕು ಮುಕ್ತ ಕೆಲಸ ಮಾಡೋ ಸ್ಥಳಗಳು ಬೇಕು, ತಂಬಾಕು ಮುಕ್ತ ಗ್ರಾಮ ಪಂಚಾಯತ್ ಬೇಕು, ತಂಬಾಕು ಮುಕ್ತ ಜಿಲ್ಲೆ ಬೇಕು ನಮಗೆ. ಸೊ ಯಾರು ಇದಕ್ಕೆ ಬಲಿಯಾಗಬಾರ್ದು, ಯಾಕಂದ್ರೆ ಇದರಲ್ಲಿ ಆಗುವ ತೊಂದರೆಗಳು ಹಲವಾರು. ಮತ್ತೆ ಅವರು ಎಷ್ಟು ಅರ್ನ್ ಮಾಡ್ತಾರೆ ಎಲ್ಲ ಹಣವನ್ನು ಆ ಕ್ಯಾನ್ಸರ್ಗೆ ಹಾಕಬೇಕಾಗ್ತದೆ. ನಾವು ತುಂಬಾ ಕಡೆ ನೋಡಿದ್ದೇವೆ, ಎಲ್ಲರೂ ಒಂದು ಸ್ಮೋಕಿಂಗ್ ಅಂತ ಹೇಳ್ತಾರೆ ಅಥವಾ ಅದು ಹೊಗೆ ರಹಿತ. ಸೊ ಎರಡು ತುಂಬಾ ಸಮಸ್ಯೆ ಕೊಡ್ತದೆ. ಆ ಬಾಯಿಯ ಕ್ಯಾನ್ಸರ್, ನಾಲಗೆ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಹೊಟ್ಟೆಯಲ್ಲಿ ಹುಣ್ಣಾಗುದು, ಬಾಯಿಯಲ್ಲಿ ಹುಣ್ಣಾಗುದು ತುಂಬಾ ಸಮಸ್ಯೆ ಕೊಡ್ತದೆ.
1: ಇಡೀ ದೇಹಕ್ಕೆ ಒಂದು ರೀತಿ ತೊಂದರೆ,
0: ತಲೆಯಿಂದ ಕಾಲುವರೆಗೆ ಪ್ರತಿಯೊಂದು ಆರ್ಗನ್ಗೆ ಪರಿಣಾಮ ಬೀರ್ತದೆ.
1: ನಮ್ಮ ನರಗಳಿಗೆ ತೊಂದರೆ ಆಗುತ್ತೆ.
0: ಹೌದು, ಯಾಕಂದ್ರೆ ಅದು ಮಾನಸಿಕ ಅವಲಂಬನೆ ಆಗ್ತದೆ.
1: ರಕ್ತನಾಳಗಳ ಮೇಲೆ ತೊಂದರೆ ಆಗುತ್ತೆ.
0: ಹೌದು, ಎಲ್ಲ ಆರ್ಗನ್ಸ್ಗೆ ಪ್ರಾಬ್ಲಮ್ ಕೊಡ್ತದೆ. ಇಟ್ಸ್ ಬೆಟರ್ ನಾಟ್ ಟು ಸ್ಟಾರ್ಟ್, ಬೆಟರ್ ಟು ಕ್ವಿಟ್ ಇಫ್ ಯು ಆಲ್ರೆಡಿ ಸ್ಟಾರ್ಟೆಡ್. ಸೊ ನೀವು ಸ್ಟಾರ್ಟ್ ಮಾಡಬೇಡಿ, ಯಾರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬಿಡಬೇಡಿ, ಮಕ್ಕಳಿಗೆ ಇದನ್ನು ತೋರಿಸ್ಬೇಡಿ. ಈವನ್ ಸಮಾಜದ ಬೇರೆ ಬೇರೆ ದೇಶಗಳಲ್ಲಿ 12 ವರ್ಷದವರಿಗೆ ಸಿಗರೇಟ್ ಕೈಯಲ್ಲಿ ಕೊಡ್ಲಿಕ್ಕೆ ಇಲ್ಲ, ಬೀಡಿ ತಕೊಳ್ಲಿಕ್ಕೆ ಇಲ್ಲ ಅಂಗಡಿಗೆ ಹೋಗಿ. ಸೊ ಅವರು ಅದನ್ನು ರೂಲ್ ಮಾಡಿದ್ದಾರೆ. ಲೆಸ್ ದೆನ್ 13-15 ಇಯರ್ಸ್ ನವರಿಗೆ ಸಿಗರೇಟ್ ಈವನ್ ಯು ಕಾಂಟ್ ಸೆಲ್, ಮಾರ್ಲಿಕ್ಕೂ ಸಹ ಇಲ್ಲ, ಅವ್ರಿಗೆ ಕೊಡ್ಲಿಕ್ಕೂ ಸಹ ಇಲ್ಲ, ಈವನ್ ಪೇರೆಂಟ್ಸ್ ಕಳಿಸ್ಲಿಕ್ಕೂ ಸಹ ಇಲ್ಲ. ಒಂದು ಪ್ಯಾಕೆಟ್ ಸಿಗರೇಟ್ ತಗೊಳಿದ್ರೆ ಅಂಗಡಿಯವರು ಕೊಡುದಿಲ್ಲ.
1: ಮತ್ತೆ ಆ ಕುಟುಂಬದ ಆರ್ಥಿಕ ಸ್ಥಿತಿ ಕೂಡ ದುಸ್ಥಿತಿಗೆ ಹೋಗುತ್ತೆ.
0: ಅದೇ ಇನಿಷಿಯಲ್ ಸಂತೋಷ, ಮತ್ತೆ ಫುಲ್ ದುಃಖವೇ ಅವರಿಗೆ,
1: ಯಾಕಂದ್ರೆ ಬಹಳ ದುಬಾರಿ ಆಗ್ತಾ ಇದೆ.
0: ಯಾಕಂದ್ರೆ ಸ್ಮೋಕರಿಗೂ ತೊಂದ್ರೆ, ಅವನ ಫ್ಯಾಮಿಲಿ ಮೆಂಬರ್ಸ್ಗೂ ತೊಂದ್ರೆ, ಮನೆಯಲ್ಲಿ ಆಸ್ತಮಾಸ ಜಾಸ್ತಿ ಆಗ್ತದೆ, ಯಾಕಂದ್ರೆ ಅದು ಅಲರ್ಜಿ ಆಗಿ ಮಾಡ್ತದೆ, ಕೆಮ್ಮು ಜಾಸ್ತಿ ಮಾಡ್ತದೆ ಉಳಿದ ಜನರಲ್ಲಿ. ಸಣ್ಣ ಸಣ್ಣ ಮಕ್ಕಳಿದ್ರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಸೊ ಅವರಿಗೆ ಸಣ್ಣ ಮಕ್ಕಳಿದ್ರೆ ಅವರಿಗೆ ನಿಮೋನಿಯಸ್ ಆಗ್ಬೋದು, ಅವರಿಗೆ ಶ್ವಾಸಕೋಶ ತೊಂದರೆ ಆಗ್ಬೋದು. ಸೊ ಇದನ್ನು ಮನೆಯಲ್ಲಿ ಮಾಡದೇ ಇದ್ರೆ ಎಲ್ಲರೂ ಆರೋಗ್ಯದಿಂದ ಇರ್ಬೋದಲ್ಲ.
1: ಹೌದೌದು,
0: ಮೊದಲು ಅಡ್ವರ್ಟೈಸ್ಮೆಂಟ್ ಇದ್ದು ಮೇಡ್ ಫಾರ್ ಈಚ್ ಅದರ್ ಅಂತ. ಸೊ ಆಕ್ಚುಲಿ ನಾವು ಕೇಳ್ತಾ ಇದ್ದೇವೆ ಮೇಡ್ ಫಾರ್ ಈಚ್ ಅದರ್ ಹೌ ಲಾಂಗ್ ಫಾರ್, ಎಷ್ಟು ಸಮಯ ಅದು ಮೇಡ್ ಫಾರ್ ಈಚ್ ಅದರ್. ಅದು 15 ವರ್ಷ ಆದ್ಮೇಲೆ ಅವನಿಗೆ ಯಾವ್ದೋ ಒಂದು ಕ್ಯಾನ್ಸರ್ ಬರಲೇಬೇಕು, ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸ ಕ್ಯಾನ್ಸರ್ ಬರ್ತದೆ. ಮತ್ತೆ ಮೇಡ್ ಫಾರ್ ಈಚ್ ಅದರ್ ಇಲ್ಲಿ ಅಡ್ವರ್ಟೈಸ್ಮೆಂಟ್, ಅದೇ ತಪ್ಪು ಕಲ್ಪನೆ, ಸುಳ್ಳು ಅಡ್ವರ್ಟೈಸ್ಮೆಂಟ್.
1: ಮತ್ತೆ ಬಿಡುವಾಗ್ಲೂ ಕೆಲವರಿಗೆ ಬಹಳ ಸಮಸ್ಯೆ ಆಗುತ್ತೆ, ಒಂಥರ ನೆಗಡಿ ಆಗೋದು, ತಲೆನೋವು ಬರೋದು, ಈ ರೀತಿ ಎಲ್ಲನೂ ಹೇಳ್ತಾ ಇರ್ತಾರೆ. ಅದರಿಂದ ಮುಕ್ತಿ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ
0: ಸ್ವಯಂ ಪ್ರೇರಣೆಯಿಂದ ಬಂದ್ರೆ ಒಳ್ಳೆ ಸಕ್ಸಸ್ ರೇಟ್. ಸ್ವಯಂ ಪ್ರೇರಣೆ, ನನಗೆ ಬೇಡ, ನನಗೆ ತೊಂದರೆ ಆಗಿದೆ, ನನ್ನ ಮನೆಯವರಿಗೆ ತೊಂದರೆ ಆಗಿದೆ, ನನಗೆ ತುಂಬಾ ಜನ ಪ್ರೆಷರ್ ಆಗ್ತಾರೆ, ಬಿಡು ಬಿಡು ಅಂತೇಳಿ. ಸ್ವಂತವರು ತುಂಬಾ ಜನ ನೋಡಿದ್ದೇವೆ, ಹೆಂಡತಿಯ ಮಾತು ಕೇಳಿ ಬಂದವರು ಇದ್ದಾರೆ, ಮಕ್ಕಳ ಮಾತು ಕೇಳಿ ಬಂದವರು ಇದ್ದಾರೆ. ಸೊ ಅವರು ಒಂದು 2-3 ತಿಂಗಳು ನಮ್ಮ ಡಿಎಡಿಕೆ ಸೆಂಟರ್ಗೆ ಬಂದ್ರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಅವರು ಸ್ಲೋಲಿ ಬಿಡಿಸ್ತೇವೆ.
1: ತಕ್ಷಣ ನಿಲ್ಲಿಸಿದ್ರು ಏನು ಸಮಸ್ಯೆ ಏನಾಗಲ್ಲ,
0: ತಕ್ಷಣ ಆಗುದೇ ಇಲ್ಲ. ಯಾಕಂದ್ರೆ ಅಷ್ಟು 15 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಸ್ಮೋಕ್ ಬಿಡಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭಲ್ಲ, 15 ವರ್ಷ ಮಾಡಿದ ಒಂದು ಸಲಹೆಗೆ ಬಿಡ್ತಾನೆ. ಸೊ ಡಿ ಅಡಿಕ್ಷನ್ ಸೆಂಟರ್ ಬಂದು ಚಂದ ಮಾಡಿ ಕ್ರಮ ಪ್ರಕಾರವಾಗಿ ಕೌನ್ಸಿಲಿಂಗ್ ಮಾಡಿ ಸ್ಲೋಲಿ ಅದನ್ನು ಕಡಿಮೆ ಮಾಡಿ ಲಾಸ್ಟಿಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಅದರ ಬದಲಿಗೆ ಬೇರೆ ಎಲ್ಲ ಕೊಡ್ತೇವೆ ನಾವು. ಸೊ ಅದರಿಂದ ಸ್ಲೋಲಿ ಕಡಿಮೆ ಮಾಡಬಹುದು.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರ ಕಾಮತ್?
0: ಯಾವ ಯುವ ಜನರು ಸ್ಮೋಕಿಂಗ್ ಅನ್ನು ಪ್ರಾರಂಭ ಮಾಡೋದೇ ಬೇಡ, ಯಾವ ಯುವ ಜನರು ಸಿಗರೇಟ್ ಅದು ಬಿಡಿಯನ್ನು ತಕೊಳ್ಳೋದೇ ಬೇಡ. ಎಲ್ಲರೂ ಬೇರೆಯವರಿಗೆ ಹೇಳಬೇಕು, ನೀವು ತಂಬಾಕು ಸೇವನೆ ಮಾಡಬೇಡಿ, ಧೂಮಪಾನ ಮಾಡಬೇಡಿ, ಇದರಿಂದ ತುಂಬಾ ಆರೋಗ್ಯ ಸಮಸ್ಯೆ ಬರ್ತದೆ, ಅನೇಕ ಸಮಸ್ಯೆಗಳು ನಾವು ದೂರ ಇರಬಹುದು. ಆದ್ರಿಂದ ನಾನು ತಂಬಾಕು ಮುಕ್ತ ಭಾರತ ನೋಡ್ಲಿಕ್ಕೆ ಬಹಳ ಆಶೆ ಪಡ್ತೇನೆ.
1: ಆತ್ಮೀಯ ಕೇಳಿದ್ರೆ, ತಾವು ಈ ತಂಬಾಕಿನಿಂದ ಉಂಟಾಗುವಂತ ದುಷ್ಪರಿಣಾಮಗಳು ಮತ್ತೆ ಈ ತಂಬಾಕು ಸೇವನೆಯಿಂದ ಹೇಗೆ ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ತಾವು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9-6-8-6-9-4-4-2-5. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9-6-8-6-9-4-4-2-5. ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ತಾವು ಈ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ತಂಬಾಕು ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳು, ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ನಾವು ಹೊರಗಡೆ ಬರಬಹುದು

0: ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು.
2: ಶ್ರೋತೃಗಳೇ, ಇದುವರೆಗೆ ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇದರಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಅಲ್ಲ, ಬಹಳ ದಿನಗಳಾಯ್ತು ಭೇಟಿ ಮಾಡಿ. ಹೆಂಗಿದ್ಯಾ, ಏನ್ ಕತೆ?
3: ನಾನೇನು ಯಾವಾಗಲೂ ಚೆನ್ನಾಗಿರ್ತೀನಲ್ಲ ಶಂಕರಣ್ಣ, ನಾನು ಕೇಳಬೇಕ ನೀನು?
2: ಅಲ್ಲ ಅಂದ್ರೆ ಯಾಗೊಮ್ಮೆ ಈಗೊಮ್ಮೆ ಫೋನ್ ಆದ್ರೂ ಮಾಡ್ತಿದ್ದೆ, ಫೋನು ಈಗ ಮಾಡ್ದಂಗ ಆಗ್ಬಿಡ್ತಲ್ಲ. ಇನ್ನೇನು ಈ ಕಡೆ ಸಿಗೋದು ಆಗೋಯ್ತು, ಹಬ್ಬ ಹರಿದಿನಗಳು ಅಂತ ಆ ಕಡೆ ಈ ಕಡೆ ಎಲ್ಲ ಹೋಗಿ ಬಂದಾಯ್ತು.
3: ಏ, ಅದೇ ಸ್ವಲ್ಪ ಜಾತ್ರೆ ಹಬ್ಬ ಎಲ್ಲ ಇದ್ವಾ, ಇಲ್ಲಿ ಹೋಗೋದಂತ ಇರ್ತವಲ್ಲ, ಹೋಗೋದು ಇನ್ನ ಹೋಗ್ಲಿಲ್ಲ ಅಂತ ಬೇಜಾರಾಯ್ತಾರೆ. ಮತ್ ನಮ್ಮನೆಗ್ ಬರ್ಬೇಕಲ್ಲ ಅವರು,
2: ಅದು ದಿಟ್ಟ ಅನ್ನು.
3: ಅದಕ್ಕೋಸ್ಕರವ ಯಾರು ಹೇಳಿದ್ರು ನಾನೇನ್ ಮಿಸ್ ಮಾಡಕ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅದೇನೇ ಕಷ್ಟಿದ್ರು ಬುಡಕ್ಲ, ಯಾಕೆಂದ್ರೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ದನಕರಿಗೆ ಅಲ್ವಾ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ.
2: ಅಂದ್ರೆ ಈಗ ನಾವು ಹೋಗಿ ಬಂದು ಮಾಡಿದ್ರೆ ನಂಟಸ್ತಿಗೆ ಚೆನ್ನಾಗಿ ಉಳ್ಕತ್ತದೆ ಅಂತವ.
3: ಗಾದೆನೆ ಮಾಡಿಲ್ವಾ, ನಂಟು ತಿರುಗದೆ ಹೋಯ್ತು, ಕಂಚು ಬೆಳಗ್ದೆ ಹೋಯ್ತು ಅಂತ.
2: ಸರಿಯಾಗಿ ಹೇಳಿದೆ ನೋಡು. ಹಂಗಾಗಿ ನಾವು ಬಂದು ಹೋಗಿ ಮಾಡಿದ್ರೆ ಮಾತ್ರ ಸಂಬಂಧಗಳು ಚೆನ್ನಾಗಿ ಉಳ್ಕತ್ತವೆ.
3: ಇರ್ತಾವ ಇಲ್ದಿರಲ್ಲ.
2: ಹೌದು, ಮತ್ತೆ ನಮ್ ವಿಚಾರ ಅವ್ರಿಗೆ, ಅವ್ರ ವಿಚಾರ ನಮ್ಗೆ, ಮತ್ತೆ ಆ ಭಾಗದ್ದು ಹೆಂಗ್ ನಡೀತೈತೆ ಏನು ಅಂತ ತಿಳ್ಕೊಬಹುದಲ್ವಾ?
3: ತಿಳ್ಕೊಬೇಕು, ಹೋಯ್ತಾ ಇರ್ಬೇಕು, ಬತ್ತಾ ಇರ್ಬೇಕು, ಅವ್ರನ್ನ ಕರಿಬೇಕು, ಹಿಂಗೆಲ್ಲ ಇರ್ಬೇಕು ಕಂಚಂಕ್ರಣ. ಮತ್ತೆ ಟೈಮ್ ಇರ್ತದ ನನ್ಗೆ,
2: ಅಂದ್ರೆ ಹೋಗಿ ಬರಕ್ ಅವಕಾಶ ಐತೆ ಅಂತ.
3: ಇನ್ನೇನು ಕೆಲ್ಸಗಳು ಇರಕ್ಲ್ವಲ್ಲ, ಜವಾಬ್ದಾರಿ ಎಲ್ಲ ಕಡಿಮೆ ಅಲ್ಲ, ಹಂಗಾಗಿ ಅದ್ನಾರು ಮಾಡೋಣ ಅಂತ ಅನ್ಕೊಂಡು.
2: ಅಲ್ಲ, ನೀನು ಜವಾಬ್ದಾರಿ ಹೆಚ್ಚಿಗೆ ಇದ್ರೂ ಅದನ್ನ ಬಹಳ ಸರಾಗವಾಗಿ ನಿಭಾಯಿಸ್ತೀಯಾ, ಜವಾಬ್ದಾರಿ ಹೆಚ್ಚು ಅಂತ ಅನ್ಸಕ್ಕಲ್ಲ.
3: ಅದಕ್ಕೆಲ್ಲ ಜನ ಅವರಲ್ಲ, ಈ ದನಕರ ನೋಡಕ್ ಜನ ಅವ್ರೆ, ಹೊಲ ಮನೆ ನೋಡಕ್ ಜನ ಅವ್ರೆ, ಎಲ್ಲದಕ್ಕೂ ಅವ್ರವ್ರ ಕೆಲಸ ಅವ್ರವ್ರ ಮಾಡ್ಕೊಂಡು ಹೋಯ್ತಾರಲ್ಲ, ನನ್ಗೇನು ಇಲ್ಲ ಶಂಕರಣ್ಣ ರಿಸ್ಕ್. ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಈ ತರ ತಿರಿಕೊಂಡು ಇರೋದಷ್ಟೇ.
2: ಅಲ್ಲ, ನೀನು ತಿರಿಕೊಂಡು ತಿರಿಕೊಂಡು ಅನ್ನೋತ್ತಿಗೆ ನನ್ಗೆ ಈಗ ನೋಡು, ನಾನು ಏನ್ ಮಾತಾಡಕ್ ಬಂದಿದ್ದೆ ಅದೇ ನನಗೆ ಮರ್ತೋಗ್ಬಿಡ್ತು. ಹಂಗೆ ತಿರ್ಗಾಡ್ಕೊಂಡು ಜಮೀನ್ ಕಡೆಗೆ ಹೋದ್ನ, ಹೊಸಿ ನೀರ್ ಹಾಯಿಸ್ಬೇಕಾಯ್ತು. ಹೋಗಿ ಹಿಂಗೆ ಯಾಕೋ ಪಂಪ್ ಸೆಟ್ ಆನ್ ಮಾಡ್ತೀನಿ, ಕರೆಂಟ್ ಇಲ್ಲ ಅಂತೀನಿ.
3: ಏ, ಕರೆಂಟ್ ಇಲ್ಲ, ಅದು ಟೈಮ್ ಅಲ್ವಾ, ಇಂತಿಂತ ಟೈಮ್ ಇಂದ ಇಂತಿಂತ ಟೈಮ್.
2: ಅಂದ್ರೆ ನಮ್ಮ ಈ ಕರೆಂಟ್ ಆಫೀಸ್ ನವರು ಅವರಲ್ಲ, ಅವರು ಒಂದೊಂದ್ ದಿನ ಹಗಲೊತ್ತು ಕೊಡ್ತಾರೆ, ಒಂದೊಂದ್ ದಿನ ಮಧ್ಯಾಹ್ನ ಹೊತ್ತು ಕೊಡ್ತಾರೆ.
3: ಹಂಗೆ ಚಿಪ್ಟು, ಚಿಪ್ಟ್ ಮೇಲೆ ಒಂದಿವ್ಸ ಬೆಳಗ್ಗೆ, ಒಂದಿವ್ಸ ಮಧ್ಯಾಹ್ನ, ಒಂದಿವ್ಸ ರಾತ್ರಿ, ಹಿಂಗೆಲ್ಲ ಮಾಡ್ಕೊಂಡು.
2: ನಮ್ಮ ಹುಡ್ಲಿಗಳಿಗೆ ಗೊತ್ತಾಯ್ತದ, ಅವು ಕರೆಕ್ಟ್ ಆಗಿ ಟೈಮ್ ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾನು ತುಂಬಾ ದಿನಗಳಾಯ್ತಲ್ಲ ಅಂತ ಅನ್ಬಿಟ್ಟು ಹಂಗೆ ಹೋಗಿ ಹೊಸಿ ನೀರ್ ಆಯ್ತಾನ ಅಂತ ಹೋದ್ನ, ಕರೆಂಟ್ ಇಲ್ಲ ನೋಡು.
3: ಇಲ್ಲ, ನಿನ್ಗೆ ಬೇಸ್ಗೆಲ್ ಮಾತ್ರ ಗೊತ್ತಾಯ್ತದೆ ಶಂಕರಣ. ನಾನೇನ್ ಮಾಡಿದೆ, ಭಾರಿ ಹಿಂದೆಲೆ, ಒಂದ್ ನಾಲ್ಕೈದು ವರ್ಷ ಹಿಂದೆಲೆ, ಈ ಟೊಮೊಟೊ ಮೆಣಸಿನಕಾಯಿ ಎಲ್ಲ ಬೆಳೆವನ ಹಾಕೊಂಡ್ ಹೊಸಿ ಗೋಳತ್ಲಿಲ್ಲ ನಾನು. ರಾತ್ರಿ ಬರೀ ನೀರ್ ಹಾಯ್ಸೋದೇ ಆಗತ್ ನನಗೆ, ರಾತ್ರಿ ಹೊತ್ತು ಮಾತ್ರ ಇರೋದು
2: ಕರೆಂಟ್.
3: ರಾತ್ರಿ ಹೊತ್ತು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಕರಿವರೆಗೂ ಬರೀ ನೀರ್ ಬಿಡದೆ.
2: ಹಂಗ್ರ ಅಷ್ಟೊತ್ತಂಗ ಜಮೀನಲ್ಲೇ ಇರೋದು ಹೆಸರಾಗಿರ್ತಿದ್ದೆ.
3: ಅಲ್ಲೇ ಅಲ್ಲೇ ಇದ್ಕೊಂಡು ಅಲ್ಲೇ ಮಾಡ್ಕೊಂಡಿರ್ಬೇಕು. ನಿದ್ದೆ ಇಲ್ಲ ಏನಿಲ್ಲ, ಒಳ್ಳೆ ವಯಸ್ಸು ಬೇರೆ ನಂದ ಅವಾಗ, ಆ ಟೈಮಲ್ಲಿ ನಿದ್ದೆ ಇಲ್ದಂಗ ಆಗ್ಬಿಟ್ಟು ನೋಡಿ ಈ ತರ ಆಗಿದ್ ನಾನು.
2: ಇಲ್ಲ, ನೀನ್ ಆ ಟೈಮ್ ನಂಗೆ ಮಾಡೋತ್ತಿಗೆ ಜಮೀನು ಚೆನ್ನಾಯ್ತು, ನೀನು ಚೆನ್ನಾದೆ, ಈ ಗಟ್ಬಿಟ್ಟಾಗ ಓಡಾಡ್ಕೊಂಡಿರ ಅದೇ ಸಾಧ್ಯ ಆಯ್ತು ಅಂತ ಅನ್ಕೋತೀನಿ.
3: ಅದು ಒಂದು ಅದಕ್ಕಿಂತಲೂ ಒಂದ್ ಒಳ್ಳೆ ಕೆಲಸ ಮಾಡಿದೆ ನಾನು.
2: ಏನು?
3: ಈ ಪಿ ಎಂ

0: ಕುಸುಮ್ ಯೋಜನೆ ಅಂತ ಹೇಳಿ ಬಂತು ನೋಡು, ಈಗ ಒಂದು 2-3 ವರ್ಷದಲ್ಲಿ ಅದ ಮಾಡಿಸ್ಕೊಬಿಟ್ಟೆ. ಅದು ಮಾಡಿಸ್ಕೊಳ್ಳಾಗೆ ಅವತ್ತಿಂದ ನೋಡು, ನಾನು ಯಾರ ಮನೆಗೆ ಹಬ್ಬಕ್ಕೆ ಕರೆದ್ರು ಹೋಗೋದು, ಯಾರ ಮನೆಗೆ ಜಾತ್ರೆಗೆ ಕರೆದ್ರು ಹೋಗೋದು, ಯಾವ ಫಂಕ್ಷನ್ ಕರೆದ್ರು ಹೋಗೋದು ಯಾಕೆ ಅಂತ ಅಂದ್ರೆ ಈ ಯೋಜನೆಯಿಂದ.
1: ಅಂದ್ರೆ ನಿನಗೆ ಈಗ ಅವರು ಒಂದು ಸೆಟ್ಟೆ ಕೊಟ್ಬಿಟ್ರು ಅಂತಾನು.
0: ಅದು ಏನು ಅಂತ ಅಂದ್ರೆ ಈಗ ಕರೆಂಟ್ ಯಾವ್ದು ಟೈಮಿಗೆ ಕೊಡೋರು ಶಂಕರ್ನ, ರಾತ್ರಿ ಹೊತ್ತೆಲ್ಲ ಕೊಡೋರು, ರಾತ್ರಿ ಹೊತ್ತೆಲ್ಲ ಆಗ್ಬಿಡೋದು ನಾನು ನೀರು ಬಿಡೋ ಕೆಲಸ. ಅದಕ್ಕೆ ಏನು ಮಾಡಿದೆ ಅಂತ ಅಂದ್ರೆ ಕರೆಂಟ್ ಯಾವಾಗ್ಲೂ ಇರ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮ್ಗೆ ಈ PM ಕುಸುಮ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಮಾಡ್ಬಿಟ್ರು ಕೇಂದ್ರ ಸರ್ಕಾರದ. PM ಕುಸುಮ್ ಅಂದ್ರೆ ಏನು ಅಂತ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾ ಅಭಿಯಾನ್ ಅಂತ ಹೇಳ್ಬಿಟ್ಟು.
1: ನನಗೆ ಈ ಹಿಂದಿ ಪಂದ್ಯ ಎಲ್ಲ ಅರ್ಥ ಆಗಲ್ಲ ನೋಡು.
0: ಅದು ಏನಿಲ್ಲ ಕಂಚಂಕರಣ, ಈಗ ನಮ್ಗೆ ನೀರ್ ಬಿಡಕ್ ಕರೆಂಟ್ ಬೇಕಾ?
1: ಹೌದು.
0: ಈಗ ಕರೆಂಟ್ ನಮಗೆ ಟೈಮಿಂಗ್ ಸರಿಯಾಗಿ ಕೊಡ್ತಾ ಇಲ್ವಾ? ಅದಕ್ಕೆ ಏನ್ ಮಾಡಿದ್ರು, ಸೂರ್ಯನ ಬಿಸಿಲು ಆ ಬಿಸಿಲಿಗೆ ಸೋಲಾರ್ ಪ್ಯಾನಲ್ ಎಲ್ಲ ಹಾಕೊಂಡು ಅದರಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ಕೊಂಡು ಬಾವಿಯಿಂದ ನೀರೆತ್ತದು.
1: ಅಂದ್ರೆ ಸೋಲಾರ್ ಕನೆಕ್ಷನ್ ನಿಮಗೆ ಈ ಯೋಜನೆ ಕೊಟ್ಟರು ಅಂತ.
0: ಈ ಯೋಜನೆ ಕೊಟ್ರು ಅದು ಮಾಡ್ಕೊಳ್ಳಾಗಿ ನನಗೆ ಇಷ್ಟು ಸುಲಭ ಆಗಿದ್ದು.
1: ನನಗೆ ವಿಷಯನೆ ಗೊತ್ತಾಗಿಲ್ವಲ್ಲ ಅಣ್ಣ.
0: ನಾನು ಹೇಳಿರ್ತೀನಿ, ನೀನ್ ಮರ್ತಿರ್ತೀಯ ಕಂಚಕ್ರಣ. ನೀನು ನಾನೆಲ್ಲ ಪ್ರತಿಯೊಂದೂ ನಾನು ಏನ್ ಮಾಡ್ತೀನಿ ಎಲ್ಲದನ್ನ ನಿನಗೆ ಹೇಳ್ತೀನಿ.
1: ಅಂದ್ರೆ ನೀನು ಹಿಂಗೆ ಸೋಲಾರ್ ಹಾಕ್ಸ್ತೀನಿ ಅಂತಂದಾಗ ನಾನೇನ್ ಅನ್ಕಂದೆ ಅಂತಂದ್ರೆ, ಈಗ ಮನೆಗೇನಾರು ಹಾಕ್ಸ್ಕೊತಿದ್ಯಾನೋ ಈ ಕರೆಂಟಿಗೆ ಮತ್ತೆ ನೀರಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ.
0: ಏ ಮನೆಗೆ ಹಾಕ್ಸ್ಕೊಂಡು 20 ವರ್ಷ ಆಯ್ತು, ಇದು ಕರೆಂಟ್ ನನಗೆ ತೊಂದರೆ ಆಗಿತ್ತಲ್ಲ. 20 ವರ್ಷದಿಂದ ನಿದ್ರೆ ಮಾಡಿಲ್ಲ ಈ ಕಣ್ಣು, ಬರೀ ನೀರ್ ಬಿಡದೆ ರಾತ್ರಿ ಹೊತ್ತು.
1: ಅಂದ್ರೆ ನೀನು ಸಿಕ್ಕಾಪಟ್ಟೆ ಶ್ರಮ ಹಾಕಿದಾಗಂತಾಗ.
0: ಅದಕ್ಕಾಗಿ ಏನಾಗ್ಬಿಡ್ತು ಅಂತ ಅಂದ್ರೆ, ಇದು ಒಂದು ಬಾರಿ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ಯಾರೇ ರೈತರಿದ್ರು ಅವ್ರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡ್ಕೊಳ್ಳಕ್ಕೆ ಇದೊಂದು ಯೋಜನೆಯಲ್ಲಿ ಅನುಕೂಲ ಅಂತ ಹೇಳಿ ಮಾಡ್ಕೊಟ್ರು. ಇದರಲ್ಲಿ ನೋಡು, ನಾವೇನ್ ಪೂರ್ತಿ ದುಡ್ಡು ಹಾಕಂಗಿಲ್ಲ. ಈ ಕೇಂದ್ರ ಸರ್ಕಾರದವರು 30% ಕೊಡ್ತಾರೆ, ಆಯ್ತಾ? ರಾಜ್ಯ ಸರ್ಕಾರದವರು 30% ಕೊಡ್ತಾರೆ. ಇನ್ ಉಳಿದ ನಾವೊಂದು 10% ಹಾಕೊಂಡು ಉಳಿದದ್ದು ಒಂದು ಲೋನ್ ಅಪ್ ಮಾಡ್ಕೊಂಡು ಅದೆಷ್ಟಾಯ್ತದ ಒಂದು ಯೂನಿಟ್ ಗೆ ಅಷ್ಟ ತಗೋಬಿಟ್ಟು ಮಾಡ್ಕೊಳ್ಳೋದು. ST ಏನಾದ್ರು ಆಗ್ಬಿಟ್ಟಿದ್ರೆ 50% ವರೆಗೂ ಕೊಡ್ತಾರೆ. ಸಬ್ಸಿಡಿಯ ಅದ್ ಮಾಡ್ಕೊಂಡು ಹಾಕೊಂಡೆ ಕಂಚಂಕರಣ. ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಎಲ್ಲ ನೀರು ನೋಡು.
1: ಅಂದ್ರೆ ನಿನ್ಗೆ ಬಿಸಿಲು ಯಾವ ಪಟ್ಟಿ ಬತ್ತೋದು ಆ ಪಟ್ಟಿ ನೀರ್ ಎತ್ತದೆ.
0: ಏ ಕರೆಂಟ್ ಚೆನ್ನಾಗಿರ್ತದಲ್ಲ, ಇನ್ನೇನ್ ಮಳೆಗಾಲದಲ್ಲಿ ಬೇಕಾಗಿಲ್ಲ. ಯಾಕೆಂದ್ರೆ ಮಳೆ ಹೋಯ್ತಾ ಇರ್ತದ, ಆ ಟೈಮಲ್ಲಿ ನೀರ್ ಎತ್ತ ಅಂತ ಅಗತ್ಯ ಇರೋದಿಲ್ಲ. ಇದು ನೋಡು, ಬರೀ ನಾವು ನೀರ್ ಎತ್ಕೊಳಕ್ ಅಷ್ಟೇ ಅಲ್ಲ ಶಂಕರಣ, ಇಲ್ಲಿ ಏನ್ ಕರೆಂಟ್ ಉತ್ಪಾದನೆ ಆಯ್ತದ ಅದ ಬೇಕಾದ್ರೆ ನಾವು ಮಾರಾಟನು ಮಾಡ್ಕೋಬಹುದು.
1: ಹೌದಾ?
0: ವಿದ್ಯುತ್ ವಿತರಣಾ ಕಂಪನಿಗಳು ಇರ್ತಾವಲ್ಲ, ಈ ಸೆಸ್ಕೋ ಅವು ಇವು ಅಂತ ಎಲ್ಲ ಅವಲಪ್ಪ, ಕರೆಂಟ್ ಆಫೀಸ್ಗಳು, ಅವ್ರಿಗೆ ನಾವು ಹೆಚ್ಚುವರಿ ಏನಾಯ್ತದ. ಇದರಲ್ಲಿ 3 ತರ ಮಾಡೋರೆ.
1: ಅಂದ್ರೆ
0: ಒಂದು ಏನು ಅಂತ ಅಂದ್ರೆ ಕಾಂಪೊನೆಂಟ್ ಎ ಅಂತ ಹೇಳಿ ಮಾಡೋರೆ. ಅದರಲ್ಲಿ ಏನು ಅಂತ ಅಂದ್ರೆ, ರೈತರು ಅವ್ರ ಜಮೀನ್ಗೆ ಅವ್ರದ್ದು ಏನಾದ್ರೂ ಬೆಳೆದನೇ ಇರೋ ಪ್ರದೇಶ ಇರ್ತದ ನೋಡು, ಅಲ್ಲಿ ಸೋಲಾರ್ ಪ್ಲೇಟ್ ಎಲ್ಲ ಬರ್ತಾವ ನೋಡು, ಈ ಬಿಸಿಲಿಗೆಲ್ಲ ತಣತಣ ಅಂತ ಹೊಣಿತಾ ಇರ್ತಾವಲ್ಲ, ಅವ ಹಾಕೊಳ್ಳೋದು. ಅವ ಹಾಕಬಿಟ್ಟು ಅಲ್ಲಿ ಏನು ವಿದ್ಯುತ್ ಉತ್ಪಾದನೆ ಆಯ್ತದಲ್ಲ, ಅದನ್ನ ಈಗ ಸೋಲಾರ್ ಪವರ್ ಪ್ಲಾಂಟ್ಸ್ ಅಂತ ಹೇಳವೆ, ಅವರಿಗೆ ಮಾರಾಟ ಮಾಡ್ಕೊಂಡು ದುಡ್ಡು ಬೇಕಾದ್ರೆ ಇಸ್ಕೋಬಹುದು. ನಾವು
1: ಅಂದ್ರೆ ಖಾಲಿ ಜಾಗದಾಗ ಈ ಪ್ಯಾನಲ್ ಹಾಕೊಂಡು ಮಾರಾಟ ಮಾಡ್ಕೋಬಹುದು ಅಂತ
0: ಮಾಡ್ಕೋಬಹುದು. ಇನ್ನ ಕಾಂಪೊನೆಂಟ್ ಬಿ ಅಂತ ಅಂತ ಅಂದ್ರೆ, ಏನು ಡೀಸೆಲ್ ಪಂಪ್ ಸೆಟ್ ಕರೆಂಟ್ ಇಂಥವೆಲ್ಲ ಇರ್ತಾ ಇದ್ವೋ, ಅಲ್ಲಿಗೆ ಸೌರಚಾಲಿತ ಇದನ್ನ ಹಾಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡ್ಕೊಂಡು ಅದ ನೀರ್ ಎತ್ತಕ್ಕೆ ನಾವು ಬಳಕೆ ಮಾಡುವಂತದ್ದು. ಇದು ಕಾಂಪೊನೆಂಟ್ ಬಿ ಅಂತ ಹೇಳಿ. ಕಾಂಪೊನೆಂಟ್ ಸಿ ಅಂತ ಅಂದ್ರೆ ಮೂರನೇ ವಿಧ. ಇದರಲ್ಲಿ ಈಗಾಗಲೇ ಇರೋಂತ ಗ್ರಿಡ್ಗಳು ಏನಿರ್ತವೋ ಆ ಗ್ರಿಡ್ಗಳಿಗೆ ಅವು ಪಂಪ್ ಸೆಟ್ಗೆ ಕೊಟ್ಟಿರ್ತವೆ, ಅದಕ್ಕೆ ಕೊಟ್ಕೊಂಡು ಹೋಗ್ಬೇಕಾದ್ರೆ ನಾವು ದುಡ್ಡು ಮಾಡ್ಕೋಬಹುದು.
1: ಅಂದ್ರೆ ಈಗ 3 ತರದಲ್ಲೂ ಉಪಯೋಗ ಮಾಡ್ಕೋಬಹುದು.
0: ಒಂದೇನು ಅಂತ ಅಂದ್ರೆ ಶಂಕರಣ, ಈಗ ನಾವು ಬೇಸಿಗೆಲ್ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ
1: ಗೊತ್ತಿಲ್ಲ,
0: ಯಾವ ಟೈಮಲ್ಲಿ ಬೆಳೆದ್ರು ನಿನ್ಗೆ ಯಾವಾಗ ಅನುಕೂಲ ಆಯ್ತದೋ ಆ ಟೈಮ್ಗೆ ಹೋಗ್ಬಿಟ್ಟು ನಾವು ಮೋಟರ್ ಆನ್ ಮಾಡ್ಕೊಂಡು ನೀರ್ ಬಿಡ್ಬೋದು.
1: ಅಂದ್ರೆ ನಾವು ಪುರ್ಸತ್ ಇದ್ದಾಗ ಬೇಕಾದ್ರೆ ಹೋಗಿ ಮಾಡ್ಕೋಬಹುದು ಅಂತ
0: ಮಾಡ್ಕೋಬಹುದು. ಈಗ ಏನೋ ಒಂದು ಹಬ್ಬ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಇನ್ನೊಂದೂರ್ಗೆ ಹೋಗಿರ್ತೀವಪ್ಪ, ರಾತ್ರಿ ಹೊತ್ತು ಕರೆಂಟ್ ಕೊಡ್ತೀವಿ ಅಂತ ರಾತ್ರಿ ಹೊತ್ತು ಬರಕ್ ಆಯ್ತದ.
1: ನಾವೀಗ ಅಲ್ಲಿ ಹಬ್ಬಕ್ಕೆ ಹೋದಂಗು ಅಲ್ಲ, ನೆಮ್ಮದಾಗಿ ನಮ್ಮ ಜಮೀನಲ್ಲಿ ಕೆಲಸ ಮಾಡ್ಕೊಂಡು
0: ನೆಮ್ಮದಿಯಾಗಿ ಹೋಗಕ್ಕೆ ಹಾಕಲ್ ಬಿಡು ಹಂಗಿದ್ದಾಗ, ಆಯ್ತಾ? ಹಂಗಾಗಿ ಏನ್ ಕೆಲ್ಸಗಳು ಇರ್ತಾವ ನಿನ್ಗೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಆನ್ ಮಾಡ್ಕ, ನೀರ್ ಬಿಟ್ಕ, ಯಾವ್ದಕ್ಕೆ ಎಷ್ಟು ಬೇಕೋ ಬಿಡು ಮಾಡ್ಕೊಂಡು ಇರೋ ಅನ್ನೋ ತರದಲ್ಲಿ ಇದು ಬಾರಿ ಅನುಕೂಲ ಆಗಿರೋಂತ ಒಂದು ಯೋಜನೆ.
1: ಅಂದ್ರೆ PM ಕುಸುಮ್ ಯೋಜನೆ.
0: PM ಕುಸುಮ್ ಯೋಜನೆ
1: ಇದ್ರಾಗೆ ಸೋಲಾರ್ ಯೂನಿಟ್ ಗಳನ್ನ ನಾವು ನಮ್ಮ ಜಮೀನಾಗೆ ಅಳವಡಿಸ್ಕೊಳಕ್ಕೆ ಸಬ್ಸಿಡಿ ಕೊಡ್ತಾರೆ.
0: ಸಬ್ಸಿಡಿ ಕೊಡ್ತಾರೆ,
1: ಕೇಂದ್ರದವರು ಕೊಡ್ತಾರೆ, ರಾಜ್ಯದವರು ಕೊಡ್ತಾರೆ,
0: ರಾಜ್ಯದವರು ಕೊಡ್ತಾರೆ,
1: ಜೊತೆಗೆ ನಾವು ಲೋನ್ ಬೇಕಾದ್ರೆ ಮಾಡಿಸ್ಕೋಬಹುದು.
0: ಲೋನ್ ಬೇಕಾದ್ರೆ ಮಾಡ್ಸ್ಕೋಬಹುದು.
1: ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಈ ಕರೆಂಟ್ ಆಫೀಸ್ ಅವರಿಂದ ಅವ್ರು ಏನೋ ಸಬ್ಸಿಡಿ ಕೊಟ್ಟಾರೆ ಅಂತ ಅನ್ಸುತ್ತೆ.
0: ಅವರೇ ತಗೋತಾರಲ್ಲ ಕರೆಂಟ್, ಅದೇ ದುಡ್ಡು ಕೊಟ್ಬಿಡ್ತಾರ ಅವರೇ. ಹಂಗಾಗಿ ಇದೊಂಥರ ಬಾರಿ ಒಳ್ಳೆ ಅನುಕೂಲ ಇರೋಂತ ಯೋಜನೆ ನೋಡು. ನಾನು ಎಲ್ಲಾರ್ಗು ಬಿಡ್ಕಂದೆ ಮಾಡ್ಸ್ಕೊಳ್ಳಿ ಮಾಡ್ಸ್ಕೊಳ್ಳಿ ಅಂತ ಅಂತ ಅನ್ಕೊಂಡು, ಅಯ್ಯೋ ಅದೆಲ್ಲಿ ಬರ್ತದೆ ಅಷ್ಟಾಳದಿಂದ ಈಗೆಲ್ಲ 1000 ಅಡಿ ಅಲ್ಲ.
1: ಹೌದು, ಯೋಜನೆ ಮಾಡೇ ಮಾಡ್ತಾರೆ.
0: ಅಲ್ಲಿಂದ
1: ಆಯ್ತು,
0: ನನ್ ಸ್ವಲ್ಪ ಮೇಲ್ಗಡೆ ಎತ್ತು ಬಿಡು ನೀರು ಚೆನ್ನಾಗಿ ಬರ್ತೈತಲ್ಲ. ಆಯ್ತಾಯ್ತಾ ಶಂಕರಣ, ಈಗ ಆರಾಮಾಗಿದ್ದೀನಿ ನೋಡು ನಾನು.
1: ಅಲ್ಲ ಒಳ್ಳೇದಾಯ್ತು, ನೀನು ಹೇಳಿರ್ತೀಯ ಬಹುಶಃ ನಾನು ಮರ್ತು ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡ್ಬಿಟ್ಟೆ ನೋಡು. ಇಂತ ಒಳ್ಳೆ ಬಿಸಿಲಿನಾಗೆ ಇಂತ ಒಂದು ಯೂನಿಟ್ ನ ಹಾಕಂದಿದ್ರೆ ಒಂದು ನಾನು ಬಳಸ್ಕೋಬಹುದಾಯ್ತು.
0: ಹೌದು,
1: ನೀನ್ ಹೇಳ್ದಂಗೆ ಈಗ ನಂದು ಖಾಲಿ ಜಮೀನು ಅಲ್ಲಿ ಏನು ಬೆಳೆಯಕಲ್ಲ ಅಂತಂದ್ರೆ ಅಲ್ಲಿಗೆ ಯೂನಿಟ್ ಗಳ ಹಾಕ್

0: ಮಾಡ್ಕೋಬಹುದು,
1: ಒಸಿ ದುಡ್ಡ ಪಟ್ಟಾದ್ರೂ ಮಾಡ್ಕೋಬಹುದಾಯ್ತು. ಈಗ ನಂದು ಈ ಹೆಡ್ತಲಾಗೇನೋ ಗೊತ್ತಾಗಿಲ್ಲ, ಹೋಲಿ ಬಿಡೋಣಯ್ಯ. ಈಗ ನನ್ನ ಈ ಬುದ್ಧಿ ಒಸಿ ಚುರುಕಾಗಕ್ಕೆ, ಈ ಬಿಸಿಲಿಂದ ಬಂದಿರೋನ್ಗೆ ಒಂಚೂರು ಏನಾದ್ರು ಮಜ್ಜಿಗೆ ಪಜ್ಜಿಗೆ ಏನಾದ್ರು ಕೊಡ್ತೀಯಾ?
0: ಇವತ್ತು ಹಿಳ್ಳಿಕಾಯಿ ಜ್ಯೂಸ್ ಮಾಡ್ಸಿದ್ದೀನಿ.
1: ಹೌದಾ?
0: ಯಾಕೆಂತ ಅಂದ್ರೆ ಈಗ ಒಂದೂವರೆ ಎರಡು ತಿಂಗಳಿಂದ ಎಲ್ಲ ಬರೀ ಲಿಕ್ವಿಡ್ ಎಲ್ಲ ನಡೀತಾ ಇರೋದಲ್ಲ ನಂದು, ದಿವಸ ಬರೀ ಒಂದೇ ತರ ಮಜ್ಜಿಗೆ ಕುಡಿಯಕ್ ಆಗಲ್ಲ, ಒಂದೇ ತರ ಪಾನಕ ಕುಡಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ದಿವಸ ಒಂದೊಂದ್ ತರ ಮಾಡಿಸ್ತಾ ಇದ್ದೀನಿ.
1: ಹೌದಾ?
0: ಇವತ್ತು ಹಿಳ್ಳಿಕಾಯಿ ಜ್ಯೂಸ್.
1: ಹೌದಾ?
0: ಅದಕ್ಕೆಲ್ಲ ಮೆಣಸು ಪಣಸ ಎಲ್ಲ ಕುಟ್ಟು ಪಟ್ಟಿ ಹಾಕಿದೀನಿ, ಬಾಯಲ್ಲಿ ಕುಡ್ಕೊಂಡು ಹೋಗ್ಬಿಟ್ಟು ನೀನ್ ಮೊದ್ಲು ಅದೇನೋ ಏನೋ ಒಂದ್ ಅನುಕೂಲ ಇದ್ರ ಬೇಕಾರೆ ಇದ್ರದಲ್ಲಿ ನೀನು ಒಂದ್ ಮಾಡ್ಕೊಳ್ಳಿವಂತೆ.
1: ಸರಿ ಆಯ್ತು, ನಡಿ ಅಣ್ಣ.
0: ನಡಿ ನಡಿ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಮುಖ್ಯಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಭಾಗವಹಿಸಿದವರು ಅರಕಲಗೋಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮಯನ್ಮಾರ್ ಅಧ್ಯಕ್ಷ ಬೋಧಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತ ಸಶಸ್ತ್ರ ಪಡೆಗಳು ಸಿದ್ಧ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ಬಿಹಾರದ ಬೋಧ್ ಗಯಾಕ್ಕೆ ಆಗಮಿಸಿದ್ದಾರೆ. ಅವರೊಂದಿಗೆ ಹಲವು ಸಂಪುಟ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಆಗಮಿಸಿದೆ. ಅವರು ವಿಶ್ವಪ್ರಸಿದ್ಧ ಮಹಾಬೋಧಿ ದೇಗುಲ ಮತ್ತು ಬಕ್ರೋರ್ನಲ್ಲಿರುವ ಐತಿಹಾಸಿಕ ಸುಜಾತಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ನವದೆಹಲಿಗೆ ತೆರಳಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಲಿದ್ದಾರೆ. ನಾಳೆ ಅವರು ಭಾರತ ಮ್ಯಾನ್ಮಾರ್ ವ್ಯಾಪಾರ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಮ್ಯಾನ್ಮಾರ್ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಜೂನ್ 2ರಂದು ಮ್ಯಾನ್ಮಾರ್ ಅಧ್ಯಕ್ಷರು ಮುಂಬೈಗೆ ಭೇಟಿ ನೀಡಲಿದ್ದು ಈ ವೇಳೆ ಕೈಗಾರಿಕೋದ್ಯಮಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರ ಭೇಟಿಯು ಉಭಯ ದೇಶಗಳ ನಡುವಿನ ಬಹುಕಾಲದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುಜ್ರೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಭಾರತೀಯ ಸಶಸ್ತ್ರ ಪಡೆಗಳು ಇಂದು ಹೆಚ್ಚಿನ ಸನ್ನದ್ದತೆಯಲ್ಲಿವೆ. ಮತ್ತಷ್ಟು ಮಿಲಿಟರಿ ಕ್ರಮ ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಸಿದ್ದವಾಗಿದೆ ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ತಿಳಿಸಿದ್ದಾರೆ. ಪುಣೆಯ ಖಡಕ್ವಾಸ್ಲಾದಲ್ಲಿರುವ ರಾಷ್ಟೀಯ ರಕ್ಷಣಾ ಅಕಾಡೆಮಿಯಲ್ಲಿ ನೂತನ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಅಡಿಯಲ್ಲಿ ನಿಖರತೆ ಮತ್ತು ದೃಢ ನಿಶ್ಚಯದಿಂದ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಭಾರತ ಪ್ರದರ್ಶಿಸಿದೆ. ಇದು ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ದೇಶದ ಪ್ರತಿಕ್ರಿಯೆಗೆ ಮಾನದಂಡವನ್ನು ನಿಗದಿಪಡಿಸಿತು ಎಂದರು. ಆಪರೇಷನ್ ಸಿಂಧೂರ ರಾಷ್ಟ್ರದ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಸೈನಿಕರ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪರಿಣಾಮಕಾರಿ ನಾಯಕತ್ವವನ್ನು ನಿರ್ಮಿಸಲಾಗಿದೆ ಎಂದು ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6 ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತದ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಆರ್ಥಿಕ ರಕ್ಷಣೆಯಲ್ಲಿ ವೇಗವರ್ಧಿತ ಪ್ರಗತಿಯನ್ನು ಬಿಂಬಿಸುವ ದತ್ತಾಂಶವಿದೆ. 2023-24 ಅವಧಿಯಲ್ಲಿ ಈ ಸಮೀಕ್ಷೆಯನ್ನು ನಡೆಸಿದ್ದು ಇದು 7

0: ನೂರ ಹದಿನೈದು ಜಿಲ್ಲೆಗಳಲ್ಲಿ 6.79 ಲಕ್ಷ ಮನೆಗಳನ್ನು ಒಳಗೊಂಡಿದೆ. ಸಮೀಕ್ಷೆಯ ಪ್ರಕಾರ ಆಸ್ಪತ್ರೆಗಳಲ್ಲಿ ಹೆರಿಗೆಗಳು ಶೇಕಡಾ 88.6ರಿಂದ ಶೇಕಡಾ 90.6ಕ್ಕೆ ಏರಿಕೆಯಾಗಿದೆ. ಗರ್ಭಿಣಿಯರಲ್ಲಿ ಶೇಕಡಾ 95.9ರಷ್ಟು ಜನರು ಪ್ರಸವ ಪೂರ್ವ ಆರೈಕೆಯನ್ನು ಪಡೆದಿದ್ದಾರೆ. ಮೊದಲ ತ್ರೈಮಾಸಿಕದಲ್ಲಿ ಪ್ರಸವ ಪೂರ್ವ ಆರೈಕೆಯನ್ನು ಪಡೆಯುವ ತಾಯಂದಿರ ಪ್ರಮಾಣವು ಶೇಕಡಾ 70ರಿಂದ 76.2ಕ್ಕೆ ಏರಿಕೆಯಾಗಿದೆ. ದೇಶದ ಒಟ್ಟು ಫಲವತ್ತತೆ ದರ ಟಿಎಫ್ಆರ್ನ ಎರಡರಲ್ಲಿಯೇ ಉಳಿದಿದೆ. ಲಸಿಕೆ ಪಡೆದ 12ರಿಂದ 23 ತಿಂಗಳ ಮಕ್ಕಳ ಪ್ರಮಾಣ ಶೇಕಡಾ 96ಕ್ಕಿಂತ ಹೆಚ್ಚಿದೆ. ಈ ಸುಧಾರಣೆಗಳು ಮಿಷನ್ ಪರಿವಾರ್ ವಿಕಾಸ್ ಸೇರಿದಂತೆ ರಾಷ್ಟೀಯ ಕುಟುಂಬ ಯೋಜನಾ ಕಾರ್ಯಕ್ರಮಗಳ ನಿರಂತರ ಪರಿಣಾಮವನ್ನು ಪ್ರತಿಬಿಂಬಿಸುತ್ತವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಮತ್ತು ಆರ್ಥಿಕ ಸಬಲೀಕರಣದಲ್ಲಿ ನಿರಂತರ ಪ್ರಗತಿಯನ್ನು ಸಮೀಕ್ಷೆ ದಾಖಲಿಸಿದೆ. ಇಂಟರ್ನೆಟ್ ಬಳಸುವ ಮಹಿಳೆಯರ ಪ್ರಮಾಣ ಶೇಕಡಾ 33.3ರಿಂದ ಶೇಕಡಾ 64.3ಕ್ಕೆ ದ್ವಿಗುಣಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಪರಿಣಾಮ ಬೀರುತ್ತಿರುವ ಕಾರಣ ಕನಿಷ್ಠ 30 ದಿನಗಳವರೆಗೆ ಸಾಕಾಗುವಷ್ಟು ಎಲ್ಪಿಜಿ ದಾಸ್ತಾನು ಶೇಖರಿಸುವಂತೆ ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಸೂಚಿಸಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಭಾರತ ತನ್ನ ಕಚ್ಚಾ ತೈಲ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಹ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ತಮ್ಮ ನಿಯಮಿತ ವಾಣಿಜ್ಯ ದಾಸ್ತಾನುಗಳ ಜೊತೆಗೆ ಹೆಚ್ಚುವರಿ ಸಂಗ್ರಹಣೆಗಾಗಿ ಯೋಜನೆಗಳನ್ನು ಸಿದ್ದಪಡಿಸುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ, ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ದಾಸ್ತಾನು ಸಾಕಷ್ಟಿದೆ. ಸಂಗ್ರಹಣಾಗಾರಗಳು ಅತ್ಯುತ್ತಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎಲ್ಪಿಜಿ ಉತ್ಪಾದನೆಯು ದಿನಕ್ಕೆ ಸುಮಾರು 92,000 ಮೆಟ್ರಿಕ್ ಟನ್ಗಳ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ. ಕಳೆದ 4 ದಿನಗಳಲ್ಲಿ ಸುಮಾರು 1.8 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ಸುಜಾತಾ ಶರ್ಮಾ ತಿಳಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲನ್ ಗೇಜರಿಯಸ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿಂದು 2ನೇ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ

0: ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮ್ಯಾನ್ಮಾರ್ ಅಧ್ಯಕ್ಷ ಬೋಧ್ ಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತೀಯ ಸಶಸ್ತ್ರ ಪಡೆಗಳು ಸಿದ್ದ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಹಾಗೂ ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

ವೆಲ್ಕಮ್ ಟು ಬೆಂಗಳೂರು ನೈಟ್ ಅಲ್ಲೇ ದರ್ಬಾರು ಮಿಡ್ ನೈಟ್ ಬಿಸಿಲಿನಲ್ಲಿ ಒನ್ ಕಪ್ ಟೀ ತಂಪು ಗಾಳಿ ಗ್ರೀನ್ ಸಿಗ್ನಲ್ ಟ್ರಾಫಿಕ್ ಅಲ್ಲಿ ಪೆಟ್ರೋಲ್ ಪ್ರೈಸು ಗೋರ್ಮೆ ದಾಳಿ

0: ವಿವಿಧ ಕಲಾವಿದರ ಕಂಠದಲ್ಲಿ ರಾಘು ಚಿತ್ರದಿಂದ ಇದಾಗಿದೆ. ನಾ ಕೇಳಿದ್ರಿ
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಅನೂಪ್ ಸೀಳಿನವರ ಕಂಠದಲ್ಲಿ ಇದೀಗ ಕೇಳಿ ರೋಸ್ ಚಿತ್ರದ ಒಂದು ಹಾಡನ್ನ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ವಿದ್ಯಾಪತಿ ಚಿತ್ರದಿಂದ ಆದ ಒಂದು ಹಾಡು ಇದೀಗ ಮೂಡಿ ಬರ್ತಾ ಇದೆ. ಧನಿಯಾಗಿದ್ದಾರೆ ವಿನಿ ದಯಾಲ್ ಹಾಗೂ ಸುಪ್ರಿಯಾ ರಾಮ್.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
0: ಆಕಾಶವಾಣಿ ಚೈತ್ರವನ ಕಾರ್ಯಕ್ರಮದ ಮೊದಲಿಗೆ ಒಂದು ಜಾಹೀರಾತು.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳಿದರೆ, ಚೈತ್ರವನ ಕಾರ್ಯಕ್ರಮದಲ್ಲಿ ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ವಾಸುದೇವ.
5: ಸಭೆಯಲ್ಲಿ ಎಲ್ಲರ ಮುಂದೆ ತಂದೆ ಕೇಳ್ತಾ ಇದ್ದಾನೆ, ಹೇಗೆ ಉತ್ತರವನ್ನು ಕೊಡೋದು, ನನ್ನ ಪತ್ನಿಯ ಜೊತೆಯಲ್ಲಿದ್ದೆ ಕಾಲವನ್ನು ಕಳೀತಾ ಇದ್ದೆ ಅಂತ ಹೇಳಿ. ಆಗ ಸುಧನ್ವ ಮೆಲ್ಲಕ್ಕೆ ತಂದೆಗೆ ಕೇಳುವ ಹಾಗೆ ಹೇಳ್ತಾ ಇದ್ದಾನೆ, ನನ್ನ ಪತ್ನಿ ನನ್ನ ಬಳಿಗೆ ಬಂದುಬಿಟ್ಟು ಯುದ್ಧಕ್ಕೆ ಹೊರಟಿದ್ದೀರಿ, ನಾನು ಪುತ್ರವತಿ ಆಗಬೇಕು, ನೀವು ಯುದ್ಧಕ್ಕೆ ಹೊರಟಾಗ ಕೃಷ್ಣ ದರ್ಶನ ಮಾಡಿದ ಮೇಲೆ ಪುನಃ ಹಿಂದಕ್ಕೆ ನಿಜವಾಗಿರ್ತಕ್ಕಂತಹ ನಂಬಿಕೆ ಇಲ್ಲ, ಹಾಗಾಗಿ ನನಗೆ ಸಂತಾನವಾಗಬೇಕು ಅಂತ ಕೇಳಿದಾಗ ಅವಳೊಡನೆ ಇದ್ದೆ ಅಂತ ಹೇಳಿದ. ನೂಕಿವ ನಾನು, ಏ ಇವನನ್ನು ಆ ಕಡೆಗೆ ನೂಕಿ ಅಂತ ಹೇಳಿ ಹೇಳ್ತಾ ಇದ್ದಾನಂತೆ. ಇವನು ಮಾಡಿರ್ತಕ್ಕಂಥದ್ದು ದೈವದ್ರೋಹ ಧರ್ಮದ್ರೋಹವಾಗಿದೆ, ಇವನಿಗೆ ನಿಷ್ಕೃತಿ ಏನು ಅಂತ ಹೇಳಿ ಕೇಳ್ತೇನೆ ಕರೆ ಅಂತ ಹೇಳಿದಾಗ ಚರರು ಬಂದು ಶಂಖಲಿಖಿತರಿಗೆ ಈ ಮಾತನ್ನು ಹೇಳಿದ್ದಾರೆ. ಆ ಚರರ ಮಾತುಗಳನ್ನು ಕೇಳಿ ತಕ್ಷಣ ಶಂಖಲಿಖಿತರು ಅಲ್ಲಿಗೆ ಬಂದರು. ಮಹಾರಾಜ, ಏನು ಯೋಚನೆಯನ್ನು ಮಾಡ್ತಾ ಇದ್ದೀಯಾ? ನೀನು ಪುತ್ರ ವ್ಯಾಮೋಹದಿಂದ ಧರ್ಮವನ್ನು ಮೀರಿದರೆ ನಾವು ಒಂದು ಕ್ಷಣವೂ ಕೂಡ ಇಲ್ಲಿರೋವರಲ್ಲ. ಲೋಕದಲ್ಲಿ ಬೇರೆಯವರಿಗೆ ಒಂದು ನಿಯಮ, ನನ್ನ ಮಕ್ಕಳಿಗೆ ಒಂದು ನಿಯಮ ಅಂತ ಹೇಳಿದರೆ ನಾವು ಇರ್ತಕ್ಕಂಥವರಲ್ಲ. ಇಲ್ಲಿ ನಿನ್ನ ಕಟ್ಟಳೆ ಏನಿದೆ ಅದರಂತೆ ನಡೆ, ನಡೆಯೋದಾದರೆ ಇಲ್ಲಿರ್ತೀವಿ ಅಂತ ಹೇಳಿದಾಗ ರಾಜ ಸುಮತಿಯನ್ನು ಕರೀತಾ ಇದ್ದಾನೆ.
6: ಬಳಿಕ ಅರಸ

0: ಕಳಕಳಿಸುತಿಗ ಸುಧನ್ವಂಗೆ ಮರುಗುತ ಸಚಿವ ನಿಂತೆಂದನು.
1: ಸುಮತಿಯನ್ನು ಕರೆದು ಹೇಳ್ತಾ ಇದ್ದಾನೆ, ನಮ್ಮ ರಾಜಾಜ್ಞೆ ಏನಿದೆ ಅದರಂತೆ ನಡೆ.

ಅದನ್ನು ಎಳೆದುಕೊಂಡು ಹೋಗಿ ಕುದಿಯುವ ಎಣ್ಣೆ ಇರತಕ್ಕಂತಹ ಕೊಪ್ಪರಿಗೆ ಇಲ್ಲಿ ಹಾಕಿಸಿಬಿಡು ಅಂತ ಹೇಳಿದ. ಅದರಂತೆ ಸುಮತಿ ಅವನನ್ನು ಎಳೆತರಿಸಿದ್ದಾನೆ. ಕುದೀತಾ ಇರತಕ್ಕಂತಹ ಎಣ್ಣೆ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾ ಇತ್ತಂತೆ. ಮತ್ತೆ ಮತ್ತೊಂದಷ್ಟು ಕುದಿಬೇಕು ಅಂಥೇಳಿ ಪೆರ್ಗೊರಡುಗಳನ್ನು ಹಿಡಿಸಿ ಹೆಗ್ಗೊರಡುಗಳನ್ನು ಅಲ್ಲಿ ತುಂಬಿಬಿಟ್ಟು ಮತ್ತೆ ಅಗ್ನಿ ಜ್ವಾಲೆಯಿಂದ ಎಣ್ಣೆ ಕುದಿಯುವಂತೆ ಮಾಡಿದ್ದಾರೆ. ನೋಡ್ತಾ ಇದ್ದಾನೆ ಸುಧನ್ವನಲ್ಲಿ ಯಾವ ಕಳವಳ ಇಲ್ಲ, ಕಳಕಳಿಸ್ತಾ ಇದ್ದಾನಂತೆ. ಅಂದರೆ ಹಾಗೇ ಇದ್ದಾನೆ, ಸಮಾಧಾನವಾಗಿ ನಿಂತ್ಕೊಂಡಿದ್ದಾನೆ ಸುಧನ್ವ. ಬಂದದ್ದು ಬರಲಿ ಅಂಥೇಳಿ ಅಂತಹ ಸುಧನ್ವನನ್ನು ನೋಡಿ ಸುಮತಿ ಹೇಳ್ತಾ ಇದ್ದಾನೆ ಮರುಗುತ್ತಾ, ತಂದೆ ತಾತ ನಿನಗೆ ಹೀಗೆ ಇಂತಹ ಸ್ಥಿತಿ ಬಂದುಬಿಡ್ತಲ್ಲ,

ಸುಧನ್ವ, ನಿನಗೆ ಹೀಗಾಗಬಹುದೇ? ತಾತ ಅಂತ ಹೇಳಿ ಕರೀತಾ ಇದ್ದಾನೆ ತಂದೆಯೇ, ನಿನಗಿಂತಹ ಸ್ಥಿತಿ ಬಂದುಬಿಡುತ್ತಲ್ಲ. ನೀನೋ ಲೋಕೈಕ ವೀರ, ಎಲ್ಲ ಕಡೆಯಲ್ಲೂ ಖ್ಯಾತಿಯನ್ನು ಹೊಂದಿರತಕ್ಕಂಥವನು, ಮಹಾಪರಾಕ್ರಮಿ, ಜೊತೆಗೆ ಹರಿಭಕ್ತ ನೀನು, ಸುಂದರ, ಮಾತಾಪಿತೃಪ್ರಿಯ, ತಂದೆ ತಾಯಿಗಳ ಮಾತನ್ನು ಮೀರತಕ್ಕಂಥವನಲ್ಲ, ಅವನಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು, ಸಕಲ ಶಾಸ್ತ್ರಗಳನ್ನು ಕೂಡ ಅರಿತಿರ್ತಕ್ಕಂಥವನು, ಕೋಮಲ, ಇನ್ನು ಎಳೆಯ ವಯಸ್ಸಿನವನು, ಸಜ್ಜನರಿಗೆ ನೀನು ಸ್ನೇಹಿತನಾಗಿರ್ತಕ್ಕಂಥವನು, ಸಜ್ಜನರೇ ಯಾವಾಗಲೂ ನಿನ್ನ ಆಪ್ತರು, ಎಲ್ಲ ನೀತಿಯನ್ನು ಕೂಡ ಅರಿತಿರ್ತಕ್ಕಂಥವನು, ಉತ್ತಮ, ಎಲ್ಲ ಗುಣಸಂಪನ್ನನಾಗಿದ್ದೀಯಾ, ಜೊತೆಗೆ ಉತ್ತಮ ದಾನಿ ನೀನು, ನಿನ್ನಂತಹ ಸಮಸ್ತ ಗುಣಸಂಪನ್ನನನ್ನು ಈ ಕುದೀತಾ ಇರತಕ್ಕಂತಹ ಎಣ್ಣೆಯಲ್ಲಿ ಅದೇ ಹೇಗೆ ಬೀಳಿಸ್ಲಪ್ಪ, ಹೇಗೆ ತನ್ನ ರಾಜಾಜ್ಞೆಯನ್ನು ನಾನು ಮೀರೋ ಹಾಗಿಲ್ಲ, ನಿನ್ನನ್ನು ಹೇಗೆ ಬೀಳಿಸಲಿ ಅಂತಂದಾಗ ಸಮಾಧಾನವನ್ನು ಅವನೇ ಹೇಳ್ತಾ ಇದ್ದಾನೆ, ಮಂತ್ರಿ ನೀನು ಹೆದರಬೇಡ,

ಬಳುಕದೆ ಎನ್ನಂ ಜನಕನಾಗ್ಯ ದಪ್ಪದೆ ಹಾಕಿಸು ಎನ್ನ

ಅಂಜಬೇಡಲೇ ಸುಮತಿ, ನೀನು ಸುಮತಿ ನೀನು ಹೆದರಬೇಡಪ್ಪ, ನಿನಗೆ ಯಾವ ಗಾಬರಿಯೂ ಕೂಡ ಇಲ್ಲ. ಈ ವಿಷಯದಲ್ಲಿ ನಾನು ಯಾವ ಗಾಬರಿಯನ್ನು ಕೂಡ ಹೊಂದಿಲ್ಲ. ಈವರೆಗೂ ಕೂಡ ನಾವು ಯಾವ ರೀತಿಯಲ್ಲೂ ಕೂಡ ಧರ್ಮವನ್ನು ಮೀರಿ ನಡೆದಿರತಕ್ಕಂಥವನಲ್ಲ. ಆದರೆ ಕ್ಷತ್ರಿಯರಾಗಿರ್ತಕ್ಕಂಥವನು ಅಹಿತರಲ್ಲಿ ಶತ್ರುಗಳಲ್ಲಿ ಹೋರಾಡಿ ಪ್ರಾಣವನ್ನು ಕೊಡಬೇಕು, ತನ್ನ ದೇಹವನ್ನು ಬಿಡಬೇಕು. ಆದರೆ ಇಂತಹ ಒಂದು ಜಂಜಡದಲ್ಲಿ ತಂದೆಗೆ ನೋವಾಗಿ ಇಂತಹ ಒಂದು ಪ್ರಸಂಗದಲ್ಲಿ ನನ್ನ ದೇಹವನ್ನು ಬಿಡಬೇಕಾಯ್ತಲ್ಲ ಅಂಥೇಳಿ ಆ ಒಂದು ಭಯವಿಹುದು ಅಂತ ಅಂದರೆ ಕ್ಷತ್ರಿಯನಾಗಿ ಇಂತಹ ದುರ್ಮರಣ ಬಂದುಬಿಡ್ತಲ್ಲ ನನಗೆ,

ಅಂಥೇಳಿ ನನಗೆ ಚಿಂತೆ ಹೀಗಾಗಿದೆ ಅಷ್ಟೇ. ನೀನೇನು ಯೋಚನೆಯನ್ನು ಮಾಡಬೇಡ, ಪ್ರಾಣವನ್ನು ಬಿಡತಕ್ಕಂಥ ಹೆದರಿಕೆ ನನಗಿಲ್ಲ, ನೀನು ಹೆದರಬೇಡ. ಜನಾರ್ದನನಂ ಶರಣ್ಭುಗುವೆನು, ನಾನು ಜನಾರ್ದನನ್ನು, ಆ ಪರಮ ಪುರುಷೋತ್ತಮನನ್ನು, ನಾರಾಯಣನನ್ನು ನಾನು ಶರಣು ಹೋಗ್ತೇನೆ, ಅವನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ, ಜನಕನ ಆಜ್ಞೆ ನಡೆಯಲಿ, ನನ್ನನ್ನು ಕೊಪ್ಪರಿಗೆ ಒಳಗೆ ಹಾಕಿಸು ಅಂತಂದಾಗ ಚರರಿಗೆ ಹೇಳ್ದ. ಅವರು ಹಾಗೆ ಕೈ ಕಾಲುಗಳನ್ನು ಕಟ್ಟಿರತಕ್ಕಂತಹ ಸುಧನ್ವನನ್ನು ಎಣ್ಣೆಯ ಕೊಪ್ಪರಿಗೆ ಒಳಗೆ ಹಾಕಿದ್ದಾರೆ.

ಕುದಿಯುವ ಎಣ್ಣೆಯಲ್ಲಿ ಸುಧನ್ವನನ್ನ ಎಸೆದಾಗ ಭೋ ಎಂದು ದಖಿಳ ಜನ, ಅಯ್ಯೋ ಅಯ್ಯೋ ಅಂಥೇಳಿ ಸಮಸ್ತ ಪರಿವಾರವೂ ಕೂಡ ಅಡಿಗಡಿಗೆ ದುಃಖವನ್ನು ಹೊಂದುತ್ತಾ ಇದೆ. ಹಾ ಅಯ್ಯೋ ಇಂತಹ ಸ್ಥಿತಿ ಬಂದುಬಿಡುತ್ತಲ್ಲ, ಅಯ್ಯೋ ತಂದೆ ನಿನಗೆ ಇಂತಹ ಮರಣ ಬಂದುಬಿಡುತ್ತಲ್ಲ. ಅದರಲ್ಲೇ ಕೆಲವು ಜನ ಮಾತಾಡ್ತಾ ಇದ್ದಾರೆ, ಏಕಚಕ್ರಾಧಿಪತ್ಯದ ಅಧಿಕಾರಕ್ಕೆ ತಂದೆಯ ದುರ್ನಡತೆಗೆ ಅವನು ಬೇಸತ್ತು ಮರಣವನ್ನು ಹೊಂದಿದ, ಆಗಲಿ ನನ್ನನ್ನು ಬಿಸಾಕಿ ಅಂಥೇಳಿ ಅವನೇ ಹೇಳಿದ್ದಾನೆ ಅಂತ. ವಾಯಕ್ಕಿಂತ ಕಟ ಸುಕುಮಾರನಂ ಕೊಂದ ನೀರಾಯನು, ಮೋಸದಿಂದ ಕೊಂದಾಕ್ಬಿಟ್ಟ ಅಂತ. ಇಂತಹ ಪರಾಕ್ರಮಿಯನ್ನು ತಂದೆ ಸಹಿಸದೆ ಇವನನ್ನು ಮೋಸದಿಂದ ಕೊಂದಾಕ್ದ ಅಂಥೇಳಿ ಹೇಳ್ತಾ ಇದ್ದಾರೆ. ತಂದೆಯಾಗಿರ್ತಕ್ಕಂಥ ಹಂಸಧ್ವಜನಿಗೆ ಅದೆಂತಹ ಜ್ಞಾನ, ಅವನು ಮಹಾಜ್ಞಾನಿ ಮಹಾಭಕ್ತ ಅಂಥೇಳಿ ಹೇಳ್ತಾ ಇದ್ರು ಜನ. ಅವನಿಗೆ ಯಾವ ಧರ್ಮಶಾಸ್ತ್ರದ ಅರಿವು ಕೂಡ ಇಲ್ಲ, ಅವನ ಅರಿವು ಯಾತಕ್ಕೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಜನ ಶಂಖಲಿಖಿತರೆಂಬ ಈ ಯಮೋಪಮರೇಕೆ ಜನಿಸಿದರೋ ಭೂಸುರರಳು, ಈ ಶಂಖ ಲಿಖಿತರು ಅನ್ನತಕ್ಕಂತಹ ಯಮನಿಗೆ ಸಮನಾಗಿರ್ತಕ್ಕಂಥವರು, ಸಾಧಾರಣರಲ್ಲ ಇವರು, ಇಂತಹ ಯಮನಿಗೆ ಸಮನಾಗಿರ್ತಕ್ಕಂತಹ ನೀಚರು ದುಷ್ಟರು ಯಾತಕ್ಕೆ ಹುಟ್ಟಿದರು ಅಂಥೇಳಿ ಅವರನ್ನು ಬೈತಾ ಇದ್ದಾರೆ. ಒಟ್ಟಿನಲ್ಲಿ ಸಮಸ್ತ ಜನವೂ ಕೂಡ ದುಃಖ ಪಡ್ತಾ ಇದೆ. ಆಗ ಆ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಬಿದ್ದಿರತಕ್ಕಂತಹ ಸುಧನ್ವ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾನೆ.

ಭಗವಂತ ಹಿಂದೆ ಪ್ರಹ್ಲಾದ ತನ್ನ ತಂದೆಯ ಸಿಟ್ಟಿಗೆ ಸಿಕ್ಕಿ ಅವನು ನಾಶವಾಗುವ ಸ್ಥಿತಿಗೆ ಬಂದಾಗ ನಿನ್ನನ್ನು ಪ್ರಾರ್ಥಿಸಿದ ಕೂಡಲೇ ಕಂಬವಿಂದ ಬಂದುಬಿಟ್ಟು ನರಸಿಂಹನಾಗಿ ಅವನನ್ನು ರಕ್ಷಣೆ ಮಾಡಿದೆ. ದ್ರುಪದನಂದನೆ ಸಭೆಯಲ್ಲಿ ಅವಳ ಮಾನಾಪಹರಣವಾಗುವಂತಹ ಸ್ಥಿತಿ ಬಂದಾಗ ವಸ್ತ್ರಾಪಕರುಷಣದ ಸಂದರ್ಭದಲ್ಲಿ ಅವಳ ಪ್ರಾರ್ಥನೆಗೆ ಹೋಗೋ

ಕೊಟ್ಟು ನಂದಗೋಪ ಕುಮಾರ ಅಂಥೇಳಿ ಅವಳು ಕರೆದ ಕೂಡಲೇ ಬಂದು ಅವಳನ್ನು ನೀನು ಕಾಪಾಡಿದೆ. ಭಕ್ತರಿಗೆ ಬಂದೆಡರ ನಾವಾಗ ಯಾವಾಗಲೂ ಕೂಡ ಭಕ್ತರು ಕಷ್ಟದಲ್ಲಿ ಒಮ್ಮೆ ಭಗವಂತ ಅಂತ ನೀ ಹರಿ ಅಂತಂದರೆ ಸಾಕು, ಬಂದು ಅವರನ್ನು ಕಾಪಾಡತಕ್ಕಂಥವನು ನೀನು. ನಿನ್ನ ಹೆಸರನ್ನು ಕರೆದರೆ ಸಾಕು, ನೀನು ಭಕ್ತರನ್ನು ಕಾಪಾಡ್ತೀಯಾ. ಇಂದು ನನ್ನನ್ನು ರಕ್ಷಣೆ ಮಾಡತಕ್ಕಂಥವರು ಯಾರೂ ಕೂಡ ಇಲ್ಲ. ನನ್ನ ತಂದೆ ಸಿಟ್ಟಾಗಿ ನನ್ನನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿಸಿದ್ದಾನೆ. ನಾನು ಧರ್ಮವೆಂದು ಆಚರಣೆ ಮಾಡಿರ್ತಕ್ಕಂಥದ್ದನ್ನು ನನ್ನ ತಂದೆ ಒಪ್ಪಲಿಲ್ಲ. ಗೋವಿಂದ, ನನ್ನನ್ನು ನೀನು ಯಾರು ವಿಚಾರಿಸ್ತಾರಪ್ಪ? ಸಕಲವನ್ನು ಅರಿತಿರ್ತಕ್ಕಂಥವನು ನೀನು, ಎಲ್ಲರ ಆತ್ಮಸ್ವರೂಪನಾಗಿ ಎಲ್ಲರಲ್ಲೂ ಇದ್ದು ಎಲ್ಲವನ್ನು ಕೂಡ ಅರಿಯತಕ್ಕಂಥವನು ನೀನು, ನನ್ನ ಸ್ಥಿತಿಯನ್ನು ನೋಡು ಅಂಥೇಳಿ ಭಗವಂತನನ್ನು ಧ್ಯಾನ ಮಾಡ್ತಾ ನಿರ್ಭಯದೊಳಿರುತ್ತಿದ್ದನು. ಕವಿ ಹೇಳ್ತಾ ಇದ್ದಾನೆ, ಸುಧನ್ವನಿಗೆ ಯಾವ ಭೀತಿಯೂ ಕೂಡ ಇಲ್ಲ, ಸಮಾಧಾನವಾಗಿದ್ದಾನಂತೆ. ಹರಿ ಇದ್ದಾನೆ, ಅವನ ಚಿತ್ತದಂತೆ ಏನು ಬೇಕಾದರೂ ನಡೆಯಲಿ ಅಂಥೇಳಿ ನಿರ್ಭಯವಾಗಿ ಭಗವಂತನನ್ನು ಮತ್ತೆ ಧ್ಯಾನ ಮಾಡ್ತಾ ಇದ್ದಾನೆ.

ಜನಾರ್ದನ, ವಿಜಯಮಿತ್ರ, ನೀನು ಪಾರ್ಥನ ಮಿತ್ರ ಅಂಥೇಳಿ ಅವನ ನಾಮಸ್ಮರಣೆಯನ್ನ ಏನೇನಿದೆಯೋ ಅಷ್ಟೋತ್ತರ ಸಹಸ್ರನಾಮದಲ್ಲಿ ಏನೇನು ಹೆಸರುಗಳಿದೆಯೋ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದಾನೆ. ಗೋವಿಂದ, ಪಕ್ಷಿವಾಹನ, ಕಮಲನಯನ, ಪೀತಾಂಬರ, ಘನಶ್ಯಾಮ, ಭಕ್ತವತ್ಸಲ, ಕೃಪಾಕರ, ಮಹಾಭಯ ನಿವಾರಣ ಅಂತ. ಎಂತಹ ಭಯ ಬಂದರೂ ಕೂಡ ನಿನ್ನ ನಾಮಸ್ಮರಣೆ ಏನತಕ್ಕಂಥದ್ದು ಅಂತಹ ಭಯದಿಂದ ನಮ್ಮನ್ನು ಪಾರು ಮಾಡುತ್ತೆ. ನರಸಿಂಹತ್ರಾಹಿ, ನರಸಿಂಹರೂಪನಾಗಿರ್ತಕ್ಕಂತಹ ಭಗವಂತ ನನ್ನನ್ನು ಕಾಪಾಡು ತ್ರಾಹಿ ಅಂಥೇಳಿ ಅವನು ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾ ಸ್ವಸ್ಥನಾಗಿದ್ದಾನೆ. ಯಾವ ಚಿಂತೆಯೂ ಕೂಡ ಇಲ್ಲ ಅವನಿಗೆ. ಭಗವಂತನ ನಾಮಸ್ಮರಣೆಯಲ್ಲಿ ಮೈ ಮರೆತು ಬಿಟ್ಟಿದ್ದಾನೆ. ನನ್ನನ್ನು ಈ ತಪ್ತ ಕಟಾಹದಲ್ಲಿ ಹಾಕಿದ್ದಾರೆ ಅನ್ನೋದು ಕೂಡ ಮರ್ತೋಗ್ಬಿಟ್ಟಿದೆ. ಏನು ಆಶ್ಚರ್ಯ, ಅವನು ತಪ್ತ ಕಟಾಹದಲ್ಲಿ ಬಿದ್ದಿದ್ದರೂ ಕೂಡ ಆ ಕುದಿಯತಕ್ಕಂತಹ ಎಣ್ಣೆಯನ್ನು ನೋಡಿದರೆ ಕಣ್ಣುಗಳು ಬೆಂದು ಹೋಗಬೇಕು ಅಂತಹ ಸ್ಥಿತಿಯಲ್ಲಿ ಸುಧನ್ವನಿಗೆ ಏನೂ ಆಗಲಿಲ್ಲ.

ಸುಧನ್ವನ ಮೈಗೆ ಬಾವನ್ನ ದಂಪಾಗಿರೆ ಅಂತ, ತಂಪಾಗಿರ್ತಕ್ಕಂತಹ ಚಂದನದಲ್ಲಿ ಮಲಗಿದಂತೆ ಆಗ್ಬಿಡ್ತು ಅಂತ. ಚಂದನದಲ್ಲಿ ಮಲಗಿದ್ರೆ ಯಾವ ರೀತಿ ತಂಪಾಗುತ್ತೋ ಹಾಗಾಗ್ಬಿಡ್ತೋ, ಏನೂ ಆಗಲೇ ಇಲ್ಲ, ರೋಮವೂ ಕೂಡ ಬಾಡಲಿಲ್ಲ. ಅವನ ಮೈಯಲ್ಲಿರ್ತಕ್ಕಂತಹ ಆ ಏನು ಯೌವನದ ಆ ಒಂದು ಸೌಂದರ್ಯ ಇದೆ, ಅದು ಸ್ವಲ್ಪವೂ ಕೂಡ ಕೆಡಲಿಲ್ಲ. ಕೊರಳಲ್ಲಿರ್ತಕ್ಕಂತಹ ತುಳಸಿಯ ದಂಡೆ ಅದು ಕೂಡ ಬಾಡಿ ಹೋಗಿಲ್ಲ. ಅವನು ವಿಷ್ಣು ಭಕ್ತನಾದ್ದರಿಂದ ಪ್ರತಿನಿತ್ಯ ಪೂಜೆಯನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ವಿಷ್ಣುವಿಗೆ ಅರ್ಪಣೆ ಮಾಡಿರ್ತಕ್ಕಂತಹ ತುಳಸಿಯ ದಂಡೆಯನ್ನು ತನ್ನ ಕೊರಳಲ್ಲಿ ಧಾರಣೆ ಮಾಡ್ತಾ ಇದ್ದ. ಅಂತಹ ತುಳಸಿಯ ದಂಡೆಯೂ ಕೂಡ ಬಾಡಿ ಹೋಗಲಿಲ್ಲ. ಹಾಗೆಯೇ ಮುಡಿದಿರ್ತಕ್ಕಂಥ ಹೂಗಳು ಕೂಡ ಬಾಡದೆ ಮತ್ತಷ್ಟು ಅರಳತಾ ಇದೆ, ಮತ್ತಷ್ಟು ಕಂಪನ್ನು ತೋರ್ತಾ ಇದೆ. ಆ ಜೊತೆಗೆ ಸುಧನ್ವನ ಮುಖ ಇನೋದಯದ ಕಮಲದಂತೆ, ಸೂರ್ಯನ ಉದಯದಲ್ಲಿ ಯಾವ ರೀತಿ ಕಮಲಗಳು ಅರಳುತ್ತೋ ಅದೇ ರೀತಿ ಮತ್ತಷ್ಟು ಅರಳತಾ ಇದೆ. ಅವನ ಮೈಕಾಂತಿ ಹೆಚ್ಚುತ್ತಾ ಇದೆ. ಇದನ್ನು ಕಂಡು ಜನರೆಲ್ಲ ಅಚ್ಚರಿಯನ್ನು ಹೊಂದಿದ್ದಾರೆ.

ಎಲ್ಲ ಜನರೂ ಕೂಡ ಸಂತೋಷದಿಂದ ಹಾಗೂ ಬೆರಗಿನಿಂದ ನೋಡ್ತಾ ಇದ್ದಾರೆ. ಇದೆಲ್ಲ ಕೃಷ್ಣನ ಲೀಲೆ. ಅವನು ಕೃಷ್ಣ ಭಕ್ತ, ಅವನು ಹರಿಭಕ್ತ, ಅವನು ಸ್ತುತಿ ಮಾಡ್ತಾ ಇರತಕ್ಕಂಥದ್ದು ಯಾರಿಗೂ ಕೇಳಿಸ್ತಾ ಇಲ್ಲ, ಅವನು ಮನಸ್ಸಿನಲ್ಲೇ ಸ್ತುತಿ ಮಾಡ್ತಾ ಇದ್ದಾನೆ. ಆದರೆ ಎಲ್ಲರಿಗೂ ಗೊತ್ತು ಅವನು ಹರಿಭಕ್ತ, ಏಕಾದಶಿ ವ್ರತವನ್ನು ಮಾಡ್ತಕ್ಕಂಥವನು, ಏಕಪತ್ನಿ ವ್ರತ, ಸಕಲ ಶಾಸ್ತ್ರ ಸಂಪನ್ನ, ವೇದಾದಿಗಳನ್ನು ಅರಿತಿರ್ತಕ್ಕಂಥವನು ಅಂಥೇಳಿ ಗೊತ್ತಿದೆ, ಸಕಲ ಸದ್ಗುಣ ಸಂಪನ್ನ ಅಂಥೇಳಿ ಗೊತ್ತಿದೆ. ಹಾಗಾಗಿ ಸತ್ಪುರುಷರಿಗೆ ಯಾವತ್ತೂ ಕೂಡ ಕೇಳಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಅವನು ಪಾಲನೆ ಮಾಡ್ತಕ್ಕಂತಹ ಧರ್ಮವೇ ಅವನನ್ನು ರಕ್ಷಣೆ ಮಾಡ್ತಾ ಇದೆ, ಹರಿಯೇ ಅವನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂಥೇಳಿ ಎಲ್ಲರೂ ಕೂಡ ಆ ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಆದರೆ ಲಿಖಿತನಿಗೆ ಸಿಟ್ಟು ಬಂದುಬಿಡ್ತು. ತಾನೇ ನಿಯಮವನ್ನು ಹೇಳಿರ್ತಕ್ಕಂಥವನು, ಇವನು ಅಗ್ನಿಸ್ತಂಭವನ್ನು ಬಲ್ಲವನು, ಅಗ್ನಿಸ್ತಂಭ ಮಂತ್ರವನ್ನು ಇವನು ತಿಳಿದಿದ್ದಾನೆ, ಅಗ್ನಿಸ್ತಂಭದ ಮಂತ್ರವನ್ನು ಹೇಳ್ತಾ ಮೈಗೆ ಗಾಯವಾಗದಂತೆ ನೋಡ್ಕೊಂಡಿದ್ದಾನೆ ಅಂಥೇಳಿ ಎಳನೀರುಗಳನ್ನು ತರೋಕೆ ಹೇಳಿದ್ದಂತೆ. ಎಳನೀರುಗಳನ್ನು ಕೊಚ್ಚಿ ಅದರ ನೀರನ್ನು ಸುರಿತಾ ಇದ್ದಾರೆ, ಜೋರಾಗಿ ಉರಿ ನಭಸ್ಥಳಕ್ಕೆ ಅಪ್ಪಳಿಸ್ತಾ ಇದೆ. ಆದರೂ ಕೂಡ ಇವನಿಗೆ ಏನೂ ಆಗಲಿಲ್ಲ. ಜೊತೆಗೆ ಅಲ್ಲಿ ನೋಡ್ತಾ ಇದ್ದಂತಹ ಲಿಖಿತ, ಶಂಖ ಇಬ್ಬರಿಗೂ ಕೂಡ ಆ ಎಳನೀರುಗಳ ಹೋಳುಗಳು ಬಂದು ಅವರ ಕೆನ್ನೆಗಳಿಗೆ ಅಪ್ಪಳಿಸ್ತಾ ಇದೆಯಂತೆ. ಎಲ್ಲರೂ ಕೂಡ ಆಶ್ಚರ್ಯಭರಿತವಾಗಿ ನೋಡ್ತಾ ಇದ್ದಾರೆ. ಆದರೆ ಕಣ್ಮುಚ್ಚಿಕೊಂಡು ಕೂತ್ಕೊಂಡಿರತಕ್ಕಂತಹ ಸುಧನ್ವ ಹಾಗೆ ನಗುತ್ತಾ ಇದ್ದಾನೆ. ಉರಿ ಎಷ್ಟಾದರೂ ಕೂಡ ಶಾಖ ಸ್ವಲ್ಪವೂ ಕೂಡ ಇವನಿಗೆ ತಾಗಿಲ್ಲ, ಇವನಿಗೆ ಯಾವುದೂ ಕೂಡ ನೋವನ್ನು ಉಂಟು ಮಾಡಿಲ್ಲ. ಬಾವನ್ನ ದಂಪಾಗಿರೆ ಅಂತ ಆ ಗಂಧವನ್ನು ತೇದು ಅದರಲ್ಲೇ ಕೂತ್ಕೊಂಡ್ರೆ ಎಷ್ಟು ತಂಪಾಗುತ್ತೋ ಆ ರೀತಿಯಲ್ಲಿ ಅವನಿಗೆ ಸಂತೋಷ ಉಂಟಾಗಿದೆ.

ವಿಷ್ಣುವಿನ ನಾಮಸ್ಮರಣೆಯ ಪುನಶ್ಚರಣೆಯಿಂದ ಸುಖದಿಂದ ಇದ್ದಾನೆ ಇವನು. ಮಹಾಭಕ್ತ ಇವನು, ಯಾವ ತೊಂದರೆಯೂ ಇವನಿಗೆ ಉಂಟಾಗೋದಿಲ್ಲ. ಭಕ್ತಿಯಿಂದಲೇ ಇವನು ಗೆದ್ದಿದ್ದಾನೆ, ಹರಿಯನ್ನು, ಹರಿಯ ಮನಸ್ಸನ್ನು ಗೆದ್ದಿದ್ದಾನೆ. ಇವನು ಯಾವ ತೊಂದರೆಯನ್ನು ಕೂಡ ಹೊಂದತಕ್ಕಂಥವನಲ್ಲ ಅಂಥೇಳಿ ವಿವೇಕ ಬಂದುಬಿಡ್ತು. ಲಿಖಿತನಿಗೆ ನಾನು ಮಾಡಿದ್ದು ಧರ್ಮದ್ರೋಹವಾಯಿತು, ಹರಿಕಿಂಕರನಿಗೆ ನಾನು ದ್ರೋಹವನ್ನು ಮಾಡಿಬಿಟ್ಟೆ, ನನ್ನ ಪ್ರಾಣವನ್ನು ಅರ್ಪಣೆ ಮಾಡತಕ್ಕಂಥದ್ದು ಒಂದೇ ಇದಕ್ಕೆ ಪರಿಹಾರ ಅಂಥೇಳಿ ನಿಶ್ಚಯ ಮಾಡಿ ಆ ಕುದಿಯತಕ್ಕಂತಹ ಎಣ್ಣೆಯಲ್ಲಿ ತಾನು ಹೋಗಿ ಲಿಖಿತ ಬಿದ್ದಿದ್ದಾನೆ. ಆದರೆ

ಲಿಖಿತ ಸುಧನ್ವನ ಜೊತೆಯಲ್ಲಿ ತಾನೂ ಬಿದ್ದರೂ ಕೂಡ ಅವನಿಗೂ ಕೂಡ ತಂಪಾಗ್ಬಿಡ್ತು. ಕುದೀತಾ ಇರತಕ್ಕಂತಹ ಎಣ್ಣೆ ಅವನಿಗೂ ಕೂಡ ತಂಪಾಗಿ ಅವನ ಮೈಗೂ ಕೂಡ ಏನನ್ನು ಕೂಡ ಮಾಡಲಿಲ್ಲ. ಕವಿ ಹೇಳ್ತಾ ಇದ್ದಾನೆ, ಹೇಗೆ ಭಗವಂತನ ಸಾನ್ನಿಧ್ಯವೋ ಹಾಗೆ ಭಗವದ್ಭಕ್ತರ ಸಾನ್ನಿಧ್ಯವೂ ಕೂಡ. ಭಗವದ್ಭಕ್ತರ ಸಾನ್ನಿಧ್ಯದಲ್ಲಿ ಯಾವ ತಾಪವೂ ಕಷ್ಟವೂ ಕೂಡ ಉಂಟಾಗೋದಿಲ್ಲ ಅನ್ನೋದು ಲೋಕದಲ್ಲಿ ವಿಧಿತವಾಯಿತು. ಆ ಕುದಿವ ಎಣ್ಣೆಯಲ್ಲಿ ಇಬ್ಬರೂ ಕೂಡ ಸುಖದಲ್ಲಿದ್ದಾರೆ, ಒಬ್ಬರ ಜೊತೆಗೆ ಒಬ್ಬರು. ಹಂಸಕೇತು ಇದನ್ನೆಲ್ಲ ನೋಡ್ದ. ತಂದೆ ಅವರಿಬ್ಬರನ್ನು ಕೂಡ ಹೊರಗೆ ತೆಗೆಸಿಬಿಟ್ಟು ಅವರೊಂದಿಗೆ ಪ್ರೀತಿಯಿಂದ ಇಬ್ಬರನ್ನು ಕೂಡ ಆಲಿಂಗನ ಮಾಡಿಕೊಂಡಿದ್ದಾನೆ ಸೂತ ಪುರೋಹಿತರನ್ನು.

0: ಆನಂತರ ಪನ್ನೀರಿನಲ್ಲಿ ಇಬ್ಬರೂ ಕೂಡ ಸ್ನಾನವನ್ನು ಮಾಡಿದ್ದಾರೆ, ದಿವ್ಯಾಂಬರಗಳನ್ನು ಹುಟ್ಟಿದ್ದಾರೆ. ಸುಧನ್ವ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ತಾ ಸನ್ನುತ ಯಕ್ಷಕರ್ದಮ, ಒಳ್ಳೆಯ ಯಕ್ಷಕರ್ದಮ ಅನ್ನತಕ್ಕಂಥ ಶ್ರೇಷ್ಠವಾದ ಸುಗಂಧಗಳನ್ನು ಮೈಗೆಲ್ಲ ಹಚ್ಚಿಕೊಂಡಿದ್ದಾನೆ, ಕಸ್ತೂರಿಯ ತಿಲಕವನ್ನು ಹಾಕಿಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ರತ್ನದ ಆಭರಣಗಳು ಅದನ್ನು ಮೈಗೆಲ್ಲ ಹಾಕಿಕೊಂಡು ತಂದೆಯಿಂದ ಯುದ್ಧಕ್ಕೆ ವೀಳೆಯವನ್ನು ಪಡೀತಾ ಇದ್ದಾನೆ. ವೀಳೆಯವನ್ನು ಹಾಕಿಕೊಂಡು ದೇವಪುರದ ಲಕ್ಷ್ಮೀರಮಣನನ್ನು ಇನ್ನು ನೋಡ್ತೇನೆ, ಆ ಹರಿಯನ್ನು ನೋಡ್ತೇನೆ, ವಿಷ್ಣುವನ್ನು ನೋಡ್ತೇನೆ, ಅರ್ಜುನನಿಗಾಗಿ ಹಾತರಿಯತಕ್ಕಂತಹ ಕೃಷ್ಣನನ್ನು ನಾನು ಇಂದು ನೋಡ್ತೇನೆ ಅಂಥೇಳಿ ಹರ್ಷದಿಂ ಕಳೆಯೇರಿ, ಈ ಭಗವಂತನ ನಾಮಸ್ಮರಣೆಯಿಂದಲೇ ಏನು ಮೈಗೆ ಗಾಯಗಳಾಗದೆ ಉಳಿದಿರತಕ್ಕಂತಹ ಸುಧನ್ನ ಕಳೆಯೇರಿ ಮತ್ತಷ್ಟು ಆ ಭಗವಂತನ ನಾಮಸ್ಮರಣೆಯಿಂದ ಮೈಯೆಲ್ಲ ಕಾಂತಿಗೊಂಡು ಸುಧನ್ವ ಸಿದ್ಧನಾಗಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ತಮ್ಮ ಗೃಹ ಕಚೇರಿ ಕಾವೇರಿಯಲ್ಲಿ ಜನತಾ ದರ್ಶನ ನಡೆಸಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಬೇರೆ ಬೇರೆ ಊರುಗಳಿಂದ ಆಗಮಿಸಿದ್ದ ಜನರು ಹಂಗಾಮಿ ಮುಖ್ಯಮಂತ್ರಿಯವರಿಗೆ ತಮ್ಮ ಕುಂದು ಕೊರತೆಗಳನ್ನು ಪರಿಹರಿಸುವಂತೆ ನಿವೇದಿಸಿಕೊಂಡರು. ಜನರ ಅಹವಾಲುಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಪರಿಹರಿಸುವ ಕೆಲಸ ಮಾಡಬೇಕೆಂದು ಸಿದ್ದರಾಮಯ್ಯ ಸೂಚಿಸಿದರು. ಕರ್ನಾಟಕದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿದರು. ಲುಂಬಿನಿ ವನದಲ್ಲಿ ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ ಇನ್ನಿತರ ವಿಷಯಗಳ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರಲ್ಲದೆ ವನವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಸೂಚಿಸಿದರು. ಭೇಟಿ ವೇಳೆ ಲುಂಬಿನಿ ವನದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದ ಜನರು ಉಪ ಲೋಕಾಯುಕ್ತರಿಗೆ ಗಾರ್ಡನ್ಗೆ ಹೊರಗಡೆಯಿಂದ ಕೊಳಚೆ ನೀರು ಬರುತ್ತಿದ್ದು ಕೂಡಲೇ ಅದನ್ನು ಸರಿಪಡಿಸಬೇಕು, ಮೂಲ ಸೌಕರ್ಯವಿಲ್ಲದೆ ನಲುಗುತ್ತಿದೆ, ಸ್ವಚ್ಛತೆಗಾಗಿ ಯಾವ ಸಿಬ್ಬಂದಿಯೂ ಬರುವುದಿಲ್ಲವೆಂದು ದೂರು ನೀಡಿದರು. ತಕ್ಷಣವೇ ಉಪ ಲೋಕಾಯುಕ್ತರು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಣೆ ಮಾಡಬೇಕೆಂದು ನಿರ್ದೇಶನ ನೀಡಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಸಂಸದ ಬಿವೈ ರಾಘವೇಂದ್ರ ಪರಿಶೀಲನೆ ನಡೆಸಿದರು. ಘಾಟಿಯಲ್ಲಿನ ದುರಸ್ತಿ ಕಾಮಗಾರಿಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಂಸದರು ಖಡಕ್ ಸೂಚನೆ ನೀಡಿದರು. ಈ ವೇಳೆ ಹುಲಿಕಲ್ ಘಾಟಿಯಲ್ಲಿ ಸಂಭವಿಸಿದ ಭೂಕುಸಿತದ ದುರಂತದಲ್ಲಿ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಶಾಸಕ ಅರಗ ಜ್ಞಾನೇಂದ್ರ ಪರಿಹಾರದ ಚೆಕ್ಅನ್ನು ಹಸ್ತಾಂತರ ಮಾಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ 2026 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುತ್ತಿದೆ. ಕರ್ನಾಟಕದಲ್ಲಿ ಈ ಪ್ರಕ್ರಿಯೆಯನ್ನು 3 ಹಂತದಲ್ಲಿ ನಡೆಸಲಾಗುತ್ತಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮೇ 25 ಅಂಕಿ ಅಂಶಗಳ ಪ್ರಕಾರ ಒಟ್ಟು 12,94,724 ಮತದಾರರಿದ್ದು, ಇವರೆಲ್ಲರನ್ನು ಈ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಒಳಪಡಿಸಲಾಗುವುದು. ಜಿಲ್ಲೆಯಾದ್ಯಂತ ಈ ಕಾರ್ಯವನ್ನು ಯಶಸ್ವಿಯಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಒಟ್ಟು 1,538 ಮತಗಟ್ಟೆ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಆಕಾಶವಾಣಿಗೆ ಈಗ 90ರ ಸಂಭ್ರಮ. ಈ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ 6:00 ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾಕ್ಟರ್ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾಕ್ಟರ್ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾ ವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ. ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿರುವುದನ್ನು ಪತ್ತೆ ಹಚ್ಚಿ ಅಂತಹ ಖಾತೆಗಳಿಂದ ಹಣ ಜಮೆ ಆಗುವುದನ್ನು ಸ್ಥಗಿತಗೊಳಿಸಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರತಿ ತಿಂಗಳು 200 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಮೃತರ ಖಾತೆಗಳ ಬಗ್ಗೆ ಮಾಹಿತಿ ಕಲೆಹಾಕಿ ಸ್ಥಗಿತಗೊಳಿಸಲು ಕ್ರಮ ವಹಿಸಬೇಕು ಎಂದು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಜಲಾವೃತವಾಗದಂತೆ ಯೋಜನೆ ರೂಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಪ್ರವಾಹ ಪೀಡಿತ ಪ್ರದೇಶಗಳು ಹಾಗೂ ಇತರೆ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಬನ್ನೇರುಘಟ್ಟ ರಸ್ತೆಯ ರೈನ್ಬೋ ಮಕ್ಕಳ ಆಸ್ಪತ್ರೆ ಬಳಿ ಮಳೆಯಾದಾಗಲೆಲ್ಲ ಜಲಾವೃತವಾಗುತ್ತಿದ್ದು ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಈ ಸಂಬಂಧ ಜಲಾವೃತ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ತಡರಾತ್ರಿ ಸುರಿದ ಮಳೆಗೆ ಹಲವೆಡೆ ಹಾನಿಯುಂಟಾಗಿದೆ. ಚಿಕ್ಕಮಗಳೂರು ನಗರ, ಕೈಮರ, ಮಲ್ಲೇನಹಳ್ಳಿ, ಮುಳ್ಳಯ್ಯನಗಿರಿ ಶ್ರೇಣಿ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಗಾಳಿ ಮಳೆಯಿಂದ ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆ, ಕೋಟೆ ಭಾಗದಲ್ಲಿ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, ಕೆಲವೆಡೆ ಮರಗಳು ಉರುಳಿಬಿದ್ದಿವೆ. ಮರ ಉರುಳಿದ ಪರಿಣಾಮ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದ ಕಾಂಪೌಂಡ್ ಕುಸಿದಿದ್ದು ವಿದ್ಯುತ್ ಕಂಬಗಳ ತೆರವು ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯ ಶ್ರೀರಾಮದೇವರ ಗುಡ್ಡದ ಪಕ್ಕದಲ್ಲಿದ್ದ ಸುಮಾರು 25,000 ಟನ್ ಹಳೆ ಕಸದ ರಾಶಿಯನ್ನು ವೈಜ್ಞಾನಿಕ ವಿಲೇವಾರಿ ಮಾಡುವ ಕಾರ್ಯಕ್ಕೆ ಗುಂಡ್ಲುಪೇಟೆ ಪುರಸಭೆ ಮುಖ್ಯಾಧಿಕಾರಿ ಶರವಣ ಚಾಲನೆ ನೀಡಿದರು. ಬಳಿಕ ಶರವಣ ಮಾತನಾಡಿ, ಪರಿಸರ ಸಂರಕ್ಷಣೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ ಕಸ ವಿಲೇವಾರಿ ಘಟಕದಲ್ಲಿ ದಶಕಗಳಿಂದ ಶೇಖರಣೆಯಾಗಿದ್ದ ಕಸವನ್ನು ಸಂಪೂರ್ಣವಾಗಿ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಹಳೆ ಕಸದ ರಾಶಿಯನ್ನು ತೆರವುಗೊಳಿಸುವುದರಿಂದ ಸ್ಥಳೀಯ ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಸಿಗಲಿದೆ. ಇದರಿಂದ ಅಂತರ್ಜಲ ಹಾಗೂ ಮಣ್ಣಿನ ಮಾಲಿನ್ಯ ತಡೆಗಟ್ಟಬಹುದು. ಗಾಳಿಯ ಗುಣಮಟ್ಟ ಸುಧಾರಿಸಿ ದುರ್ವಾಸನೆ ಮತ್ತು ನೊಣಗಳ ಕಾಟದಿಂದ ಸ್ಥಳೀಯ ಸಾರ್ವಜನಿಕರಿಗೆ ಮುಕ್ತಿ ಸಿಗಲಿದೆ ಎಂದರು. ಹಾವೇರಿ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗಳ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಗಡುವು ನೀಡಲಾಗಿದ್ದು ಜುಲೈ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಯೋಜನೆಯ ಮೊದಲ ಹಂತದಲ್ಲಿ ನೀರು ಸರಬರಾಜು ಶುರುವಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಲಿತ್ ಕುಮಾರ್ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 1,325 ಕೋಟಿ ಮೊತ್ತದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನ

0: ಇರಲಿ ಸಂಗೀತ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ.

ಪರಿಚಯಾತ್ಮಕ ರೂಪಕ ಕಂಸಾಳೆ. ರಚನೆ ಡಾಕ್ಟರ್ ಪಿ ಕೆ ರಾಜಶೇಖರ್. ಈಗ ಕೇಳಿ ರೂಪಕ ಕಂಸಾಳೆ.

0: ಕಂಸಾಳೆ ಎಂಬ ವಾದ್ಯವನ್ನು ನುಡಿಸಿಕೊಂಡು ಗಾಯನಕ್ಕೆ ತೊಡಗುವ ದೇವರ ಗುಡ್ಡರನ್ನು ಕಂಸಾಳೆಯವರೆಂದೂ ಕರೆಯುತ್ತಾರೆ. ಕಂಸಾಳೆಗೆ ಕೈಸಾಳೆ, ಕೈತಾಳ ಮುಂತಾದ ಜನಪದ ಶಬ್ದ ರೂಪಗಳೂ ಇವೆ. ವಾಸ್ತವವಾಗಿ ಕಾಂಸ್ಯ ತಾಳ ಎಂಬ ಸಂಸ್ಕೃತ ಶಬ್ದದ ತದ್ಭವ ರೂಪವೇ ಕಂಸಾಳೆ.
1: ಕಂಸಾಳೆ ಗಾತ್ರದಲ್ಲಿ ದೊಡ್ಡದು, ಆಕೃತಿಯಲ್ಲಿ ವಿಶಿಷ್ಟವಾದದ್ದು. ಅಂಗೈ ಅಗಲದ ಗುಂಡಾಗಿರುವ ಬಟ್ಟಲು, ಚಿಕ್ಕ ಜಾಗಟೆಯಂತಿರುವ ಮಟ್ಟಸವಾದ ಮೇಲುತಾಳ, ಮೇಲುತಾಳದ ಮಧ್ಯಭಾಗದಲ್ಲಿ ಉಬ್ಬಿದಂತಹ ಒಂದು ಭಾಗ, ಆ ಭಾಗದಲ್ಲಿರುವ ರಂಧ್ರದ ಮೂಲಕ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೇವದ ಕಲಾತ್ಮಕ ಹುರಿ, ಇವು ಕಂಸಾಳೆಯ ಮುಖ್ಯವಾದ ಭಾಗಗಳು. ಬಟ್ಟಲನ್ನ ಮೇಲ್ಮುಖವಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಹಿಡಿದ ಮೇಲುತಾಳವನ್ನು ಅದರ ಮೇಲೆ ಕುಟ್ಟುವುದರಿಂದ ಕಣಿ ಕಣಿ ಎಂಬ ಮಧುರವಾದ ನಾದ ಉಂಟಾಗುತ್ತದೆ.

0: ಮಲೆಯ ಮಾದೇಶ್ವರನೇ ಈ ಕಂಸಾಳೆಗಳನ್ನು ಹಿಡಿದು ಕ್ವಾರಣ್ಯ ಮಾಡಿದ ಮೊದಲಿಗನೆಂಬುದು ಈ ದೇವರ ಗುಡ್ಡರ ನಂಬಿಕೆ. ಆದ್ದರಿಂದ ಕಂಸಾಳೆಯು ಅವರಿಗೆ ಪೂಜ್ಯ ವಸ್ತುವೆನಿಸುವ ಬಿರುದು ಎನಿಸಿಕೊಂಡಿದೆ.
1: ಕಂಸಾಳೆಯವರನ್ನು ಮಾದೇಶ್ವರನ ಗುಡ್ಡರು, ದೇವರ ಗುಡ್ಡರು, ಸಿರಿಯ ದೇವರ ಗುಡ್ಡರು ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತಾರೆ. ಗುಡ್ಡ ಎಂದರೆ ಶಿಷ್ಯ, ಸಿಸುಮಗ, ಭಕ್ತ ಎಂದು ಅರ್ಥ. ಗುಡ್ಡನನ್ನು ಬಿಡುವ ಪದ್ಧತಿ ಕಂಸಾಳೆಯವರ ಆಚರಣೆಯಲ್ಲಿ ವಿಶಿಷ್ಟವಾದದ್ದು. ವಂಶ ಪಾರಂಪರ್ಯವಾಗಿ ಬಂದ ಪದ್ಧತಿಯಂತೆ ಮನೆಗೆ ಒಬ್ಬ ಗುಡ್ಡನನ್ನು ಬಿಡುವುದು ಮಾದೇಶ್ವರನ ಒಕ್ಕಲಲ್ಲಿ ಕಡ್ಡಾಯವಾಗಿದ್ದರೂ, ಇನ್ನೂ ಕೆಲವು ವಿಶೇಷ ಕಾರಣಗಳಿಂದ ಗುಡ್ಡನನ್ನು ಬಿಡುವ ಪದ್ಧತಿಯೂ ಇದೆ. ತಮಗೆ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂದಾಗ ಅಥವಾ ಮಕ್ಕಳಾಗದೆ ಹೋದಾಗ ಹುಟ್ಟಿದ ಮೊದಲನೇ ಮಗನನ್ನು ಗುಡ್ಡನನ್ನಾಗಿ ಮಾಡುತ್ತೇವೆ ಎಂದು ಮಲೆಯ ಮಾದೇಶ್ವರನಿಗೆ ಹರಕೆ ಹೊರುತ್ತಾರೆ. ಹಾಗೆ ಹುಟ್ಟಿದ ಮಗು 12 ವರ್ಷ ತುಂಬುವವರೆಗೂ ತಂದೆ ತಾಯಿಯ ಮಗ. ಆ ತರುವಾಯ ಅವನು ಗುರುವಿನ ಮಗ, ಅರ್ಥಾತ್ ಸಿಸುಮಗ. ಆ ಮಗುವನ್ನು ಗುಡ್ಡನನ್ನಾಗಿ ಮಾಡುವುದಕ್ಕೆ ಒಂದು ವಿಶೇಷ ಸಮಾರಂಭವನ್ನೇ ಏರ್ಪಡಿಸಿಕೊಳ್ಳುತ್ತಾರೆ.
0: ದೇವರ ಗುಡ್ಡರ ಮುಖ್ಯಸ್ಥನನ್ನು ಪುರುಷಕಾರಿ ಎಂದು ಕರೆಯುತ್ತಾರೆ. ಅವನ ನೇತೃತ್ವದಲ್ಲಿ ಗುಡ್ಡನನ್ನು ಬಿಡುವ ಸಮಾರಂಭ ನಡೆಯುತ್ತದೆ. ಈ ದೀಕ್ಷಾ ಕಾರ್ಯ ಸಾಮಾನ್ಯವಾಗಿ ಸೋಮವಾರವೇ ಜರುಗುತ್ತದೆ. ಶುಕ್ರವಾರವೂ ಇಟ್ಟುಕೊಳ್ಳಬಹುದು, ಮಾದೇಶ್ವರನ ಬೆಟ್ಟದಲ್ಲೇ ಆದರೆ ಯಾವ ದಿನವಾದರೂ ಸರಿ.
2: ನಿಮ್ಮ ಹೆಸರು?
3: ನಂಜೇಗೌಡ ಸರ್.
2: ನೀವು ಈ ಗುಡ್ಡರ ಬಿಡ್ತಾರಲ್ಲ, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ?
3: ನಮ್ಮ ಸಾಲೂರು ಮಠದಲ್ಲಿ ಗುರುಗಳಿದ್ದಾರೆ, ಅವರು ಪುರುಷಕಾರಿ ಅಂತ ಹೇಳ್ಬಿಟ್ಟು ಒಂದು 10-12 ವರೆಗೆ ಇರ್ತಾರೆ. ಅವರು ಗುಡ್ಡನ್ನು ಬಿಡಬೇಕಾದ್ರೆ ಕರ್ಕೊಬಂದು ನೀವು ಕುಂಡರ್ಸ್ಬಿಟ್ಟು ತವನಿಗೆ ದೀಕ್ಷಾ ಅಂತೇಳಿ ಮಾಡ್ತಾರೆ. ತಲೆ ಮಂಡೆ ಕೂದಲು ತೆಗೆದುಬಿಟ್ಟು ಆಮೇಲೆ ಯುವತಿ ಧಾರಣೆ ಮಾಡ್ತಾರೆ. ಯುವತಿ ಧಾರಣೆ ಮಾಡಾದ್ಮೇಲೆ ಕೊರಳಿಗೆ ರುದ್ರಾಕ್ಷಿ ಹಾಕ್ತಾರೆ. ರುದ್ರಾಕ್ಷಿ ಆದಮೇಲೆ ಕತ್ತಿಗೆ ಜೋಳಿಗೆ ಕೊಡ್ತಾರೆ. ಕತ್ತಿಗೆ ಜೋಳಿಗೆ ಕೊಟ್ಟಾದ್ಮೇಲೆ ಕಂಸಾಳೆ ಕೊಡ್ತಾರೆ. ಕಂಸಾಳೆ ಕೊಟ್ಬಿಟ್ಟು ನಾಗಬೆತ್ತ ಕೊಡ್ತಾರೆ. ನಾಗಬೆತ್ತ ಕೊಟ್ಬಿಟ್ಟು 4 ಮನೆ ಕೊರಣ್ಯಕ್ಕೆ ಕರ್ಕೊಂಡೋಗ್ತಾರೆ. ಅವರು ಗುಡ್ಡುಗಳು ಕಲ್ತಿರೋ ಗುಡ್ಡುಗಳು 4 ಜನ ಕರ್ಕೊಂಡು ಅವನು ಹುಡುಗನ ಮುಂದಕ್ಕೆ ಬಿಟ್ಟುಕೊಂಡು ಹಿಂದ್ಗಡೆ 4 ಜನ ಕಂಸಾಳೆ ಲಾದ್ ಮಾಡಿಕೊಂಡು ಮುಂದ್ಗಡೆ ಕರ್ಕೊಂಡು ಹೋಯ್ತಾ ಇರಬೇಕಾದ್ರೆ ಬಂದ ಎದುರಿಗೆ ಬಂದು ಗುಡ್ಡುಗಳಿಗೆ ಶರಣಾರ್ಥಿ ಅಂತ ಹೇಳಿ ಅಂತ ಹೇಳ್ಕೊಡ್ತಾರೆ. ಆ ಶರಣಾರ್ಥಿ ಅಂತ ಹೇಳು ಅಂತ ಹೇಳ್ಕೊಟ್ಟಾಗ ಆ ಹುಡುಗ ಅದನ್ನು ಹೇಳಬೇಕು. ಅದನ್ನು ಹೇಳಾದ ನಂತರ 4 ಮನೆ ಕೋರಣ್ಯ ಮಾಡಿಸಿ ಮತ್ತೆ ಗುರುಗಳ ಹತ್ರಕ್ಕೆ ಬಂದವಾಗ ಗುರುಗಳು ಏನು ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಹೊಲದಲ್ಲಿ ಮೇಯ್ತಾ ಇರ್ತಕ್ಕಂಥ ಹಸು ಹೊಡೆಯಬಾರ್ದು, ಮತ್ತೆ ಕಚ್ಚುವಂಥ ಸರ್ಪ ಬಂದರೆ ನೀನು ಹೊಡಿಯಕ್ಕೆ ಹೋಗಬಾರ್ದು ಅಂತೇಳಿ ಅವರು ಬುದ್ಧಿ ಹೇಳ್ಕೊಡ್ತಾರೆ. ಕಂಚಿನ ತಟ್ಟೆಲಿ ಊಟ ಮಾಡಬಾರ್ದು, ಮತ್ತೆ ಕಾಲಕ್ಕೆ ಚಪ್ಪಲಿ ಹಾಕಬಾರ್ದು ಅಂತೇಳಿ ಗುರುಗಳು ದೀಕ್ಷಾ ಮಾಡಿ ನಮಗೆ ಕೊರಳಿಗೆ ರುದ್ರಾಕ್ಷಿ ಹಾಕ್ತಾರೆ. ಕಂಸಾಳೆ ಕೈ ಕೊಟ್ಟು 4 ಮನೆ ಕೊರಣ್ಯ ಮಾಡ್ಕೊಬಂದು ನೀನು ಮತ್ತೆ ತಗೊಬಂದು ಅದನ್ನ ಮನೆಗೆ ದೇವ್ರಿಗೆ ನಿವೇದ್ಯ ಮಾಡಬೇಕು ಅಂತೇಳಿ ದೀಕ್ಷಾ ಮಾಡ.
1: ಹೀಗೆ ಗುಡ್ಡನಾದವನು ಮಾದೇವನ ಕಥೆಯನ್ನು ಕಲಿತು ಕಥೆ ಮಾಡುವುದು ಮುಂದಿನ ಹೆಜ್ಜೆ.

0: ತುಂಬಿದ ಸೋಮವಾರ ಗುಡ್ಡನ ದೀಕ್ಷೆ ಪಡೆದ ಹುಡುಗನಿಗೆ ಕಥೆ ಕಲಿಸಲು ಪ್ರಾರಂಭಿಸುತ್ತಾರೆ. ಅವನ ಕಂಠ ಚೆನ್ನಾಗಿದೆ ಎಂದು ತಿಳಿದರೆ ಕಥೆಯನ್ನು ಕಲಿಸುತ್ತಾರೆ, ಇಲ್ಲದಿದ್ದರೆ ಸೊಲ್ಲು ಕೊಡಲೋ ಅಥವಾ ದಮ್ಮಡಿ ಹೊಡೆಯಲು ನೇಮಿಸಿಕೊಳ್ಳುತ್ತಾರೆ.
1: ಈ ಗುಡ್ಡ ಪ್ರತಿ ಸೋಮವಾರ ಮತ್ತು ಶುಕ್ರವಾರಗಳಲ್ಲಿ ಸ್ನಾನ ಮಡಿಗಳಿಂದ ಪೂಜೆ ಪುರಸ್ಕಾರಗಳನ್ನು ಮಾಡಿ ಕಂಸಾಳೆ ನುಡಿಸುತ್ತಾ ಕ್ವಾರಣ್ಯಕ್ಕೆ ತಪ್ಪದೇ ಹೋಗಬೇಕು. ಆ ಸಮಯದಲ್ಲಿ ಅವನಿಗೆ ಕಥೆ ಮಾಡಲು ಬರದಿದ್ದರೆ ಬಿಡೋಲಗ ಅಥವಾ ಕಟ್ಟೋಲಗ ಎಂಬ ಹೆಸರಿನ ಬಿಡಿ ಹಾಡುಗಳನ್ನಾದರೂ ಹಾಡುತ್ತಾನೆ.

0: ಚೆನ್ನಾಗಿ ಕಥೆ ಮಾಡುವವನಾಗಿದ್ದರೆ ಗುರು ಕಲಿಸಿದ ಕಥೆಗಳನ್ನು ಭಕ್ತರು ಬಯಸಿದಲ್ಲಿ ಹಾಡುತ್ತಾನೆ.
1: ಭಿಕ್ಷಾಟನೆ ಹಾಗೂ ಯಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳುವುದು ಮಾತ್ರವಲ್ಲದೆ ವಿಶೇಷ ಸಂದರ್ಭಗಳಲ್ಲಿ ಹಬ್ಬ ಆಚರಣೆಗಳಲ್ಲಿ ಮೇಳ ನಡೆಸುವಲ್ಲಿ ಬೀಸು ಕಂಸಾಳೆಯ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನು ಬಳಸುತ್ತಾರೆ.

ಹಾಡಲು ಕೊನೆ ಪಕ್ಷ ಮೂವರು ಗುಡ್ಡರಾದರೂ ಬೇಕು. ಮೇಳದಲ್ಲಿ ಏಕತಾರಿ, ದಮ್ಮಡಿ ಹಾಗೂ ಬಟ್ಟು ತಾಳಗಳನ್ನು ಬಳಸುತ್ತಾರೆ. ಮುಖ್ಯ ಗುಡ್ಡ ಕಥೆಯನ್ನು ನಿರೂಪಿಸಿದರೆ ಸೊಲ್ಲಿನವರು ಪಲ್ಲವಿಯನ್ನು ಹಾಡುವುದಲ್ಲದೆ ಕಥೆಯ ವಚನ ನಿರೂಪಣೆಯ ಪ್ರತಿ ಸಾಲಿಗೂ ಹೌದು ಹೌದು ಹೌದು, ಹ್ಞೂ ಶಿವಶಿವ ಎಂದು ಹೂಗುಡುತ್ತಿರುತ್ತಾರೆ. ಗುಡ್ಡರು ಹಾಡುವ ಗೀತೆಗಳು ತಾಳದ ಗತ್ತಿಗೆ ತಕ್ಕಂತೆ ವಿವಿಧ ಮಟ್ಟುಗಳಲ್ಲಿರುತ್ತವೆ.

ಕಂಸಾಳೆಯ ಗತ್ತಿಗೆ ತಕ್ಕ ಹಾಗೆಯೇ ತಾಳಕ್ಕೆ ಅನುಗುಣವಾಗಿಯೇ ಕತೆ ಪದ್ಯ ರೂಪದಲ್ಲಿ ನಡು ನಡುವೆ ವಿಶೇಷವಾಗಿ ವಚನ ರೂಪದಲ್ಲಿ ನಿರೂಪಿತವಾಗುತ್ತದೆ. ಈ ವಚನವೊಂದು ವಿಶಿಷ್ಟವಾದ ಪದ್ಯಗಂಧಿಯಾದ ಗದ್ಯ. ಈ ವಚನ ಪ್ರಾಚುರ್ಯವೇ ದೇವರಗುಡ್ಡರ ಕಾವ್ಯಗಳಲ್ಲಿ ಅತಿಯಾಗಿ ಕಾಣಸಿಗುತ್ತದೆ. ಸೊಲ್ಲು ಹಾಗೂ ನಡು ನಡುವೆ ಮಾತ್ರ ಗೀತ ರೂಪದಲ್ಲಿದ್ದು ಉಳಿದೆಲ್ಲ ಭಾಗವು ವಚನದಲ್ಲೇ ನಿರೂಪಿತವಾಗುತ್ತದೆ.

0: ಇದು ಪಲ್ಲವಿಯಾದರೆ ಈ ಪಲ್ಲವಿಯನ್ನು ಬಳಸಿಕೊಂಡು ನಿರೂಪಿತವಾಗುವ ವಚನ ಹೀಗಿರುತ್ತದೆ.
1: ಆರಂಕಾಪುರಿ ಪಟ್ಟಣದಲ್ಲಿ ಶ್ರವಣದೊರೆ ರಾಜ್ಯವನ್ನಾಳುವಾಗ ಮಹಾದೇಶ್ವರ ಸ್ವಾಮಿಯವರು ಏಳಮಲೆ ಕೈಲಾಸದಲ್ಲಿ ನೆಲಗೊಂಡಿದ್ದ ಮಹಾಪ್ರಭು ನೋಡಿದೆಯಾ, ಬಂಕಾಪುರಿ ಶ್ರವಣ ದೊರೆಯವರು ಸತ್ಯವೇ ಅಸತ್ಯ ಅಸತ್ಯವೇ ಸತ್ಯ ಅಂತ ಹೇಳಿ, ಅಂದ್ರೆ ಧರ್ಮವೇ ಕರ್ಮ ಕರ್ಮವೇ ಧರ್ಮ ಅಂತ ಹೇಳಿ, ಆ ಶ್ರವಣ ದೊರೆಯವರು ದೇವಾದಿ ದೇವಮಾನರನ್ನೇ ರಾಕ್ಷಸರೇ ಇಟ್ಟುಕೊಂಡು ರಾಜ್ಯಭಾರ ಮಾಡ್ತಿದ್ದಾರೆ. ಇವಾಗ ನನ್ನ ಮಹಿಮೆ ತೋರಬೇಕು, ನನ್ನ ಮಹಿಮೆ ನನ್ನ ಶ್ವಾಸ ತೋರಬೇಕು ಅಂತ ಹೇಳಿ ಮಹಾದೇಶ್ವರ ಸ್ವಾಮಿ ಆ ಉತ್ತರ ದೇಶದ ಮರೆದಿವರು ಮಾಯದ ರೂಪ ತಾಳ್ಕೊಂಡು ಮಾಯಿಕಾರ ಮಹಾದೇಶ್ವರ ಅವರು ಜಂಗುಮೈನ ರೂಪ

ಬಸವರ ಸ್ವಾಮಿ ಅವರು. ಈ 77 ವರ್ಷದ ಅಣ್ಣ ಜುಮದಕಪ್ಪನ ರೂಪದಾಳೆ ಕಂಡು ಮಾದಪ್ಪ ಬರ್ತಾ ಇದ್ರೆ ಮುಡುಕಿದರೆ ಮಲ್ಲಿಕಾರ್ಜುನ ಬಾಗಲಲ್ಲಿ ಕಾವಲಾಗಿದ್ದರಂತೆ. ಎಲ್ಲಿ? ಬಂಗಾಪುರಿ ಪಟ್ಟಣದ ಒಳಗೆ. ಬಂದಪ್ಪ ಮಾಯಿಕಾರ ಮಹದೇಶ್ವರ ಸ್ವಾಮಿ ಬಂದ್ಯ ಮಹಾಭಗವಂತ ಅಂತ ಹೇಳಿ ಮುಡುಗಿದರೆ ಮಲ್ಲಿಕಾರ್ಜುನ ಮಹದೇಶ್ವರ ಸ್ವಾಮಿ ನಿಮಗೆ ಶರಣಾರ್ಥಿ ಅಂತವರೇ.

0: ಹೀಗೆ ದೇವರ ಗುಡ್ಡರು ಕಂಸಾಳೆ ವಾದ್ಯಗಳನ್ನು ಬಳಸಿಕೊಂಡು ಧಾರ್ಮಿಕ, ಐತಿಹಾಸಿಕ ಹಾಗೂ ಅನೇಕ ರಮ್ಯ ಸಾಮಾಜಿಕ ವಸ್ತುಗಳನ್ನುಳ್ಳ ಹಾಡುಗತೆಗಳನ್ನೂ ಹಾಡಬಲ್ಲರು. ಇವೇ ಕಾವ್ಯಗಳನ್ನು ತಂಬೂರಿಯ ಮೇಲೆ ನೀಲಗಾರರು ಹಾಡಬಲ್ಲವರಾದರೂ ಕಂಸಾಳೆಯವರ ಅಪೂರ್ವವೂ ಅದ್ಭುತವೂ ಅಮೋಘವೂ ಆದ ಅಮರ ಕೃತಿ ಎಂದರೆ ಮಲೆಯ ಮಾದೇಶ್ವರ ಮಹಾಕಾವ್ಯ. ಮಲೆಯ ಮಾದೇಶ್ವರ ಮಹಾಕಾವ್ಯ ಈ ಅನಾಮಧೇಯ ಅನಕ್ಷರಸ್ಥ ಅಮರ ಕವಿಗಳ ಬಾಯಲ್ಲಿ ಪರಂಪರೆಯಿಂದ ಉಳಿದು ಬಂದದ್ದೇ ಈ ಕಂಸಾಳೆಯ ಕಣಿ ಕಣಿ ನಾದದಲ್ಲಿ.
1: ಈವರೆಗೆ ಡಾಕ್ಟರ್ ಪಿಕೆ ರಾಜಶೇಖರ್ ಅವರು ಬರೆದ ಕಂಸಾಳೆ ಪರಿಚಯಾತ್ಮಕ ರೂಪಕವನ್ನು ಕೇಳಿದಿರಿ.

ನಿರೂಪಣಾ ಧ್ವನಿಗಳು ಕೆಟಿ ಕೃಷ್ಣಕಾಂತ್ ಹಾಗೂ ನೇತ್ರಾವತಿ ಅಭಿರಾಮಮೂರ್ತಿ. ಕಂಸಾಳೆಯ ಗೀತೆಗಳನ್ನು ಹಾಡಿದವರು ಬೆಂಗಳೂರಿನ ಮರಿಮಾದಯ್ಯ, ಎಸ್ಎನ್ ನಂಜೇಗೌಡ, ಎಂ ಮಹದೇವಯ್ಯ, ಬಿ ರಾಮು ಹಾಗೂ ಎಲ್ ಮಹದೇವಪ್ಪ. ತಾಂತ್ರಿಕ ನೆರವು ಕೆಆರ್ ಮಧುಸೂದನ್. ನಿರ್ಮಾಣ ಡಾಕ್ಟರ್ ಬಿಎಸ್ ಸ್ವಾಮಿ. ಸಹಕಾರ ಬಿ ಗಂಗಪ್ಪ.

0: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಈಗ 3:00. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಒಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು ಇದೀಗ. ಮೊದಲಿಗೆ ಸಾವರಿಯ ಚಿತ್ರದಿಂದ ಆಯ್ದ ಹಾಡುಗಳು.

0: ಮನದ ಮಾತು,
1: ಜನಮನದ ಮಾತು,
0: ಸಂಘರ್ಷದ ಕೆಲವು ಕಥೆಗಳು,
1: ಯಶೋಗಾಥೆಗಳು,
0: ನೇಪಥ್ಯದಲ್ಲಿ ಉಳಿದಿರುವ ಭವ್ಯ ಪರಂಪರೆಗಳು,
1: ನವ ಭಾರತದ ಭರವಸೆಗಳು.
0: ಪ್ರತಿ ತಿಂಗಳ ಕೊನೆಯ ಭಾನುವಾರದ ನಿರೀಕ್ಷೆಯಲ್ಲಿ ನಾವು
1: ಮಲಯ ಪರ್ವತಗಳ ಮಡಿಲಿನಿಂದ ವಿಂಧ್ಯಾಚಲದ ಅಂಗಳದವರೆಗೆ,
0: ಬ್ರಹ್ಮಪುತ್ರ ಘಾಟಿಯಿಂದ ಹಿಮಾಲಯದ ವಿಸ್ತಾರದವರೆಗೆ
1: ಪ್ರಧಾನಮಂತ್ರಿಗಳ ಜೊತೆ ನಡೆಯುತ್ತದೆ ಜನಮನದ ಮಾತುಕತೆ.
0: ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ಚಾನೆಲ್ಗಳಲ್ಲಿ ಕೇಳಿ ಮನ್ ಕಿ ಬಾತ್.
1: ಮಾನ್ಯ ಪ್ರಧಾನಮಂತ್ರಿಗಳ ಪ್ರಸಾರ ಭಾಷಣದ ನಂತರ ಮನ್ ಕಿ ಬಾತ್ನ ಪ್ರಾದೇಶಿಕ ಭಾಷೆಗಳಲ್ಲಿನ ಅನುವಾದ ಹಾಗೂ ಅದರ ಮರುಪ್ರಸಾರ ಅದೇ ದಿನ ರಾತ್ರಿ 8 ಗಂಟೆಗೆ ಆಕಾಶವಾಣಿ ಹಾಗೂ ದೂರದರ್ಶನದ ಪ್ರಾದೇಶಿಕ ಕೇಂದ್ರಗಳಿಂದ ಮೂಡಿಬರುತ್ತದೆ.
0: ತಪ್ಪದೆ ಕೇಳಿ ಆಕಾಶವಾಣಿ ದೇಶದ ಜನಪ್ರಿಯ ವಾಹಿನಿಯಲ್ಲಿ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಜನಮನದ ಧ್ವನಿ ಮನ್ ಕಿ ಬಾತ್.
1: ಮನ್ ಕಿ ಬಾತ್.
2: ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಕೇಳಿ ತುಂಬಿನ್ ಭಾಗ 2, ಈ ಚಿತ್ರದಿಂದ ಆಯ್ದ ಕೆಲವು ಹಾಡುಗಳನ್ನು.

ಎಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಾವರಿಯಾ, ತುಂಬಿನ್ ಭಾಗ ಎರಡು, ಸನಕ್ ಹಾಗೂ ಸಾಯಾ ಚಿತ್ರಗಳಿಂದ ಆಯ್ದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗುಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗುಡಿ ರಂಗಾಪುರ ಶ್ರೀಮಠ. 6:30 ಕ್ಷಮಾವಿ ಅವರಿಂದ ವಿಜ್ಞಾನದ ಮುನ್ನಡೆ. ಇನ್ನು ಕೃಷಿ ರಂಗ ಕಾರ್ಯಕ್ರಮ 6:51 ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವ ಕುರಿತಾಗಿ ಡಾ ಬೋರಯ್ಯ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿಬರ್ತಾ ಇದೆ. ಇನ್ನು ರಾತ್ರಿ 8:00 ಎನ್ಡಿಎ ಸರ್ಕಾರ 12 ಪೂರೈಸಿದ ಹಿನ್ನೆಲೆಯಲ್ಲಿ ಚರ್ಚೆ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಸುದ್ದಿ ವಿಭಾಗದ ಕೊಡುಗೆ. ಇನ್ನು ಚಿತ್ರಗೀತೆಗಳು 8:30. 9:15 ವಿಶ್ವನಾಥನ ಕೋಡ್ ಹಾಡಿರುವ ಭಾವಗೀತೆಗಳು. 9:30 ಕಾರ್ಯಕ್ರಮ ಯುವವಾಣಿ. ಲೇಖಕ ವರದಿಗಾರ ಪ್ರಮೋದ ಮೋಹನ ಹೆಗಡೆ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಹಾಡುಗಳು. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಮಿತಾ ಮೊಕಾಶಿ ಅವರ ಗಾಯನವಿದೆ. ಕಾರ್ಯಕ್ರಮ ಇಂದೋರ್ ಕೇಂದ್ರದ ಕೊಡುಗೆ ಇದು. ರಾಷ್ಟ್ರೀಯ ಸಂಗೀತ ರಾತ್ರಿ 10:00. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ ಮೂಡಿಬರಲಿವೆ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 4:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: गुंजा जो है वो बहुत बदमाश भी है और कहीं मिर्ची पीस के खिला देती है कहीं पानी गिरा के चली जाती है कभी बाबा की डांट भी खाती है तो माँ के सामने झिझक के निकल भी जाती है और वही गुंजा जो है वो एक समय पे आके उदास भी हो जाती है अपने परिवार के लिए, बहन के लिए, अपने खुद के लिए. तो आप उन दोनों में से, हालांकि मुझे तो ऐसा लगता है कि आप पहली वाली गुंजा होनी चाहिए, पर फिर भी मैं आपसे ही पूछना चाहती हूँ कि मेरे सामने जो गुंजा बैठी है वो कौन सी वाली गुंजा है.
2: एक्चुअली तो फर्स्ट हाफ में जो दिखा है चुलबुली, बदमाश
1: जी,
2: प्रैंक करने वाली हूँ मैं वही. लेकिन उसके साथ ही ये आता है साथ में जो सेंसिटिविटी है, जो उसका अलग भाव, जो
1: समझदारी,
2: सैडनेस है या किसी के लिए फील करना है,
1: हाँ.
2: वो अपने आप इसके साथ बायो प्रोडक्ट की तरह आता है.
1: हाँ.
2: तो मैं एक्चुअली देखा जाए तो जो गुंजा है वही मैं हूँ,
1: दिल की सच्ची अच्छी बच्ची.
2: हाँ, जो भी है बदमाशी भी करती हूँ और आज तक करती हूँ. पहले मेरे बच्चे थोड़ा एम्बेरस्ड हो जाते थे, क्या मम्मा रुको, अब वो भी इंजॉय करते हैं क्योंकि उनको पता ही है औरत रुकने वाली है नहीं. तो मैं आज भी वैसे ही मस्ती करती हूँ, घर में भी,
1: हाँ.
2: बाहर भी, फ्रेंड्स के साथ भी. और जब बोलते हैं गुंजा, गुंजा के कैरेक्टर में इतनी ढल गई मैं कि मुझे पता ही नहीं चला ये मेरे अस्तित्व में कैसे शामिल.

ಮೇರಿ ಮೆಹಬೂಬ್ ಕಹಿ ಅನ್ನುವಂತಹ ಗಜಲ್ ಅನ್ನ ಕೇಳಿದ್ರಿ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ. ಮುಂದಿನ ಗೀತೆ ಹಿಂದಿ ಪಾಪ್ ಗೀತೆಯನ್ನ ಕೇಳುವಂತ ಸಮಯ. ಶಾನ್ ಅವರ ಧ್ವನಿಯಲ್ಲಿ ಓ ಪೆಹಲಿ ಬಾರ್ ಅನ್ನುವಂತ ಹಾಡು.

4:22 ಆಗ್ತಾ ಇದೆ. ಗಜಲ್ ಹಾಗೂ ಹಿಂದಿ ಪಾಪ್ ಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಎರಡು ಹಾಡು ಹರಿಹರನ್ ಅವರ ಧ್ವನಿಯಲ್ಲಿ, ಹರಿಹರನ್ ಅವರ ಜೊತೆಯಲ್ಲಿ ಹಾಡಿದ್ದಾರೆ ಸುರೇಶ್ ವಾಡ್ಕರ್, ಹಾಗೆ ಮತ್ತೊಂದು ಹಾಡಿನಲ್ಲಿ ಹರಿಹರನ್ ಅವರ ಜೊತೆಯಾಗಿದ್ದಾರೆ ಕವಿತಾ ಕೃಷ್ಣಮೂರ್ತಿ. ಎರಡು ಹಾಡನ್ನ ಎಂಜಾಯ್ ಮಾಡುವಂತಹ ಸಮಯ ಇದು.

ಸಮಯ 4:33 ಆಗಿದೆ. ಹಿಂದಿ ಗಜಲ್ ಮತ್ತು ಪಾಪ್ ಸಾಂಗ್ಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಅದ್ನಾನ್ ಸಮಿ ಅವರ ಧ್ವನಿಯಲ್ಲಿರುವಂತಹ ಶಾಮಿಲಿ ಸಿಲಿ ಸಿಲಿ ಅನ್ನುವಂತಹ ಗೀತೆ, ಅದಾದ ನಂತರ ಸೋನು ನಿಗಮ್ ಅವರ ಧ್ವನಿಯಲ್ಲಿ ರಫ್ತಾ ರಫ್ತಾ ಅನ್ನುವಂತಹ ಹಾಡು, ಎರಡು ಹಾಡು ನಿಮಗಾಗಿ.

0: ಸಮಯ 4:45 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ?
1: ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ,

0: ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ನಾಲ್ಕು ಗಂಟೆ 47 ನಿಮಿಷ ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಎರಡು ಗಜಲ್ಗಳನ್ನು ನಿಮಗಾಗಿ ಕೇಳಿಸ್ತಾ ಇದ್ದೀನಿ. ಈ ಎರಡು ಗಜಲ್ಗಳೊಂದಿಗೆ ಇವತ್ತಿನ ಈ ಒಂದು ಹಿಂದಿ ಪಾಪ್ ಮತ್ತು ಗಜಲ್ ಸಾಂಗ್ಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಿರಂತರವಾಗಿ ಕೇಳ್ತಾ ಇರಿ ನಮ್ಮ ಕನ್ನಡ ಕಾಮನಬಿಲ್ಲು.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: 101.8 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಸಮಯ ಸರಿಯಾಗಿ 5:44. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸ್ದೆ, ಅವ್ನ್ ನೋಡಿದ್ರೆ ಎಲ್ಲ ಹೊಸ್ದೆ, ಅವ್ನ್ ನೋಡಿದ್ರೆ ಎಲ್ಲ ಹೊಸ್ದೆ, ಅವ್ನ್ ನೋಡಿದ್ರೆ ಎಲ್ಲ ಹೊಸ್ದೆ.
0: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
3: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ

0: ಸಂಸ್ಕೃತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
1: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
0: ಸೈನಿಕ ಸ್ಕೂಲ್ ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
1: ಸ್ಥಳ: ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
0: ಮೊಬೈಲ್ ಸಂಖ್ಯೆ 9620120700.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
7: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
8: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
9: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ UPSC IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದ ಅಥಣಿಯ ಸವದಿ ಗ್ರಾಮದ ಬಸವರಾಜ್ ಕೆಂಪವಾಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ.
10: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು RJ ಮುತ್ತುರಾಜ್ ಯಲಗಟ್ಟಿ. ಸ್ನೇಹಿತರೆ, ಇಂದು ನಮ್ಮೊಂದಿಗೆ ಓರ್ವ ವಿಶೇಷ ವ್ಯಕ್ತಿ ಇದ್ದಾರೆ. ಇವರು ಮೊನ್ನೆ ನಡೆತಕ್ಕಂಥ UPSC ಪರೀಕ್ಷೆಯಲ್ಲಿ ದೇಶಕ್ಕೆ ಮೊದಲನೇ ರ್ಯಾಂಕ್ ಬಂದಾರ, ಅದರಲ್ಲೂ IFS ದೇಶಕ್ಕೆ ಮೊದಲನೇ ರ್ಯಾಂಕ್ ಬಂದಾರ. ಬಸವರಾಜ್ ಕೆಂಪವಾಡ್ ಅಂತ ಹೇಳಿ ಇಂದು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಾಗದಾರ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಒಂದಿಷ್ಟು ಹೊತ್ತು ಅವರೊಟ್ಟಿಗೆ ಮಾತಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಗೆ.
11: ತುಂಬಾ ಧನ್ಯವಾದಗಳು ಸರ್.
10: ಈಗ ಮೊದಲಿಗೆ ಸರ್, ಒಂದಿಷ್ಟು ನಿಮ್ಮ ಬೇಸಿಕ್ ಪರಿಚಯವನ್ನ ನಮ್ಮ ಕೇಳುವರಿಗೆ ತಾವು ಮಾಡ್ಕೋಬೇಕು. ಮೂಲತಃ ಬಸವರಾಜ್ ಅವರು ಯಾವ ಊರದವರು?
11: ಸರ್, ನಾನು ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸೌದಿ ಎಂಬ ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ನಮ್ಮ ಕುಟುಂಬ ಕೃಷಿ ಆಧಾರಿತ ಕುಟುಂಬ. 6 ಜನ ಇದೀವಿ ಮನೆಯಲ್ಲಿ, ಅಪ್ಪ ಅಮ್ಮ, 4 ಜನ ಮಕ್ಕಳು. ಒಬ್ಬ ಅಕ್ಕ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ, ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ, ಒಬ್ಬ ಅಕ್ಕ ಗ್ರಾಜ್ಯುಯೇಷನ್ ಮುಗಿಸಿ ಇವಾಗ ಮತ್ತೆ ಅವರು ಪ್ರಿಪೇರ್ ಆಗ್ತಿದ್ದಾರೆ, ನಾನು ಕೊನೆಯವನು.
10: ಅಂದ್ರೆ ರೈತ ಕುಟುಂಬ ಆದ್ರೂ ಕೂಡ ಎಲ್ಲರೂ ಉತ್ತಮ ಶಿಕ್ಷಣ ತಗೊಂಡಿರಿ.
11: ಹಾ, ಒಳ್ಳೆ ಶಿಕ್ಷಣ ಕೊಡ್ಸಿದ್ದಾರೆ ತಂದೆ ತಾಯಿ ನಮಗೆ, ಅದೊಂದು ಹೆಮ್ಮೆಯ ವಿಷಯ ಇವತ್ತು.
10: ನಿಮ್ದು ಶಿಕ್ಷಣ ಏನಾಗೈತಿ ಬಸವರಾಜ್ ಅವರೇ?
11: ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನ ಊರಲ್ಲೇ ಮುಗಿಸಿದ್ದೇನೆ ಸರ್. 1ರಿಂದ 5ನೇ ತರಗತಿವರೆಗೂ ಊರಲ್ಲೇ ಓದಿದ್ದೇನೆ. ಆಮೇಲೆ 5ನೇ ತರಗತಿಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸೇರ್ಕೊಂಡೆ. 6ರಿಂದ 10ನೇ ತರಗತಿವರೆಗೆ ಅಲ್ಲಿ ಮುಗಿಸಿದೆ. ಆಮೇಲೆ PUC ಜಮಖಂಡಿಯಲ್ಲಿ ಮುಗಿಸಿದೆ. ಅದಾದ್ಮೇಲೆ ನಾನು BSc ಅರಣ್ಯಶಾಸ್ತ್ರ, BSc ಆನರ್ಸ್ ಫಾರೆಸ್ಟ್ರಿ ಅಂತ ಹೇಳಿ ವೃತ್ತಿಪರ ಕೋರ್ಸ್ ಇದು. ಸೊ ಈ 4 ವರ್ಷಗಳ ಕೋರ್ಸ್ ಅನ್ನ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇದರ ಕೆಳಗೆ ಮುಗಿಸಿದ್ದೀನಿ ಸರ್. 2023ರಲ್ಲಿ ಮುಗಿಸಿದ್ದೀನಿ. ಸೊ ಅದು ಮುಗಿಸಿದಾಗಿಂತ ಭಾರತೀಯ ಅರಣ್ಯ ಸೇವೆಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೆ.
10: ಸಾಮಾನ್ಯವಾಗಿ ಈಗ ಈ ಡಿಗ್ರಿ ಮುಗಿಯೋಣ, ಡಿಗ್ರಿ ತಗೋಬೇಕಂದ್ರೆ ಎಲ್ಲರೂ BSc ಒಳಗೆ ಫಿಸಿಕ್ಸೋ ಕೆಮಿಸ್ಟ್ರಿನೋ ಮತ್ತು ಭಾಳ ತೊಗೊಂಡ್ರಂದ್ರೆ ಅಗ್ರಿನೋ ತೊಗೋತಿರ್ತಾರೆ. ನಿಮಗೆ ಹೆಂಗೆ ಇದ್ರ ಬಗ್ಗೆ ಆಸಕ್ತಿ?
11: ನನಗೆ ಮೊದಲಿಂದನೂ ಪಬ್ಲಿಕ್ ಸರ್ವಿಸ್ ಮೇಲೆ ಸ್ವಲ್ಪ ಜಾಸ್ತಿ ಒಲವಿತ್ತು ಸರ್ ನನಗೆ. ಸೊ ಹಂಗಾಗಿ ಬರ್ತಾ ಬರ್ತಾ ನಾನು ಸ್ವಲ್ಪ ಫಾರೆಸ್ಟು, ವನ್ಯಜೀವಿ, ಕಾಡು, ಮರ, ಗಿಡಗಳು ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಹೆಚ್ಚಾಗ್ತಾ ಹೋಯಿತು. ಸೊ ಅದಕ್ಕಾಗಿ ನನ್ನ PUC ಮುಗಿದ್ಮೇಲೆ ಸೊ ಈ ತರ ಒಂದು ಕೋರ್ಸ್ ಇದೆ ಅಂತ ಗೊತ್ತಾಯ್ತು ನನಗೆ. ಸೊ ಅದನ್ನ ಚೂಸ್ ಮಾಡಿಕೊಂಡೆ. ಅದು ನನಗೆ ಭಾರತೀಯ ಅರಣ್ಯ ಸೇವೆಗೆ ಸೇರ್ಕೊಳ್ಳಿಕ್ಕೆ ಸಹಾಯಕಾರಿ ಆಗ್ತಾ ಅಂತ ಹೇಳಿ ಡಿಸಿಷನ್ ತಗೊಂಡೆ ಸರ್ ನಾನು.
10: ಸರಿ ಸರ್, ಈಗ ಈ UPSC ಎಕ್ಸಾಮ್ ಅಡಿಯಲ್ಲಿ ಇದು ಕೂಡ ಬರುತ್ತೆ. ಈಗ ಸಾಮಾನ್ಯವಾಗಿ ನಮಗೆ UPSC ಎಕ್ಸಾಮ್ ಅಂದ್ರೆ ನಮಗೆ ಒಂದು 2

0: ಕೆಟಗರಿಗಳು ಗೊತ್ತು, ಈಗ ಐ ಎ ಎಸ್ಸು, ಐ ಪಿ ಎಸ್ಸು ಇವೆಲ್ಲ ಗೊತ್ತು. ಇದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹೇಳ್ತೀರಿ, ಐ ಎಫ್ ಎಸ್ ಹೆಂಗಿದೆ ಅಂತ?
1: ನಮ್ಮ ಸಂವಿಧಾನದಲ್ಲೇ ಇದೆ ಸರ್, ಮೂರು ಸರ್ವಿಸ್ ಬರ್ತವೆ. ಒಂದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸು, ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಇನ್ನೊಂದು ಬರೋದು ಭಾರತೀಯ ಅರಣ್ಯ ಸೇವೆ. ಇವುಗಳನ್ನು ನಾವು ಅಖಿಲ ಭಾರತೀಯ ಸೇವೆಗಳು ಅಂತ ಕರಿತೀವಿ, ಆಲ್ ಇಂಡಿಯಾ ಸರ್ವಿಸಸ್. ಇವು ಮೂರೂ ಒಂದೇ ಸಮಾನವಾದ ಹುದ್ದೆಗಳು. ಸೊ ಈ ಸಿವಿಲ್ ಸರ್ವಿಸ್ ಮತ್ತೆ ಫಾರೆಸ್ಟ್ ಎರಡು ಬರ್ತವೆ ಸರ್ ಮತ್ತೆ ಇದರಲ್ಲಿ. ಈ ಸಿವಿಲ್ಸ್ ಅಲ್ಲಿ ಈ ಭಾರತೀಯ ಆಡಳಿತ ಸೇವೆ ಮತ್ತು ಪೊಲೀಸ್ ಸೇವೆ ಬರುತ್ತೆ. ಫಾರೆಸ್ಟ್ ಅಂತಾನೆ ಸಪರೇಟ್ ಆಗಿ ಎಕ್ಸಾಮ್ ಮಾಡ್ತಾರೆ ಸರ್. ಸೊ ಈಗ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎರಡು ಎಕ್ಸಾಮ್ಗೆ ಒಂದೇ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಈ ಆಡಳಿತ ಸೇವೆ ಆಗಿರ್ಬೋದು, ಪೊಲೀಸ್ ಸೇವೆ ಆಗಿರ್ಬೋದು, ಮತ್ತೆ ಈ ಫಾರೆಸ್ಟ್ಗೆ, ಎರಡಕ್ಕೂ ಒಂದೇ ಪ್ರಿಲಿಮಿನರಿ ಎಕ್ಸಾಮು. ಆ ಎಕ್ಸಾಮ್ ಕ್ಲಿಯರ್ ಆದರೆ ಮಾತ್ರ ನಮಗೆ ಮೇನ್ಸ್ಗೆ ಅರ್ಹತೆ ಸಿಗುತ್ತೆ. ಸೊ ಆವಾಗಿಂದ ಇವೆರಡು ಸಪರೇಟ್ ಆಗ್ತಾ ಹೋಗ್ತವೆ. ಸೊ ಅದ ಆಡಳಿತ ಸೇವೆಯ ಎಕ್ಸಾಮ್ ಬೇರೆ ಆಗುತ್ತಾ ಹೋಗುತ್ತೆ, ಮತ್ತೆ ಫಾರೆಸ್ಟ್ ಸೇವೆಯ ಎಕ್ಸಾಮ್ ಬೇರೆ ಆಗ್ತಾ ಹೋಗುತ್ತೆ ಆವಾಗಿಂದ.
0: ಈ ಎಕ್ಸಾಮ್ಗೆ ನಿಮ್ಮ ಸಿದ್ಧತೆ ಹೆಂಗಿತ್ತು?
1: ನಾನು 2023 ನನ್ನ ಪದವಿನ ಮುಗಿಸಿದ್ದು ಸರ್. ಅದಾದ್ಮೇಲೆ ಮನೆಯಲ್ಲಿ ಅಷ್ಟೊಂದು ಸೌಲಭ್ಯ ಇಲ್ಲ ನಮ್ಮಲ್ಲಿ. ಸೊ ಕರೆಂಟ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಓದೋಕೆ ಆ ವಾತಾವರಣ ಇಲ್ಲ ಅಂತ ಹೇಳಿ ಬೆಂಗಳೂರಿಗೆ ಹೋದೆ. ಸೊ ಬೆಂಗಳೂರಲ್ಲಿ 2 ವರ್ಷ ಕರೆಕ್ಟ್ ಆಗಿ ಅಭ್ಯಾಸ ಮಾಡಿದೆ ಸರ್ ನಾನು. ಸೊ ಒಂದು ಶಿಸ್ತುಬದ್ಧ ದಿನಚರಿ ಪಾಲಿಸಿದೆ. ಸೊ ಅದರ ಸಲುವಾಗಿ ಈ ಒಂದು ಫಲ ಸಿಕ್ಕಿದೆ ಸರ್ ಇವತ್ತು.
0: ಈಗ ನಿಮ್ದು ಡಿಗ್ರಿ ಮುಗಿಯೋಣ. ಈಗ ಬಿ ಎಸ್ ಸಿ ಒಳಗೆ ಅರಣ್ಯಶಾಸ್ತ್ರವನ್ನು ಓದಿನ ಅಂತ ಹೇಳಿದ್ರಿ, ಎಲ್ಲಾದರೂ ಜಾಬ್ ಮಾಡಕ್ಕೆ ಟ್ರೈ ಮಾಡಿದ್ರು ಅಥವಾ ಡೈರೆಕ್ಟ್ ಆಗಿ ಸಿವಿಲ್ ಸರ್ವಿಸ್ಗೆ ತಯಾರಿ ನಡೆಸಿದ್ರು?
1: ನನ್ನ ಮೊದಲೇ ಹೇಳ್ದಂಗೆ ನನಗೆ ಪಬ್ಲಿಕ್ ಸರ್ವಿಸ್ ಅಂತಾನೆ ಒಲವು ಜಾಸ್ತಿನೇ ಇತ್ತು. ಸೊ ಅದಕ್ಕೆ ಬೇರೆ ಕಡೆ ಯಾವುದಕ್ಕೂ ಯೋಚನೆ ಮಾಡಿದೆ. ಸೊ ಇವಾಗಲೇ ಇನ್ನೂ ಓದ್ತಾ ಇದ್ದೀನಿ, ಇನ್ನೂ ಆ ಹುಮ್ಮಸ್ಸು ಇದೆ ನನ್ನ ಹತ್ರ. ಸೊ 1-2 ವರ್ಷ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು ನಂಗೆ ಒಳ್ಳೇದನ್ನಿಸ್ತು. ಸೊ ಅದಕ್ಕೆ ನಾನು ಯಾವುದಕ್ಕೂ ಹೋಗದೆ ಇದ್ರ ಮೇಲೇನೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ನಾನು.
0: ಈಗ ನೀವು ಸಿದ್ಧತೆ ಮಾಡಬೇಕಾದ್ರೆ ಪದವಿ ಮುಗಿದ ಮ್ಯಾಗ ಎಷ್ಟು ವರ್ಷಗಳು ತಗೊಂಡ್ರಿ ಇದಕ್ಕೆ?
1: ಇದಕ್ಕೆ 2 ವರ್ಷ ತಗೊಂಡೆ ಸರ್. ನಮ್ಮ ಎಕ್ಸಾಮೇ ಈ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮಾಡೋ ಎಕ್ಸಾಮು ಎರಡಕ್ಕೂ ಸೇಮೇ ಇದೆ. ಈ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಯ್ತು, ಫಾರೆಸ್ಟ್ ಸರ್ವಿಸ್ಗೆ ಆಯ್ತು. ಸೊ ಇದ್ರ 3 ಸ್ಟೇಜಸ್ ಬರ್ತವೆ. ಒಂದು ಪ್ರಿಲಿಮಿನರಿ ಎಕ್ಸಾಮು, 2ನೇದು ಮೇನ್ಸ್ ಎಕ್ಸಾಮು, 3ನೇದು ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳಿ. ಸೊ ಈ 3 ಎಕ್ಸಾಮು ಸರಿಸುಮಾರು 1 ವರ್ಷ ತಗೊಳುತ್ತೆ ಎಕ್ಸಾಮ್ ನಡೆಯೋಕ್ಕೇನೆ. ಪ್ರೊಸೆಸ್ಸೇ 1 ವರ್ಷ ಆಗುತ್ತೆ ಸರ್ ನಾವು. ಸೊ ಅದಕ್ಕೆ 1 ವರ್ಷ ನಾವು ಪೂರ್ವ ತಯಾರಿ ನಾನು ಮಾಡಿದ್ದೆ. ಸೊ ಈ ಎಕ್ಸಾಮ್ ಮುಗಿಯೋಕೆ 1 ವರ್ಷ ಟೋಟಲ್ ಆಗಿ 2-2.5 ವರ್ಷ ಆಯ್ತು ಸರ್ ಇವಾಗ.
0: ಈಗ ಅಟೆಂಪ್ಟ್ ವಿಷಯಕ್ಕೆ ಬರೋದಾದ್ರೆ, ನಿಮ್ದೇನು ಮೊದಲ ಅಟೆಂಪ್ಟ ಅಥವಾ ಈ ಮೊದಲು ಏನಾದರೂ ಇದಕ್ಕೆ ಅಟೆಂಪ್ಟ್ ಮಾಡಿದ್ರಾ?
1: 2024 ಮೊದಲನೇ ಅಟೆಂಪ್ಟ್ ಕೊಟ್ಟಿದ್ದೆ ಸರ್ ನಾನು. ಆವಾಗ ನಂದು ಪ್ರಿಲಿಮಿನರಿ ಆಗಿರಲಿಲ್ಲ, ಸಿವಿಲ್ ಸರ್ವಿಸ್ಗೂ ಆಗಲಿಲ್ಲ, ಫಾರೆಸ್ಟ್ಗೂ ಆಗಲಿಲ್ಲ. ಸೊ 2024 ಏನೇನು ಮಿಸ್ಟೇಕ್ ಮಾಡಿದ್ನಲ್ಲ ಎಲ್ಲಾನು ಕರೆಕ್ಟ್ ಆಗಿ ತಿದ್ದುಕೊಂಡು 2025 ಮತ್ತೆ ಪ್ರಯತ್ನ ಮಾಡಿದೆ. ಸೊ ಈ ಸಲ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಈಗ ಸಿವಿಲ್ ಸರ್ವಿಸಸ್ ಅಂತ ಬರುತ್ತಲ್ಲ, ಸೊ ಅದಕ್ಕೂ ಇಂಟರ್ವ್ಯೂ ಕೊಟ್ಟೆ. ಫೈನಲ್ ಲಿಸ್ಟ್ ಅಲ್ಲಿ ಬರಲಿಲ್ಲ, ಇದಕ್ಕೂ ಇಂಟರ್ವ್ಯೂ ಕೊಟ್ಟೆ, ಇದು ಟಾಪ್ ಅಲ್ಲಿ ಬಂತು ಅಷ್ಟೇ.
0: ಸರಿ, ಈಗ ಐಚ್ಛಿಕ ವಿಷಯಕ್ಕೆ ಬರೋದಾದ್ರೆ ಈಗ ಮೇನ್ಸ್ ಒಳಗೆ ನಿಮ್ದು ಯಾವ್ದಾಗಿತ್ತು?
1: ನಾನು ಮೊದಲೇ ಸೈನ್ಸ್ ಗ್ರಾಜ್ಯುವೇಟು. ಸೊ ಹಂಗಾಗಿ ನನಗೆ ಒಂದ್ ಸ್ವಲ್ಪ ಈ ಫಾರೆಸ್ಟ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲೂ ನಾವು ಅಲ್ಲಿ ಒಂದು ಐಚ್ಛಿಕ ವಿಷಯನ ಆಯ್ಕೆ ಮಾಡ್ಕೊಂತೀವಿ ಸಿವಿಲ್ಸ್ ಅಲ್ಲಿ. ಸೊ ಭಾರತೀಯ ಅರಣ್ಯ ಸೇವೆಯಲ್ಲಿ 2 ಆಯ್ಕೆ ಮಾಡ್ಕೊಂತೀವಿ. ಅದಕ್ಕಾಗಿ ನನಗೆ ಇದಕ್ಕೆ 2 ಸಪರೇಟು, ಅದಕ್ಕೊಂದು ಓದೋದು ಸ್ವಲ್ಪ ಬಹಳ ಕಷ್ಟ ಅನಿಸ್ತಿತ್ತು. ಅದಕ್ಕೆ ನಾನು 2ಕ್ಕೂ ಸೇರಿಸಿ ಒಂದೇ ಆಗ್ಲಿ ಅಂತ ಹೇಳಿ ಸ್ವಲ್ಪ ಕಷ್ಟ ಇರೋ ಜಿಯಾಲಜಿ ಅಂತ ಬರುತ್ತೆ,
0: ಭೂಗರ್ಭಶಾಸ್ತ್ರ,
1: ಅದನ್ನ ತಗೊಂಡೆ ಸರ್ ನಾನು. ಸೊ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅದರಲ್ಲೂ, 2ರಲ್ಲೂ ಚೆನ್ನಾಗಿ ಮಾರ್ಕ್ಸ್ ಬಂತು ಅದರಲ್ಲಿ.
0: ಈ ಐಚ್ಛಿಕ ವಿಷಯ ಎಷ್ಟು ಮುಖ್ಯವಾಗ್ತದೆ? ಈಗ ಬಹುತೇಕರು ನಾವೀಗ ನಾವಿಲ್ಲಿ ಕರೆಸಿರ್ತೀವಿ, ಯಾರೆಲ್ಲ ಯು ಪಿ ಎಸ್ ಸಿ ರಿಸಲ್ಟ್ ಬರೋಣ, ನಮ್ಮ ಜಿಲ್ಲೆಯಿಂದ ನಮ್ಮ ಭಾಗದಾಗ ಯಾರು ಬಂದಿರ್ತಾರೋ ಬಂದು ಮಾತಾಡ್ತಿರ್ತಾರೆ. ಬಹುತೇಕರು ಏನು ಹೇಳ್ತಾರಪ್ಪ ಅಂತಂದ್ರೆ, ನಾವು ಈ ಕನ್ನಡ ಸಾಹಿತ್ಯವನ್ನು ತೊಗೊಂಡಿದ್ದೀವಿ ಅಂದರೆ ಸ್ವಲ್ಪ ವ್ಯಾಪ್ತಿ ಇರೋದನ್ನು ತೊಗೊಂಡಿದ್ದೆ ಅಂತ ಹೇಳ್ತಾರೆ. ನೀವು ಭೂಗರ್ಭಶಾಸ್ತ್ರವನ್ನು ತೊಗೊಂಡಿದ್ರಿ, ಓದಕ್ಕೆ ಮತ್ತೆ ಅದನ್ನು ಹಿಡಿದಿಟ್ಟುಕೊಳ್ಳೋಕೆ ಕಷ್ಟ ಆಗಲಿಲ್ಲ?
1: ಅಂದರೆ ಯಾವುದೇ ಐಚ್ಛಿಕ ವಿಷಯವಾಗಲಿ ನಮ್ಮಿಂದ ಅವರು ಎಕ್ಸ್ಪರ್ಟೈಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಸೊ ಆ ವಿಷಯದ ಮೇಲೆ ನಮಗೆ ಹಿಡಿತಾ ಇರಬೇಕು. ಸೊ ಇದ್ರ ಕನ್ನಡ ಲಿಟ್ರೇಚರ್ ತಗೊಂಡ್ರು ಅಷ್ಟೇ ಅಭ್ಯಾಸ ಮಾಡಬೇಕು, ಭೂಗರ್ಭಶಾಸ್ತ್ರ ತಗೊಂಡ್ರು ಅಷ್ಟೇ ಅಭ್ಯಾಸ ಮಾಡಬೇಕು. ಸೊ ಯಾರು ಕರೆಕ್ಟ್ ಆಗಿ ಶ್ರಮ ಹಾಕ್ತಾರಲ್ಲ ಎಲ್ಲರಿಗೂ ಅಷ್ಟೇ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸರ್ ಈ ವಿಷಯದಲ್ಲಿ. ಮತ್ತೆ ಈ ಐಚ್ಛಿಕ ವಿಷಯ ಏನಿದೆ ಅಲ್ಲ, ಇದು ಒಂದು ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ ಈ ಎಕ್ಸಾಮ್ ಪ್ರೊಸೆಸ್ ಅಲ್ಲಿ. ಈಗ ಸಿವಿಲ್ ಸರ್ವಿಸ್ ಅಂತ ಬಂದವಾಗ 500 ಅಂಕಗಳು ಇದಕ್ಕೆ ಇರುತ್ತೆ. ಇನ್ನು ಫಾರೆಸ್ಟ್ ಸರ್ವಿಸ್ ಅಂತ ಬಂದವಾಗ ಅದರಲ್ಲಿ 2 ಐಚ್ಛಿಕ ವಿಷಯ ಇದೆ, ನಂದು ಒಂದು ಭೂಗರ್ಭಶಾಸ್ತ್ರ, ಇನ್ನೊಂದು ಅರಣ್ಯಶಾಸ್ತ್ರ. ಸೊ ಒಂದು ಐಚ್ಛಿಕ ವಿಷಯಕ್ಕೆ 400 ಅಂಕಗಳು. ಸೊ ಹಂಗಾಗಿ ಅಲ್ಲಿ 800 ಅಂಕ ಆಯ್ತು, ಇಲ್ಲಿ 1ಕ್ಕೆ 500 ಅಂಕ. ಸೊ ಇದು ತುಂಬಾನೇ ಮಹತ್ವದ ಪಾತ್ರ ವಹಿಸುತ್ತೆ ನಮ್ಮ ಸೆಲೆಕ್ಷನ್ ಅಲ್ಲಾಗ್ಲಿ, ನಮ್ಮ ರ್ಯಾಂಕಿಂಗ್ ಅಲ್ಲಾಗ್ಲಿ ಸರ್.
0: ಓವರ್ ಆಲ್ ಈಗ ಈ

0: ಎಕ್ಸಾಮ್ಗೆ ಎಷ್ಟು ಅಂಕಗಳಿರ್ತಾವೆ?
1: ಈಗ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಈ ಎಕ್ಸಾಮ್ ಇದೆ, ಇದಕ್ಕೆ 1700 ಅಂಕಗಳು ಬರ್ತವೆ ಸರ್. 1400 ಅಂದರೆ ಒಂದು ಜನರಲ್ ನಾಲೆಜ್ ಅಂತ ಬರುತ್ತೆ 300 ಅಂಕಗಳಿಗೆ, ಒಂದು ಜನರಲ್ ಇಂಗ್ಲಿಷ್ ಅಂತ ಬರುತ್ತೆ 300 ಅಂಕಗಳು, ಎರಡು ಐಚ್ಛಿಕ ವಿಷಯಗಳು 400 1400 ಬರವಣಿಗೆ, ಇನ್ನು 300 ವ್ಯಕ್ತಿತ್ವ ಪರೀಕ್ಷೆ ಇರುತ್ತೆ, ಪರ್ಸನಾಲಿಟಿ ಟೆಸ್ಟ್ ಇರುತ್ತಲ್ಲ ಅದಕ್ಕೆ 300 ಅಂಕಗಳು ಸರ್. ಟೋಟಲ್ ಆಗಿ 1700 ಅಂಕಗಳು.
0: 1700 ತಮ್ದು ಎಷ್ಟು ಬಂದಿದೆ?
1: ನಮ್ಮದು ಈ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ವ್ಯಾಲ್ಯೂಯೇಷನ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ ಸರ್, ಮಾರ್ಕ್ಸ್ ಅಷ್ಟು ಈಸಿಯಾಗಿ ಬರಲ್ಲ, ಸೊ ಅದಕ್ಕೆ ಯಾವಾಗಲೂ ಸ್ವಲ್ಪ ಕಟ್ ಆಫ್ ಕಡಿಮೆ ಇರುತ್ತೆ. ಆದರೂ ನನಗೆ ಈ ಸಲ 1700 ಅಂಕಗಳಿಗೆ 1046 ಅಂಕ ಕೊಟ್ಟಿದ್ದಾರೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಮಾರ್ಕ್ಸ್ ಇದರಲ್ಲಿ ಇವಾಗ.
0: ಬಹುತೇಕ ನಾವು ಕೂಡ ಈ ಸಿವಿಲ್ ಸರ್ವಿಸ್ ರಿಸಲ್ಟ್ ಬಂದಾಗ ನೋಡ್ತಿರ್ತೀವಿ, ಎಲ್ಲ 50-54-55% ಇರೋರೇ ಈ ರ್ಯಾಂಕ್ ಅಲ್ಲಿ ಇರ್ತಾರೆ, 1-10 ಅಲ್ಲಿ ಇರ್ತಾರೆ. ಅಷ್ಟು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಅಲ್ಲಿ ಇರ್ತದೆ ಅಂತೇಳಿ. ಸರಿ ಬಸವರಾಜರೇ, ಈಗ ಇದನ್ನ ಬಿಟ್ಟು ತಮ್ಮ ಮತ್ತೆ ಇತರೆ ಹವ್ಯಾಸಗಳು ಅಂತ ಏನಿದ್ದು?
1: ನನ್ನ ಹವ್ಯಾಸಗಳು ಬಂದ್ಬಿಟ್ಟು ನಾನು ಈಗ ನನಗೆ

0: ಇದರಲ್ಲಿ ಇವಾಗ.
1: ಬಹುತೇಕ ನಾವು ಕೂಡ ಈ ಸಿವಿಲ್ ಸರ್ವಿಸ್ ರಿಸಲ್ಟ್ ಬಂದಾಗ ನೋಡ್ತಿರ್ತೀವಿ, ಎಲ್ಲ 50, 54, 55% ಇರೋರೇ ಈ ರ್ಯಾಂಕ್ ಅಲ್ಲಿ ಇರ್ತಾರೆ, 1 to 10 ಅಲ್ಲಿ ಇರ್ತಾರೆ. ಅಷ್ಟು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಅಲ್ಲಿ ಇರ್ತದ ಅಂತ ಹೇಳಿ. ಸರಿ ಬಸವರಾಜರೇ, ಈಗ ಇದನ್ನ ಬಿಟ್ಟು ತಮ್ಮ ಮತ್ತೆ ಇತರೆ ಹವ್ಯಾಸಗಳು ಅಂತ ಏನಿದ್ದು?
0: ನನ್ನ ಹವ್ಯಾಸಗಳು ಬಂದ್ಬಿಟ್ಟು, ನಾನು ಈಗ ನನಗೆ ತುಂಬ ಆಸಕ್ತಿ ಇರೋದಕ್ಕೇ ನಾನು ಅರಣ್ಯಶಾಸ್ತ್ರ ತಗೊಂಡೆ. ಸೊ ನಮ್ಮ ಕಾಲೇಜು ಕೂಡ ಉತ್ತರ ಕನ್ನಡ ಸಿರ್ಸಿಲಿರೋದು, ವೆಸ್ಟರ್ನ್ ಘಾಟ್ಸ್ ಅದರ ಮಧ್ಯದಲ್ಲೇನೆ ಇರೋದು, ಹಾರ್ಟ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್ ಅಂತಾರೆ. ಸೊ ಅಲ್ಲಿ ನಾವು ದಿನ ಪಕ್ಷಿ ವೀಕ್ಷಣೆ ಆಗಿರ್ಬೋದು, ಕಾಡಲ್ಲಿ ಸುತ್ತಾಡೋದಾಗಿರ್ಬೋದು, ಮರ ಗಿಡಗಳನ್ನ ಗುರುತಿಸೋದಾಗಿರ್ಬೋದು, ಈ ತರದ್ದೆಲ್ಲ ದಿನ ನಾವು ಮಾಡ್ತಾ ಇದ್ವಿ ಸರ್. ಮತ್ತೆ ಇನ್ನೊಂದು ಖುಷಿ ವಿಷಯ ಏನಂದ್ರೆ, ನಾನು ಆಕಾಶವಾಣಿ ಕೇಳೋಗಾರ, ನಮ್ಮ ಮನೇಲಿ ಇನ್ನೂ ರೇಡಿಯೋ ಇದಾವೆ, ನಾವು ಕೇಳ್ತೀವಿ.
1: ಸರಿ, ಈಗ ಈ ನಿಮ್ಮ ಜಾಬ್ ನೇಚರ್ ಬಗ್ಗೆ ಒಂದಿಷ್ಟು ಹೇಳ್ತೀರಿ, ಹೆಂಗಿರ್ತೈತಿ ಇದರದು ನೇಚರ್ ಆಫ್ ಜಾಬ್, ಅದನ್ನ ನಮ್ಮ ಕೇಳುಗರಿಗೆ ಒಂದು ಸ್ವಲ್ಪ ವಿವರಿಸ್ತೀರಿ?
0: ಈ ಭಾರತೀಯ ಅರಣ್ಯ ಸೇವೆ ಅಂದ್ರೆ ಸರ್, ನಮ್ಗೆ ಇವಾಗ ನಮಗೆ ಒಂದು ಡಿವಿಷನ್ ಕೊಡ್ತಾರೆ. ಡಿವಿಷನ್ ಲೆವೆಲ್ ಅಲ್ಲಿ ನಾವು ಈಗ ಸಿವಿಲ್ಸ್ ಅಲ್ಲಿ ಯಾವ ತರ ಡಿಸ್ಟ್ರಿಕ್ಟ್ ವೈಸ್ ಒಬ್ರು ಡಿ ಸಿ ಇರ್ತಾರಲ್ಲ, ಆ ತರ ನಮಗೆ ಡಿವಿಷನ್ ಲೆವೆಲ್ಗೆ ಒಬ್ರು ಭಾರತೀಯ ಅರಣ್ಯ ಸೇವೆ ಅಧಿಕಾರಿ ಇರ್ತಾರೆ ಸರ್. ಸೊ ಅದರಲ್ಲಿ ನಾವು ತುಂಬಾ ವಿಷಯಗಳ ಬಗ್ಗೆ, ಈಗ ಹೆಂಗೆ ಅಂದ್ರೆ ವನ್ಯಜೀವಿ ಮಾನವ ಸಂಘರ್ಷ ಆಗಿರ್ಬೋದು, ಆಮೇಲೆ ಸೋಷಿಯಲ್ ಫಾರೆಸ್ಟ್ರಿ ಅಂತ ಬರುತ್ತೆ, ಅಫಾರೆಸ್ಟೇಷನ್, ಮತ್ತೆ ಯಾವ್ಯಾವ ತುಂಬಾ ಬ್ಯಾರನ್ ಲ್ಯಾಂಡ್ ಇರುತ್ತೆ, ಸೊ ಅಂತ ಲ್ಯಾಂಡ್ ಅಲ್ಲೆಲ್ಲ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಗಿಡ ನೆಟ್ಟು ಅದನ್ನ ಫಾರೆಸ್ಟ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಈ ಪೊಲ್ಯೂಷನ್ ಆಗಿರ್ಬೋದು, ಇಂಥ ಎಲ್ಲ ವಿಷಯಗಳನ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ಸೊ ಇದನ್ನ ಎಲ್ಲ ಟ್ಯಾಕಲ್ ಮಾಡಕ್ಕೆ ಎಲ್ಲಿ ಫಾರೆಸ್ಟ್ ಜಾಸ್ತಿ ಮಾಡ್ಬೋದು, ಈಗ ರೋಡ್ ಸೈಡ್ ಪ್ಲಾಂಟೇಶನ್ ಎಲ್ಲ ಆಗಿರ್ಬೋದು, ಸೊ ಆತರ ಅರ್ಬನ್, ಈ ಅರ್ಬನ್ ಏರಿಯಾಸ್ ಇರ್ತಾವಲ್ಲ, ಈಗ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಅಂತ ಹೇಳಿ, ಸೊ ಅಂತವನ್ನೆಲ್ಲಾನು ಮಾಡಿ ಯಾವ ರೀತಿ ನಾವು ಫಾರೆಸ್ಟ್ ಕವರ್ನ ಇನ್ಕ್ರೀಸ್ ಮಾಡ್ಬೋದು. ಈಗ ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜು, ಸೊ ಅದಕ್ಕೆ ಮೇನ್ ಒಂದು ಉಪಾಯ ಏನು, ಅದರಿಂದ ತಪ್ಪಿಸ್ಕೊಳಕ್ಕೆ ಉಪಾಯ ಅಂದ್ರೆ ಅರಣ್ಯ. ಸೊ ಈ ಅರಣ್ಯದ ಕವರ್ ಏನಿದೆ ಅಲ್ಲ, ಅದನ್ನ ಹೆಂಗೆ ಇನ್ಕ್ರೀಸ್ ಮಾಡೋದು, ಇದು ನಮ್ಮ ಮೇನ್ ಗೋಲ್ ಸರ್. ಇದ್ದದನ್ನ ಹೆಂಗೆ ನಾವು ಸಂರಕ್ಷಿಸಬೇಕು, ಇನ್ನು ಹೆಂಗೆ ಬೆಳೆಸಬೇಕು, ಇದು ನಮ್ಮ ಮೇನ್ ಧ್ಯೇಯ. ಇದು
1: ಒಟ್ಟಾರೆಯಾಗಿ ಈ ಅರಣ್ಯದಾಗ ಗಿಡ ಗಂಟೆ ಹಿಡ್ಕೊಂಡು ಪ್ರಾಣಿ ಪಕ್ಷಿ ಹಿಡ್ಕೊಂಡು ಎಲ್ಲಾನು ನಿಮ್ಮ ವ್ಯಾಪ್ತಿಗೆ ಬರ್ತಾವ.
0: ಹಾ, ನಾವು ಒಂಥರ ಯಾರಿಗೆ ಧ್ವನಿ ಇರೋದಿಲ್ಲಲ್ಲ ಅವ್ರನ್ನ ರೀಪ್ರೆಸೆಂಟ್ ಮಾಡ್ತೀವಿ.
1: ಸರಿ, ಈಗ ಒಂದ್ ನನಗ್ ಕುತೂಹಲಕಾರಿ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇನ್ನ ಯಂಗ್ ವಯಸ್ಸಿನಿರದಿರಿ, ಒಳ್ಳೆ ಹುದ್ದೆ ಸಿಕ್ಕೈತಿ ನಿಮಗ. ಈಗ ದಿನನಿತ್ಯ ನ್ಯೂಸ್ ಚಾನೆಲ್ನಾಗೆಲ್ಲ ನಾವು ನೋಡ್ತಿರ್ತೀವಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಅನ್ನೋದು ಬಹಳ ಆಗ್ತಿರ್ತದ. ಅದಕ್ಕೆ ಈಗ ನಿಮ್ಮ ಮ್ಯಾನಿಫೆಸ್ಟೋ ಅಂತ ಏನದ?
0: ಅದೇ, ಮಾನವ ವನ್ಯಜೀವಿ ಸಂಘರ್ಷ ಯಾಕೆ ಆಗ್ತಿದೆ ಅಂತಂದ್ರೆ, ಕಾಡನ್ನ ನಾಶ ಮಾಡ್ತಾ ಇದೀವಿ. ಒಂದು ಈಗ ನಾವು ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಹೈವೇ ಕನ್ಸ್ಟ್ರಕ್ಷನ್ ಮಾಡಿರ್ಬೋದು, ಸೊ ಅದೆಲ್ಲ ಕಾಡಲ್ಲಿ ಈಗ ಹೋಗ್ತಿದೆ. ಅದರಿಂದ ಕಾಡು ನಾಶ ಆದಾಗಿಂದ ಸೊ ವನ್ಯಜೀವಿಗಳು ಆಹಾರ ಹುಡ್ಕೊಂಡು ಮನುಷ್ಯನ ಹತ್ರ ಬರ್ತವೆ. ಸೊ ಆವಾಗ ಈ ಸಂಘರ್ಷ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನಮಗೆ ಈಗ ಅಭಿವೃದ್ಧಿನೂ ಬೇಕು, ಅದನ್ನು ಸೈಡ್ ಇಡಕ್ ಆಗಲ್ಲ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಯಾವ ರೀತಿ ನಾವು ಇದನ್ನ ತಡೆಗಟ್ಟಬಹುದು, ಈಗ ವನ್ಯಜೀವಿ ಮತ್ತು ಮಾನವ ಇಬ್ರು ಒಂದೇ ಕಡೆಯಲ್ಲಿ ಹೆಂಗೆ ಬದುಕಬಹುದು, ಸೊ ಆ ಕೋ ಲಿವಿಂಗ್ ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಆ ತರದ ಪಾಲಿಸಿ ಲೆವೆಲ್ಸ್ ಅಲ್ಲಿ ನಾವು ಈಗ ಸುಮಾರು ಕಡೆ ನೋಡಿದೀವಿ ನಾನು. ಅಲ್ಲೆಲ್ಲ ಈಗ ಕಾಡಲ್ಲೇ ಹಣ್ಣು ಗಿಡವನ್ನ ನೆಡೋದಾಗಿರ್ಬೋದು, ಸೊ ಈಗ ಕಾಡಿನಿಂದ ಆನೆ ಅಂತವೆಲ್ಲ ಬರದಂಗೆ ಫೆನ್ಸಿಂಗ್ ಮಾಡಿರೋದಾಗಿರ್ಬೋದು.
1: ಅಂದ್ರೆ ಆಹಾರಕ್ಕಾಗಿ ನಾಡಿಗೆ ಬರ್ತವೆ.
0: ಹೌದು, ಅವಕ್ಕೆ ಆಹಾರ ಸಿಗಲ್ಲ. ಸೊ ಅವಕ್ಕೆ ಆಹಾರ ಸಿಗಲ್ಲ ಅಂದಾವಾಗ ಅವು ಬೇರೆ ದಾರಿ ಇಲ್ಲದೆ ಇಲ್ಲಿ ಬರ್ತವೆ. ಸೊ ಅದು ಒಂದು ಮೇನ್ ಇದು ಸರ್. ಸೊ ಅಂಥವನ್ನೆಲ್ಲ ನಾವು ಟ್ಯಾಕಲ್ ಮಾಡಿದ್ರೆ ಅವು ಬರೋದು ಈ ಕಡೆ ಕಡಿಮೆ ಆಗುತ್ತೆ. ಮತ್ತೆ ಈಗ ಅವು ಯಾವಾಗ್ಲೂ ಒಂದು ದಾರಿಯನ್ನ ಯೂಸ್ ಮಾಡ್ತಿರ್ತವೆ, ವೈಲ್ಡ್ ಲೈಫ್ ಕಾರಿಡಾರ್ ಅಂತ ಹೇಳ್ತೀವಿ. ಸೊ ಅಂಥವುಗಳನ್ನೆಲ್ಲ ಹುಡುಕಿ ಸೊ ಅವುಗಳನ್ನ ಮತ್ತೆ ಬೆಳೆಸೋದಾಗಿರ್ಬೋದು, ಸೊ ಎಲ್ಲೆಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ನಡೆದಿವಲ್ಲ ಅವನ್ನೆಲ್ಲ ತೆಗೆದುಹಾಕಿ ಸೊ ಅವುಗಳಿಗೆ ಅವುಗಳ ಜಾಗದಲ್ಲಿ ಇರಕ್ಕೆ ಬಿಡಬೇಕು ಸರ್ ನಾವು.
1: ಯಾಕಂದ್ರೆ ಈಗ ಭೂಮಿ ಅನ್ನೋದು ಮನುಷ್ಯನ ಅಷ್ಟೇ ಅಲ್ಲ, ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮಷ್ಟೇ ಹಕ್ಕ ಐತೆ ಅವಕ.
0: ಹೌದು ಸರ್, ನಮ್ಗೆ ಎಷ್ಟು ಹಕ್ಕಿದೆಯೋ ಅವಕ್ಕೂ ಅಷ್ಟೇ ಹಕ್ಕಿದೆ. ಸೊ ಈಗ ಈ ಪರಿಸರ ಒಂದಕ್ಕೊಂದು ತುಂಬಾ ಇಂಟ್ರಿಕೇಟ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ಒಂದಕ್ಕೊಂದು ಡಿಪೆಂಡೆಂಟ್ ಇದೀವಿ ನಾವು. ನಾವಿಲ್ಲಂದ್ರೆ ಅವು ಇಲ್ಲ, ಅವು ಇಲ್ಲಂದ್ರೆ ನಾವಿಲ್ಲ, ಆತರ ಒಂದು ಸಂಬಂಧ ಇದೆ. ಸೊ ಅದನ್ನ ನಾವು ಮರೆತ್ರೆ ಅದು ಮುಂದೆಲ್ಲ ಒಂದಿನ ನಮಗೆ ಕುತ್ತದು. ಸೊ ಅವುಗಳು ಇದ್ರೇನೆ ನಾವು ಬದುಕ್ತೀವಿ. ಸೊ ಅದನ್ನ ನಾವು ಲಕ್ಷ್ಯದಲ್ಲಿ ಇಟ್ಕೊಂಡು ಪಾಲಿಸಿನ ಡಿಸೈನ್ ಮಾಡ್ತೀವಿ ಸರ್.
1: ಸರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅಂದ್ರೆ ಪಟ್ನ ಎಲ್ಲರಿಗೆ ಏನು ಬರುತ್ತೋ, ಕೋಚಿಂಗ್ ತೊಗೋಬೇಕು, ಒಂದು 3-4 ತಿಂಗಳು ಕೋಚಿಂಗ್ ತೊಗೊಂಡ್ರೆ ನಾವೊಂದು ಯಾವುದೋ ಎಕ್ಸಾಮ್ ಪಾಸ್ ಆಗಿಬಿಡ್ತೀನಿ ಅನ್ನೋದು ನಮ್ಮ ಈಗಿನ ಯುವ ಜನತೆ ತಲೆಯಾಗೈತಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೋಚಿಂಗ್ ತೊಗೊಳೋದು ಎಷ್ಟು ಮುಖ್ಯ ಆಗ್ತದೆ?
0: ಈಗ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಸರ್, ಮೊದಲಿಂದಾನೇ ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ.

0: ಇಂಥ ಫೀಲ್ಡ್ಗೆ ಹೋಗ್ಬೇಕು ಅಂತ ಹೇಳಿ. ಸೊ ಅವ್ರೇನ್ ಮಾಡ್ತಾರೆ, ತಮ್ಮ ಪದವಿ, ಸೊ ಆ ದಿನಗಳಿಂದಲೇ ಇದಕ್ಕೆ ಅಧ್ಯಯನ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರ ಪದವಿ ಮುಗಿಸುವ ಅಷ್ಟರಲ್ಲೇ ಸೊ ಒಂದು ಲೆವೆಲ್ಗೆ ಅವರಿಗೆ ಗೊತ್ತಾಗಿರುತ್ತೆ ಎಲ್ಲಾನು. ಸೊ ಅವರು ಹಂಗೆ ಮುಂದುವರಿತಾರೆ, ಯಾವುದು ಕೋಚಿಂಗು ಹೋಗಲ್ಲ. ಇನ್ ಕೆಲವ್ರು ಹೆಂಗ್ ಮಾಡ್ತಾರ ಅಂತಂದ್ರೆ, ಪದವಿ ಮುಗಿದ ತಕ್ಷಣ ನೋಡ್ತಾರಲ್ಲ, ಸೊ ಅಂತವರಿಗೆ ಬೇಕಾಗತ್ತೆ. ಈಗ ಇದು ಒಂದು ಜನರಲ್ ಪೇಪರ್ ಸರ್ ಇದು, ಸೊ ಇಲ್ಲಿ ಯಾವುದು ಸ್ಪೆಸಿಫಿಕೇಶನ್ ಇರೋದಿಲ್ಲ ನಮಗೆ. ಸೊ ಎಲ್ಲಾ ವಿಷಯಗಳು ಹೊಸವು ನಮಗೆ. ಸೊ ನಾವು ಸೈನ್ಸ್ ಗ್ರಾಜ್ಯುಯೇಟ್, ನಾವು ಎಲ್ಲ ಈಗ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಇವನ್ನೆಲ್ಲ ಓದ್ಬೇಕಾಗತ್ತೆ. ಸೊ ಅಂತದ್ರಲ್ಲಿ ಕೆಲವೊಂದ್ಸಲ ನಮ್ಗೆ ಏನ್ ಓದ್ಬೇಕಂತ ಗೊತ್ತಾಗೋದಿಲ್ಲ. ಸೊ ಅಂತದಕ್ಕೆ ನಾವು ಕೋಚಿಂಗ್ ನ ತಗೋಬೇಕು ಸರ್. ಸೊ ಕೋಚಿಂಗ್ ಬೇಕು ಬೇಡ ಅದು ನಮ್ಗೆ ಬಿಟ್ಟದ ಸರ್. ಬಟ್ ತಗೊಂಡಾವಾಗ ನಾವು ಹೆಂಗ್ ಅದನ್ನ ಯುಟಿಲೈಸ್ ಮಾಡ್ಕೊಂತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಕೋಚಿಂಗ್ ನ ಕರೆಕ್ಟ್ ಆಗಿ ಯಾರು ಮಾಡ್ತಾರೆ, ಸೊ ಅಲ್ಲಿಂದ ಏನ್ ಓದ್ಬೇಕು ಏನ್ ಓದಬಾರ್ದು, ಸೊ ಯಾವ ರೀತಿ ಪ್ರಿಪೇರ್ ಆಗ್ಬೇಕಂತ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್.
1: ನೀವು ಕೋಚಿಂಗ್ ತಗೊಂಡಿದ್ರಿ?
0: ನಾನು ಎಲ್ಲೂ ಕೋಚಿಂಗ್ ಹೋಗ್ಲಿಲ್ಲ. ಇವಾಗ ಆನ್ಲೈನ್ ಇರೋದ್ರಿಂದ ಸೊ ಎಲ್ಲಾ ಮಾಹಿತಿ ಗೂಗಲ್, ಯೂಟ್ಯೂಬ್, ಸೊ ಎಲ್ಲಾ ಕಡೆ ಸಿಗುತ್ತೆ ಸರ್. ಬಟ್ ಅದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕಂತ ಹೇಳಿ ಸ್ವಲ್ಪ ಐಡಿಯಾ ಇತ್ತು ನನಗೆ. ಸೊ ಅದರಿಂದ ನನಗೆ ಕೋಚಿಂಗ್ ಹೋಗೋ ನೆಸೆಸಿಟಿ ಎಲ್ಲೂ ಬರಲಿಲ್ಲ ಸರ್ ನನಗೆ.
1: ಸರಿ, ಈಗ ಈ IFS ರಿಸಲ್ಟ್ ಬಂದ ಮ್ಯಾಗ ಕೇಳಿದ ತಕ್ಷಣ ನಿಮ್ಮ ಮನೆಯವರದು ಸ್ನೇಹಿತರದು ರಿಯಾಕ್ಷನ್ ಎಲ್ಲ ಹೆಂಗಿದ್ದು?
0: ನಾನು ಮೊದಲೇ ಹೇಳಿದ್ನಲ್ಲ ಸರ್, ಸಿವಿಲ್ ಸರ್ವಿಸಸ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ, ಅದರದ್ದು ರಿಸಲ್ಟ್ ಒಂದು ತಿಂಗಳ ಮುಂಚೆನೆ ಬಂದಿತ್ತು. ಸೊ ಅದರಲ್ಲಿ ನಾನು ಪಾಸ್ ಆಗಿರಲಿಲ್ಲ. ಸೊ 20 ಮಾರ್ಕ್ಸ್ ಇಂದ ನಂದು ಫೈನಲ್ ಲಿಸ್ಟ್ ಮಿಸ್ ಆಗಿತ್ತು. ಸ್ವಲ್ಪ ಎಲ್ಲರಿಗೂ ಡಿಸಪಾಯಿಂಟ್ ಆಗಿತ್ತು, ನನಗೂ ಕೂಡ ಆಗಿತ್ತು. ಅದಾದ್ಮೇಲೆ ಇದ್ರ ಇಂಟರ್ವ್ಯೂ ಕೊಟ್ಟೆ. ಸೊ ನನಗೆ ಮೊದಲೇ ಸ್ವಲ್ಪ ಹೋಪ್ ಇತ್ತು ಇದ್ರ ಬಗ್ಗೆ, ನಂದೇ ಗ್ರಾಜ್ಯುಯೇಷನ್ ಇದೆ,
1: ಸೊ
0: ವಿಷಯ ಇದೆ, ಪ್ಯಾಷನ್ ಇದೆ ನನಗೆ, ಇದರಲ್ಲೇ ಪೊಟೆನ್ಶಿಯಲ್ ಇದೆ, ಸೊ ಚೆನ್ನಾಗಿ ಆಗುತ್ತೆ ಅನ್ನೋದು ಹೋಪ್ ಇತ್ತು. ಸೊ ಅವ್ರಿಗೂ ಎಲ್ಲ ಹೋಪ್ ಇತ್ತು. ಸೊ ಅದನ್ನ ಕೇಳಿದಾಗ ಎಲ್ಲರಿಗೂ ತುಂಬಾ ಖುಷಿ ಆಯ್ತು, ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಬಟ್ 1 ನಂಬರ್ ಬಂದಿರೋದು ಇನ್ನ ತುಂಬಾ ಖುಷಿ ಆಗಿರೋದು.
1: ಸರಿ ಬಸವರಾಜರೆ, ಈಗ ಈಗಿನ ಯುವಜನತೆ ಯಂಗ್ಸ್ಟರ್ಗಳು ಅವರು ಕೂಡ ನಿಮ್ ತರಾನೇ ಏನು ಅರಣ್ಯ ಸೇವೆಗೆ ಹೋಗ್ಬೇಕಪ್ಪ ಅಂತಂದ್ರ ಯಾವ ರೀತಿ ಪ್ರಿಪರೇಷನ್ ಅವ್ರದ್ದು ಇರಬೇಕಂತ ತಾವು ಹೇಳ್ತೀರಿ?
0: ಇದಕ್ಕೆ ಸರ್, ಒಂದು ನೀವು ಪ್ಯಾಷನ್ ಅಂತ ಆ ಫೀಲ್ಡ್ಗೆ ಒಲವಿದ್ರೆ, ಒಂದು 2 ವರ್ಷ ಕರೆಕ್ಟ್ ಆಗಿ ಒಂದು ಶಿಸ್ತುಬದ್ಧ ಜೀವನ, ಡೆಡಿಕೇಟೆಡ್ ಲೈಫ್ ನ ಕೊಟ್ರೆ ನೀವು, ಒಂದ್ ಪ್ರಯತ್ನ ಆಗದೆ ಇರ್ಬೋದು, ಎರಡನೇದ್ ಆಗದೆ ಇರ್ಬೋದು, ಸೊ ಈ ತರ ನೀವು ಕರೆಕ್ಟ್ ಆಗಿ ಪ್ರಯತ್ನ ಪಟ್ಟವಾಗ ಒಂದೆಲ್ಲ ನಂದು ಅಟೆಂಪ್ಟ್ ಅಲ್ಲಿ ಪಕ್ಕ ಆಗೇ ಆಗುತ್ತೆ ಸರ್. ನಂದು ಮೊದಲ ಪ್ರಯತ್ನದಲ್ಲಿ ಆಗಿಲ್ಲ, 2ನೇ ಪ್ರಯತ್ನದಲ್ಲೇ ಆಗಿದೆ. ಸೊ 1ನೇದು ಹಿನ್ನಡೆ ಬಹಳ ಡಿಸಪಾಯಿಂಟ್ ಆಗಬಾರದು. ಸೊ ಅದನ್ನ ಚಾಲೆಂಜ್ ಆಗಿ ತಗೊಂಡು ಯಾರು ಮುಂದುವರಿತಾರೋ ಎಲ್ಲರಿಗೂ ಒಂದು ಅವಕಾಶ ಇದೆ ಸರ್ ಇದರಲ್ಲಿ.
1: ಸೋಲೆ ಗೆಲುವಿನ ಮೆಟ್ಟಿಲ್ ಅಂತ ಹೇಳ್ತೀರಿ ಸರ್. ಸರಿ ಬಸವರಾಜರೇ, ಇದುವರೆಗೂ ನಮ್ಮ ಆಕಾಶವಾಣಿ ಜೊತೆ ತುಂಬಾ ಸವಿವರವಾಗಿ ನಿಮ್ಮೆಲ್ಲ ಮಾಹಿತಿಯನ್ನು ಹಂಚ್ಕೊಂಡು ಬಂದ್ರಿ. ಆಕಾಶವಾಣಿಗೆ ಬಂದಿದ್ದು ಸಂದರ್ಶನ ಭಾಗಿಯಾಗಿದ್ದು ಹೆಂಗ ಅನಿಸ್ತು ನಿಮಗೆ?
0: ನನಗೆ ತುಂಬಾ ಖುಷಿ ಆಯ್ತು ಆಕಾಶವಾಣಿಗೆ ಬಂದಿರೋದು. ಮೊದಲೇ ಹೇಳ್ದಂಗೆ ನನಗೆ ಆಕಾಶವಾಣಿ, ನಾನು ಚಿರಪರಿಚಿತ. ಮನೇಲೆಲ್ಲ ಕರೆಂಟ್ ಇಲ್ದಾವಾಗ ಕೆಲವೊಂದ್ಸಲ ಕ್ರಿಕೆಟ್ ಮ್ಯಾಚ್ ಕಾಮೆಂಟ್ರಿನೂ ಕೇಳಿದೀವಿ. ಸೊ ಮುಂಜಾನೆ 7:30 ಬರೋ ನ್ಯೂಸು ಕೇಳಿದೀವಿ, ಮಧ್ಯಾಹ್ನ ಕೇಳಿದೀವಿ, ಹಾಡು ಕೇಳ್ತೀವಿ. ಯಾವಾಗ ಟಿವಿ ವರ್ಕ್ ಆಗಲ್ಲ, ನಮ್ ತಂದೆಯವ್ರು ಮೊನ್ನೆ ರೇಡಿಯೋ ತಗೊಂಡ್ಬಂದು ಮನೇಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ಬಂದಿರೋದು ಇನ್ನ ತುಂಬಾ ಖುಷಿ ಆಗುತ್ತೆ ಸರ್.
1: ಸರಿ ಬಸವರಾಜ್ ಅವರು, ನೀವು ಕೂಡ ನಮ್ಮ ಆಕಾಶವಾಣಿ ಬಂದು ನಮಗೂ ಕೂಡ ಬಹಳ ಖುಷಿ ಆಯ್ತು. ಇನ್ನ ಈಗೇನು ಈಗ ಒಂದು ಒಳ್ಳೆ ಹುದ್ದೆಯನ್ನು ತಾವು ಅಲಂಕರಿಸಿದ್ರಿ, ಈಗ ತಗೊಂಡಿದ್ದೀರಿ, ಇದಾದ್ಮೇಲೆ ಹೊಸ ಯೋಜನೆಗಳು ಅಂತ ಏನದಾವ, ಇನ್ನು ಮುಂದೆ ಏನು ಯೋಜನೆಗಳು ಅದಾವ ನಿಮ್ಮ?
0: ಆಕ್ಚುಲಿ ಇನ್ನೇ ಸ್ಟಾರ್ಟ್ ಆಗೋದು ಸರ್ ನಮ್ದು, ಇದು ಒಂದು ಕ್ವಾಲಿಫಿಕೇಶನ್ ಅಷ್ಟೇ ಇವಾಗ. ಸೊ ಈಗ ಕ್ವಾಲಿಫೈ ಆಗಿದ್ದೀವಿ ನಾವು ಪಬ್ಲಿಕ್ ಸರ್ವಿಸಿಗೆ. ಸೊ ಇದಾದ್ಮೇಲೆ ಇವಾಗ 2 ವರ್ಷ ಟ್ರೈನಿಂಗ್ ಆದ್ಮೇಲೆ ನಮ್ಮನ್ನ ಮತ್ತೆ ನಮ್ಮ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕ್ತಾರೆ ಸರ್. ಸೊ ಅವಾಗ ನಾನು ಈಗ ಗ್ರಾಜ್ಯುಯೇಷನ್ ಅದರಲ್ಲಿ ಮುಗಿಸಿರೋದ್ರಿಂದ ಸೊ ನನಗೆ ಸ್ವಲ್ಪ ಅನುಭವ ಇದೆ ಈ ಫೀಲ್ಡ್ ಹೆಂಗೆ ಏನು ಅಂತೇಳಿ, ಏನು ಮಾಡ್ಬೋದು, ಯಾವ ರೀತಿ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಸ್ಪಂದಿಸ್ಬೋದು ಅಂತ ಹೇಳಿ. ಸೊ ಈಗ ಹೇಳ್ಬೇಕಂತಂದ್ರೆ ಇನ್ನು ರಿಸಲ್ಟ್ ಬಂದು 2 ದಿನ ಆಗಿರಲಿಲ್ಲ. ಸೊ ಆವಾಗ್ಲೇನೆ 2 ಕಾಲ್ ಬಂದಿತ್ತು ನನಗೆ, ಈ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್, ಮಾನವ ವನ್ಯಜೀವಿ ಸಂಘರ್ಷ ಅಂತೇಳಿ. ಸೊ ಅದಕ್ಕೆ ಆ ಪ್ಯಾಷನ್ ನಂಗಿದೆ. ಸೊ ಅದ್ರ ಮೇಲೆ ನಾನು ವರ್ಕ್ ಮಾಡಿ ಯಾವ ರೀತಿ ವನ್ಯಜೀವಿಯನ್ನ ಬೆಳೆಸಬಹುದು, ಕಾಪಾಡ್ಕೋಬಹುದು, ಅರಣ್ಯ ನಾಶವನ್ನ ತಡೆಗಟ್ಟಬಹುದು, ಫಾರೆಸ್ಟ್ ಕವರ್ನ ಇಂಪ್ರೂವ್ ಮಾಡಬಹುದು. ಸೊ ಎಲ್ಲಾನು ಒಟ್ಟಾರೆ ಹೇಳಬೇಕಂದ್ರೆ ಈ ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜ್ಗೆ ಹೆಂಗೆ ನಾವು ರೆಡಿ ಇರಬೇಕು, ಈ ತರದ್ರಲ್ಲಿ ನಾವು ಹೆಂಗ್ ಮುಂದುವರಿಬಹುದು ಅನ್ನೋದು ನನ್ನ ಒಂದು ಆಸೆ ಸರ್ ಇವಾಗ.
1: ಸರಿ ಬಸವರಾಜರೇ, ಏನ್ ನಿಮ್ಮೆಲ್ಲ ಆಸೆಗಳಿದಾವಲ್ಲ ಅವೆಲ್ಲ ಆದಷ್ಟು ಬೇಗ ಈಡೇರ್ಲಿ, ಒಬ್ಬ ಉತ್ತಮ ಅಧಿಕಾರಿಯಾಗಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಸೇವೆಯನ್ನು ಕೊಡ್ರಿ ಅಂತೇಳಿ ನಮ್ಮ ನಿಲಯದ ಪರವಾಗಿ ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು.
0: ತುಂಬಾ ತುಂಬಾ ಧನ್ಯವಾದಗಳು ಸರ್, ಖುಷಿ ಆಯಿತು ಆಕಾಶವಾಣಿಯಲ್ಲಿ ಮಾತಾಡಿದ್ದಕ್ಕೆ ನನಗೂ ಕೂಡ.
2: ಇದುವರೆಗೆ UPSC ಯ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದ ಅಥಣಿಯ ಸವದಿ ಗ್ರಾಮದ ಬಸವರಾಜ್ ಕೆಂಪವಾಡ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.

0: ಇವರನ್ನ ಸಂದರ್ಶಿಸಿದವರು ಮುತ್ತುರಾಜ್ ಯಲಗಟ್ಟಿ. ಸಂಕಲನ ಶಿದರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
5: ಏನಕ ಗಾದೆ ಮಾತುಗಳು ಪುಸ್ತಕ ಏನು ಓದ್ಲಾತಿಲ್ಕ?
6: ಹಾ, ಗಾದೆ ಮಾತುಗಳು ಓದಕತ್ತೀನಿ ನೋಡು. ಏನು ಗಾದೆ ಮಾತುಗಳಪ್ಪ, ಏನು ಇವು ಸುಳ್ಳಾಗವಲ್ಲ ನೋಡು. ಖರೆ ನೋಡು,
5: ಇವು ಸುಳ್ಳಾದ್ರು ಗಾದೆ ಸುಳ್ಳಾಗದ ಮಾತೇ ಐತಲ್ಲ
6: ನೋಡು. ಹೆಂಗ
5: ಅದು ಮನಸ್ಸಿದ್ದರೆ ಮಾರ್ಗ, ಉಂಡು ಹೋದ ಕೊಂಡು ಹೋದ, ಏನನಗ ಸಾಕಷ್ಟು ಗಾದೆ ಮಾತುಗಳ ನಮ್ಮ ಜೀವನದು.
6: ನಮ್ಮ
5: ಮನುಷ್ಯರ ಸಹಜ ಯಾರು ಅನುಭವಗಳೆಲ್ಲಕ ತಮ್ಮ ಅನುಭವದಿಂದ ಎಲ್ಲ ನಮ್ಮ ಏನ್ ಪ್ರಪಂಚದಾಗ ನಡೀತೈತಲ್ಕ ನಮ್ಮ ಜೀವನಕ್ಕೆ ದಾರಿ ದೀಪಕವ ಎಲ್ಲ ಹೇಳಿ ಹೋಗ್ಬಿಟ್ಟಾರಕ. ಅದು
6: ಹೆಂಗ ಹೇಳ್ಯಾರ ನೋಡು,
5: ಸ್ವಭಾವ ಏನಿರ್ತ ನಮ್ಮ ಜೀವನದಾಗ ಹೆಂಗಿರ್ಬೇಕು ಎಲ್ಲ ಹೇಳಿದ್ರು.
6: ಗಾದೆ ಮಾತು ಒಂದ್ ಸ್ವಲ್ಪ ಸುಳ್ಳಾಗಕ್ ಸಾಧ್ಯತೆ ನೋಡು.
5: ಏನೇನಿಲ್ಲ,
6: ಅದು ಏನು ಶಿವನ ರೇಖೆ ಲಕ್ಷ್ಮಣ ರೇಖೆ ಹಾಕಿದಂಗ ನೋಡೋದು, ಅಷ್ಟು ಸತ್ಯ ನೋಡು. ಮನಸ್ಸಿನಂತೆ ಮಹಾದೇವ ಒಂದೇ ಮಾತ, ಮಹಾದೇವ ಎಲ್ಲದನ ನಮ್ಮ ಮನಸ್ಸೊಳಗೆ ಅಂದ್ರ ನಾವೇ ಮಹಾದೇವನೇ ಅಲ್ಲಿ ಅಂತ ಇದ್ದು ಮೂರಾಗ ಕದ್ದವ್ರು ಯಾರಂತ ನೋಡು. ಅದನ್ನು ಕರಿನೇ, ಅದು ತುಂಬಿದ ಕೊಡ ತುಳುಕದಿಲ್ಲ ಎಷ್ಟು ಸತ್ಯ. ಆಮೇಲೆ ನಮ್ಮ ಜೀವನಕ್ಕೆ ಎಷ್ಟು ಸಮೀಪ ಅದಲ್ಲ ನಮ್ಮ ದಿನನಿತ್ಯದ ಇದ್ರೊಳಗ ಪ್ರತಿಯೊಂದು, ನಮ್ಮ ಸ್ವಭಾವ ಆಯ್ತು, ನಮ್ಮ ಇರುವಿಕೆ ಆಯ್ತು, ನಡವಳಿಕೆ ಆಯ್ತು, ಎಷ್ಟರ ಅವರು ಜೀವನ ಕಂಡಾರ ಅಂತಾನೆ. ಅಷ್ಟು ಪರ್ಫೆಕ್ಟ್ ಬರಿಬೇಕಂದ್ರ ಅವರು
5: ಇದು ಹೆಂಗ ಬಹುಶಃ ಅವರು ತಮ್ಮ ದಿನದ ಜೀವನದಾಗ ಎಷ್ಟೋ ಮಂದಿ ನೋಡಿರ್ತಾರ ಅವ್ರ ಸ್ವಭಾವ ತಿದ್ದಲಾಕ ಪ್ರಯತ್ನ ಪಟ್ಟಿರ್ತಾರ ಅವ್ರಿಗೆ.
6: ನೋಡು, ಆಳಾಗಿ ದುಡಿ ಅರಸಾಗಿ ಉಣ್ಣು, ಇದೆಷ್ಟು ಖರೆ. ನಾವೆಷ್ಟು ಆಳಾಗಿ ದುಡಿತೀವಿ ಅಷ್ಟು ನಾವು ಅರಸರಂಗಿರಕ್ ಸಾಧ್ಯ.
5: ಭವಿಷ್ಯ ದುಡಿದ್ರೆ ಆರೋಗ್ಯ ಚಂದ ಇರ್ತೈತಕ್ಕ, ಇಲ್ಲಿ ಆರ್ಥಿಕವಾಗಿ ನಾವು ಬೆಳಿತೀವಿ.
6: ಕೈ ಕೆಸರಾದ್ರೆ ಬಾಯಿ ಮೊಸರು, ಇಲ್ಲಂದ್ರೆ ಏನದ ಹೇಳ, ಕಾಯಕವಿ ಕೈಲಾಸ.
5: ನಮ್ಮ ಹಿರಿಯರು
6: ಬಹಳ
5: ಒಂದು ಎಲ್ಲ ಈ ಮುಂದಿನ ಪೀಳಿಗೆಗೆ ಈ ಗಾದೆ ಮಾತುಗಳು ಹಾಕ್ಲಕ್ಕ ಜನಪದ ಗೀತೆಗಳು ಎಲ್ಲ ಈ ರೀತಿ ಕೊಟ್ಟು ಹೋಗ್ಯಾರಕ್ಕ. ಅವು ಅವ್ರಿಗೆ ಒಂದು ನಮಸ್ಕಾರ ಹೇಳಬೇಕಾಗ, ಕೂಡ್ಕೊಂಡು ನಮಸ್ಕಾರ ಎಷ್ಟಿದ್ರು ಅವ್ರ ನೆನಪು ಧನ್ಯವಾದಗಳನ್ನು ಸಾರಂಗಿಲ್ಲ.
6: ಹೌದು, ಇನ್ನೋಡು ಆನಂದ್ ಇಲ್ಲಿ ನೋಡು, ಸಾವಿರ ಕುದುರೆ ಸರದಾರ ಮನಿ ಹೆಂಡತಿ ಮುಂದೆ ಪಿಂಜಾರ
5: ಪಿಂಜಾರ ನೋಡು.
6: ನೀನು ಹಂಗೆ ಇದ್ದಿ ಏನ್ ಮತ್ತ
5: ಕರೆ ಹೇಳಬೇಕು? ಹಂಗೆ ಎಲ್ಲ ಗಡಸರು ಹಂಗೆ ಇರ್ತಾರಕ್ಕ, ದೊಡ್ಡ ದೊಡ್ಡ ಆಫೀಸರ್ ಹಂಗೆ ಇರ್ತಾರ, ಡಿ ಸಿ ಪ್ರಧಾನಮಂತ್ರಿನು
6: ಎಲ್ಲರಂತೆ.
5: ಮೊನ್ನೆ ಒಮ್ಮೆ ಫ್ರಾನ್ಸ್ ಪ್ರಧಾನಮಂತ್ರಿ ಅವ್ನು ಹೆಂಡತಿ ಅವ್ನು ತೀರ್ಲತ್ತಕ್ಕ ಎಲ್ಲರನ್ನಾಗ ತೀವ್ರದಾಗ ಅದು ಹಿಂದಿದ್ದವ್ರ ಆಶ್ಚರ್ಯ ಆಗಿರಕ. ಫ್ರಾನ್ಸ್ ಪ್ರಧಾನಮಂತ್ರಿ ಗತಿನೇ ಹಿಂಗ ಆಗ್ಬೇಕಾದ್ರೆ ಪ್ರಜೆಗಳ ಹೆಂಗ ಅಂತ ಇದೊಂದು ಹಾಸ್ಯ ಲೇಖನ ಪ್ರಸಾರ ಆಗಿತ್ತ ಪತ್ರಿಕೆದಾಗ ಓದಿದ್ದೆ ನಾ. ಅಂದ್ರೆ ಒಂದು ಹೆಣ್ಮಕ್ಳ ಹೆಂಗ ಅತ್ತಕ ಹೆಣ್ಮಕ್ಳ ಮಹತ್ವ
6: ಇಲ್ಲ, ಎಷ್ಟೇ ನೀವು ಮಾತು ಕೇಳಂಗಿಲ್ಲ ಅಂತ ಅವ್ರು ಗಂಡ್ಮಕ್ಳು ತೋರಿಸ್ಕೊಟ್ರು ಕಡೆಗೆ ಅವ್ರು ನಮ್ಮ ಮಾತೆ ಕೇಳಿರ್ತಾರೆ.
5: ಇಲ್ಲಿ ಬಗ್ಲೇಬೇಕ, ಹೊರಗೆ ಇದ್ರು ಹೋಮ್ ಮಿನಿಸ್ಟರ್ ಇವರೇಕ, ಹೊರಗೆ ಇವರು ಹೋಮ್ ಮಿನಿಸ್ಟರ್
6: ಒಳಗೆ. ಹಂಗಾಗಿ ಏ ಬಾ ಚಲೋ ಚಲೋ ಅದಾವ ಬಿಡು, ಹಿಂಗೆ ನಕ್ಕೊಂತ ಕುಂತಳದೇ ಆಗ್ತದೆ ಬಿಡು, ನಾವು ಓದಕತ್ತಂದ್ರೆ ಹಿಂಗೆ ಕೂತ್ ಬಿಡ್ತೀನಿ ಬಾ. ಮತ್ತೆ
5: ಯಾವಾಗಿಂದ ಇದು ಗಾದೆ ಮತ್ತು ಪುಸ್ತಕ ತರಿಸಿದಿರ?
6: ತರಿಸಿದ್ದೆ, ಹಿಂಗೆ ಸಿಕ್ತು ಅಲ್ಲಿ ಲೈಬ್ರರಿ ಒಳಗೆ ಸಿಕ್ತು. ನೋಡರೆ ನೋಡೋಣ ಮತ್ತೇನೇನು ಅದಾವ ಅಂತ, ಒಂದರೆ ಅದ್ರೊಳಗೆ ಏನಾರು ಹುಸಿ ಹೋಗ್ತದೇನೋ ಅಂದ್ರೆ ತಪ್ಪಾಗಬಹುದೇನಂತ ನೋಡಕತ್ತೀನಿ. ಯಾವುದು ಹುಸಿ ಹೋಗಕ್ ಸಾಧ್ಯ ಇಲ್ಲ,
5: ಸಾಧ್ಯ ಇಲ್ಲ.
6: ಇದು ಅಷ್ಟು ಸತ್ಯವಾದ ಮಾತುಗಳು.
5: ಅದು ಅವಾಗಿಂದ ಸರ್ವಕಾಲಿಕ ಅಂತಾರಲ್ಲ ಗಾದೆ ಮಾತುಗಳು,
6: ಸತ್ಯ
5: ಆ ಕಾಲಕ್ಕೆ ಅನ್ವಯಿಸಂಗಿಲ್ಲ ಈ ಕಾಲದಲ್ಲಿ, ಭವಿಷ್ಯದಾಗ ಇಲ್ಲಕ. ಎಲ್ಲಾರು ಜನರ ಸ್ವಭಾವ ಚೇಂಜ್ ಆಗ,
6: ಸರ್ವಕಾಲಕ್ಕೂ ಸರ್ವರಿಗೂ
5: ಎಲ್ಲರಿಗೂ ನಮ್ ಇಳಿದ ಎಲ್ಲರಿಗೂ ಬರ್ತಕ್ಕ
6: ಏನು
5: ಓದ್ಬೇಕಾಗ ಉಪ್ಳಿಗೆ ಅಲ್ಲಿ ಎಲ್ಲ. ಈಗಿನ ಗಾದೆ ಮಾತುಗಳು ಮತ್ತೆ ಯಾರು ಮನೆಗೆ ಅತಿ ಮನೆಗೆ ಹೋದ್ರ ಹಾಕ್ ಮಣಿ ನೂಕ್ ಮಣಿ ಯಾಕೆ ಮಣಿ ಅಂತ ಇದು ಗಾದೆ ಮಾತು ನೋಡ್ಲಿಕ್ಕೆ ಎಷ್ಟು ಚಂದ ಐತಿ. ಅತಿ ಇನ್ನೊಬ್ಬರು ಮನೆಗೆ ಮಾತು ಮಾತಿಗೆ ಒಂಥರ ಮರ್ಯಾದೆ.

0: ಅದು ಕಡಿಮೆ ಆಗ್ತದೆ. ಇದು ಹೆಂಗೆ ಯಾವ ಒಂದು ಶಬ್ದಗಳು ಪ್ರಾಸಬದ್ಧವಾಗಿ ಕಂಡು ಹಿಡಿದಾರ?
1: ಹೌದೌದು, ನಂಗೆ ಏನು ಗೊತ್ತಾ, ನಂದು ಇದು ಯಾರು ಬರೆದಿರಬೇಕು, ಎಲ್ಲಿಂದ ಹೆಂಗೆ, ಎಲ್ಲಿಂದ ಹುಟ್ಟಿತು, ಯಾವಾಗಿನಿಂದ ಹುಟ್ಟಿತು ಅಂತ ನೋಡಬೇಕಾಗೈತಿ ನಾನು.
0: ಇದು ಹೆಂಗೆ ಅಕ್ಕ, ಬಹುಶಃ ಇದು ಜನಪದ ನಮ್ಮ ಗೀತೆಗಳು ಅದೇ ರೀತಿ ಅಂತೇನಕ್ಕ ಒಬ್ಬರೇ ಇದು
1: ಮಾಡಿದ್ದಾರೆ
0: ಒಮ್ಮೆ ಬೇರೆ ಬೇರೆ ಕಡೆಯಿಂದ ಎಲ್ಲೂ ನಮ್ಮ ಪ್ರಾದೇಶಿಕ ಇಡೀ ಕರ್ನಾಟಕ ಆಗಲಿ ಹಿಂದೆ ಎಲ್ಲೂ ಜನಸಾಮರು ಬೇರೆ ಬೇರೆ ಕಡೆ ಬದುಕ್ತಿರಲ್ಕ ಅಲ್ಲಿ ಜನರ ಸ್ವಭಾವ ಆಗಲಿ ಇವರು ಇರುವಂಥ ವಾತಾವರಣ ಆಗಲಿ ಇದ್ರ ನಂತರ ಅವರು ಅವ್ರಗಳ ಸಂಘರ್ಷ ಅವ್ರಗಳ ಜೀವನ ಮಾಡಿ ಮಾಡಿ ಮಾಡಿ ಅವರ ಅನುಭವಕ್ಕೆ ಬಂದು ಲಾಸ್ಟಿಗೆ ಯಾರೋ ಅದು ಹೇಳಿದಾರಕ್ಕ ಮುಂದಿನವ್ರು ನೆನಪಿಟ್ಕೊಂಡು ನೆನಪಿಟ್ಕೊಂಡು ಇಲ್ಲಿ ತನ ದಾಳ್ಸ್ಯಾರಕ್ಕ ಅದ್ರ ನಂತರ ಅದನ್ನ ಎಲ್ಲ ಒಂದು ಒಟ್ಟಾಗಿ ಸಂಗ್ರಹಿಸಿದ್ದ ಹೇಳಕ್ಕ ಅದು ದೊಡ್ಡ ಮಾತು. ಯಾರು ಮಾಡಿರೋ ಅದು ನಮಗೆ
1: ಈಗ ಎಲ್ಲಾ ಲೇಖಕರು ಈಗ ನಾವು ಅದೇ ನಾನು ಒಂದು ಮಾಡ್ಲೇನ ವಿಚಾರ ಮಾಡಕತ್ತೀನಿ
0: ಮಾಡಕ ಅದಕ್ಕೇನೈತ ಅದು
1: ಅಂದ್ರೆ
0: ನಾ ಎಷ್ಟೋ ಈಗ ಬೆಳಕಿಗೆ ಬರಲಾರ್ದ ಎಷ್ಟೋ ಅದಾವ
1: ಅದು ಒಂದ್ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮಾಡಿ ಒಂದೊಂದು ಗಾದಿ ಮಾತಿಗ ಹಂಗ ಆತರ ಏನ್ರಿ ಬರೀಲೇನು ಅಂತ ವಿಚಾರ ಮಾಡಕ. ಆದ್ರೆ ಇದ್ರ ಮೂಲ ಎಲ್ಲದ ತೆಗೆಯೋದದ ನನಗ
0: ಸಿಕ್ಕ ಇದು ಮಾಡ್ಬಿಡಕ್ ಅದಕ್ಕೇನಿಲ್ಲ
1: ಅಂದ್ರೆ ಯಾವಾಗಿನಿಂದ ಶುರು ಆಯ್ತು ನೀ ಹೇಳ್ದಂಗ ಎಲ್ಲಾರು ಬೇರೆ ಬೇರೆಯವ್ರು ಹೇಳಿದ್ದಕ್ಕೆ ಸೇರಿಸಿ ಅದ ಬಿಡು ಅದು ಅಂದ್ರೆ ಅದು ಯಾರು ಮೊದ್ಲು ಈ ಗಾದೆ ಮಾತುಗಳನ್ನು ಗಾದೆ ಯಾಕಂದ್ರು ಗಾದೆ ಅಂತ ಯಾಕಂದ್ರು
0: ಅದು ಶಬ್ದದ ಅರ್ಥ ನಂಗೆ ಅದು ತಿಳ್ಕೊಬೇಕಾಯ್ತು ಗಾದೆ ಅಂದ್ರೆ ಏನು ಅಂತ.
1: ಗಾದೆ ಮಾತು ಯಾಕಾಯ್ತು ನೋಡು ನನಗೂ ಗೊತ್ತಿಲ್ಲ ನೋಡು
0: ಅದು ಶಬ್ದ ಅರ್ಥ ಏನು ಗೊತ್ತಿಲ್ಲ ಆದ್ರೆ ಏನು ನಾವೇನ್ ತಿಳ್ಕೊಬೇಕ ಈ ಒಳಗ ಏನದ ಅರ್ಥ ಮೇಲಿನ ಅರ್ಥ ಮೇಲಿನ ಅರ್ಥ ಬೇರೆ ಈಗ ಒಳಗಿನ ಅರ್ಥ ಬೇರೆ ಇರ್ತಾವ ಇದೊಂದು ಗಾದೆ ವಿಚಿತ್ರ ಇದೆ ಅಕ್ಕ. ಇದ್ ನೋಡಕ ಇಲ್ಲಿ ಸಾಲಕ್ಕೆ ಸಂಬಂಧಿಸಿದ ಗಾದೆಗಳು ಇಲ್ಲಿ ನೋಡಕ ಒಂದು ಇದೇ ಐತ್ ನೋಡಕ್ ಪೇಜ. ಸಾಲ ಅಂದ್ರೆ ಶೂಲ, ಕಾಲ ಅಂದ್ರೆ ಯಮ, ಸಾಲಗಾರ ಸುಮ್ಮನಿದ್ದರೂ ಸಾಕ್ಷಿದಾರ ಸುಮ್ಮನಿರ್ಲಾರ.
1: ಹೌದು,
0: ಸಾಲಗಾರನ ಮನೆಗೆ ಸೌದೆ ಹೊತ್ತರೆ ಮೇಲಣ ಬಡ್ಡಿಗೆ ಸಮವಾಯಿತು, ಸೆಟ್ಟಿ ಸಾಲ ಸತ್ತ ಮೇಲೆ ತಿಳಿಯಿತು. ನೋಡಕ ಚರ್ಮ ಹೋದ್ರೂ ಪರವಾಗಿಲ್ಲ ಕಾಸು ಹೋಗಬಾರದು ಎಂದಂತೆ.
1: ನೋಡು
0: ಇಷ್ಟೆಲ್ಲ ನೋಡಕ ಮನುಷ್ಯದು ಮತ್ತೆ ಯಾವ ಕಾಯಿಲೆ ಹುಟ್ಟಿಗೆ ಸಂಬಂಧಪಟ್ಟಂತೆ ಗಾದೆಗಳು, ಸಾವಿಗೆ ಸಂಬಂಧಪಟ್ಟದ ಗಾದೆಗಳದಾಕ.
1: ಆಮೇಲೆ ನೋಡು ಸಾಲ ಮಾಡಿದ್ರ ಮುಂದಿನ ಜನ್ಮದಲ್ಲಿ ಅವನ ಮನೆ ಆಳಾಗಿ ಹುಟ್ಟಬೇಕಾಗ್ತದಂತ
0: ಕರ್ಮ ಸಂಬಂಧ ಕರ್ಮ ಸಂಬಂಧ ಅದಕ್ಕೆ ಯಾರು
1: ಅದನ್ನು ಗಾದೆನೇ ಅದ
0: ಗಾದೆ ಗಾದೆ
1: ಮುಂದಿನ ಜನ್ಮದಲ್ಲಿ ಆಳಾಗಿ ಹುಟ್ಟು ಅಂತ
0: ನಮ್ಮ ವಚನಕಾರರು ಹೇಳ್ಯಾರ. ಹಿಂಗಾಗಿ ಯಾರ್ದು ನಾವ್ ಇಟ್ಕೋಬಾರ್ದು. ಹಳೆ ಕಾಲದಾಗ ಹೆಂಗಿತ್ತಕ್ಕ ನಮ್ಗೆ ಏನು ಜೋಳ ಬೇಕಾಗಿತ್ತಂದ್ರೆ ನಮ್ಮ ಕಡೆ ಹಣ್ಣು ಹಂಪಲ ಆಗಲಿ ಕಾಳು ಕಳೆ ಆಗಲಿ ಬೇರೆಯವ್ರು ಕೊಟ್ಟರೆ ಅವ್ರು ನಮ್ಗೆ ಅದು ಬೇಕಾದಂತ ಕೊಡ್ತಾರೆ.
1: ಆ ರೀತಿನೂ ಸಾಲ ತಗೋತಿದ್ರು ಅವಾಗ ಅವರು
0: ಸಾಲ
1: ಇಲ್ಲದವರು ಆ ಟೈಮ್ ಒಳಗೆ ಆ ರೀತಿಯಾಗಿ ಸಾಲ ತಗೋತಿದ್ರು.
0: ಹೌದು,
1: ಒಟ್ಟು ಯಾರ ಕಡೆ ಇಸ್ಕೊಳ್ಳೋದು ತಪ್ಪೇ ಅಲ್ಲ,
0: ಇಸ್ಕೊಳ್ಳೋ
1: ಸಾಲ ಆದಷ್ಟು ಮಾಡಬಾರ್ದು ನಾವು
0: ಮಾಡಬಾರ್ದಕ್ಕ. ಮತ್ತೇನಕ್ಕ ಅದು ಮಾತು ಕೊಟ್ಟಂಗ ಕೊಡ್ಲೇಬೇಕಕ್ಕ, ಮಾತು ಉಳಿಸ್ಕೋಬೇಕು. ಮೊದಲ ಹೆಂಗಕ್ಕ ಕೊಟ್ಟ ಮಾತು ತಪ್ಪಿದ್ರೆ ಪ್ರಾಣ ಕಳ್ಕೋತಿರ್ಕ ಮಂದಿ ಸಾವಿಗೆ ಸಮಾನ ಅಂತಿದ್ರು. ಈಗಿಲ್ಲ ಮಾತು ಕೊಡ್ತಾರ ತಪ್ಪತ್ತಾರ ಅದು ಒಂದು ಈ ಕಲಿಗಾಲದಾಗ ಹಂಗೆ ಆಗ್ಬಿಟ್ಟಿದ್ರು.
1: ಬಾಣ ಕೊಟ್ಟ ಮಾತು ಹೊಳೆ ಬರಂಗಿಲ್ಲ
0: ಬರಂಗಿಲ್ಲ ಅಂತಾರೆ. ಹೌದು,
1: ಅಷ್ಟು ಅವಾಗೆಲ್ಲ ನಡ್ಕೋತಿದ್ರು.
0: ತಾಕ ಇವತ್ತೊಂದು ಸ್ವಲ್ಪ ಓದ್ತಿನತ್ತನ ಓದಿ ಅದು ಗಾದೆ ಒಂದು ಓದಿ ಮತ್ತೆ
1: ಗಾದೆ ತಂದ್ಕೊಡ್ತೀನಿ. ಅಂದ್ರೆ ಜೀವನದ ಅನುಭವ ನೀತಿ ಮತ್ತು ವಿವೇಕವನ್ನು ಸಂಕ್ಷಿಪ್ತ ಆಕರ್ಷಕ ಮತ್ತು ಅಲಂಕಾರಿಕ ನುಡಿಗಟ್ಟಿನಲ್ಲಿ ಕಟ್ಟುವುದೇ ಜನಪದದ ಗಾದೆ ಮಾತು ವಾಕ್ಯಗಳು ಅಂತ ಹೇಳ್ತಾರೆ.
0: ಗಾದೆ ಮಾತಿನ ಅರ್ಥ,
1: ಗಾದೆ ಮಾತಿನ ಅರ್ಥ ಅಂದ್ರ ಜೀವನದ ಅನುಭವ ನೀತಿ ಮತ್ತು ವಿವೇಕವನ್ನು ಸಂಕ್ಷಿಪ್ತ ಆಕರ್ಷಕ ಮತ್ತು ಅಲಂಕಾರಿಕ ನುಡಿಗಟ್ಟುಗಳನ್ನು ಹೇಳುವ ಜನಪದ ವಾಕ್ಯಗಳೇ ಗಾದೆ ಮಾತುಗಳು ಅಂತ ನೋಡು. ಇಲ್ಲಿ ಅದೇ ಐತಿ, ಅದ್ರ ವ್ಯಾಖ್ಯಾನ ಐತಿ ನೋಡು, ಎಷ್ಟು ಕರೆಕ್ಟ್ ಅದಲ್ಲ ನೋಡು. ಹಿಂಗ ಏನ್ ಬಿಡಪ್ಪ ಮಾತಾಡಕ್ ಕೂತ್ರ ಟೈಮೇ ಸಾಲಂಗಿಲ್ಲ.
0: ಮಾಡ್ತಬಾರಪ್ಪ
1: ಬಾ, ನೀ ಏನ್ ಚಾ ಕಿಡದೊಡ್ದಪ್ಪ ಮಾಡ್ತೀನಿ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಸವಿತಾ ದೇಶ್ಮುಖ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೆಳಗ್ರೆ ಕಾರ್ಯಕ್ರಮದ ನಿಯಮಗಳು. ನಿಯಮ 1, ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ 2ನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬರದೇ ಇದ್ದರೆ ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು. ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶವಿಲ್ಲ. ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿರಿ.

ಹಲೋ, ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ, ಹಲೋ, ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ, ನಮಸ್ತೆ.

0: ಹಲೋ ಹಲೋ,
1: ಹಾಂ ನಮಸ್ಕಾರ ರೀ.
0: ನಮಸ್ತೆ, ಯಾರು ಎಲ್ಲಿಂದ ರೀ?
1: ನಾವು ಈರನಗೌಡ.
0: ಈರನಗೌಡ ಅವರು ಎಲ್ಲಿಂದ? ಈರನಗೌಡ್ರ
1: ಇಲ್ಲ, ವಿಜಯಪುರ.
0: ವಿಜಯಪುರದಿಂದ. ಮೊದಲ ಪ್ರಶ್ನೆ
1: ಹೇಳಿ ಸರ್,
0: ರ್ಯಾಡಿಕಲ್ ಹ್ಯುಮನಿಸಂ ಸಂಘದ ಸಂಸ್ಥಾಪಕರು ಯಾರು?
1: ರ್ಯಾಡಿಕಲ್ ರೀ,
0: ಹೌದು ರೀ, ರ್ಯಾಡಿಕಲ್ ಹ್ಯುಮನಿಸಂ ಸಂಘದ ಸಂಸ್ಥಾಪಕರು ಯಾರು ಅನ್ನೋದು ಪ್ರಶ್ನೆ. ಕೇಳಿರಿ ಈ ಸಂಘದ ಹೆಸರನ್ನ.
1: ರೆಡಿಕಲ್

0: ಹೇಳಿ ಸರ.
1: ಹ್ಮ್, ಬಟ್ ನೆನಪಿ ಬರವಲ್ತು.
0: ನೆನಪಿ ಬರಲ್ ರೀ.
1: ಹಲೋ,
0: ಸ್ವಲ್ಪ
1: ಕ್ಲೂ ಅದೇನಿಲ್ರಿ, ನೇರ ಪ್ರಶ್ನೆಗೆ ನೇರ ಉತ್ತರ.
0: ಹ್ಮ್
1: ಹ್ಮ್, ಹೇಳಬೇಕು ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದ.
0: ಅಂದ್ರೆ
1: ಹಲೋ, ಇಲ್ಲ ನೀವು ಮಾತಾಡೋದು ನಮಗೆ ಸ್ಪಷ್ಟವಾಗಿ ಕೇಳಿಸಕತ್ತಿಲ್ಲ.
0: ವಿಚಾರ ಮಾಡ್ತೇನೆ.
1: ಓಕೆ, ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದು. ಧನ್ಯವಾದ ಕರೆ ಮಾಡಿದ್ದಕ್ಕೆ.

ಕೆಲವರೆ ನೀವು ಕೇಳಾಕತ್ತೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿರಿ, ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿರಿ.

101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳುವ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿ.

0: ಹಲೋ
1: ಸರ್, ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
1: ಸರ್, ಸುರೇಶ್ ಮಾತಾಡ್ತೀರಿ, ಕೊಪ್ಪಳ ಜಿಲ್ಲೆ ಅಳವಂಡಿಂದ.
0: ಅಳವಂಡಿಯಿಂದ ಸುರೇಶ್ ಅವ್ರು ಮಾತಾಡಕತ್ತೀರಿ. ಸುರೇಶ್ ಅವರಿಗೆ ಮೊದಲ ಪ್ರಶ್ನೆ
1: ಕೇಳಿ ಸರ್.
0: ರ್ಯಾಡಿಕಲ್ ಹ್ಯುಮನಿಸಂ ಸಂಘದ ಸಂಸ್ಥಾಪಕರು ಯಾರು?
1: ರ್ಯಾಡಿಕಲ್ ಸರ್?
0: ಹೌದ್ರಿ, ರ್ಯಾಡಿಕಲ್ ಹ್ಯುಮನಿಸಂ ಸಂಘದ ಸಂಸ್ಥಾಪಕರು ಯಾರು ಅನ್ನೋದು ಪ್ರಶ್ನೆ. ಹಲೋ
1: ಸರ್,
0: ಹೇಳ್ತೀರಿ ಉತ್ತರ?
1: ಹೌದು ಸರ್.
0: ಸಮಯ ಆಗ್ತಾ ಇದೆ. ಹೇಳ್ರಿ.
1: ಎಮ್ ಎನ್ ರಾಯ್.
0: ಎಮ್ ಎನ್ ರಾಯ್, ಮನವೇಂದ್ರನಾಥ್ ರಾಯ್ ಅನ್ನೋದು ಉತ್ತರ. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಸುರೇಶ್ ಅವರಿಂದ. ಎರಡನೇ ಪ್ರಶ್ನೆ, ದಿಹಾಂಗ್ ದಬಾಂಗ್, ಗಂಗಾಧರ್, ಸುಧನ್ ಸಿರಿ ಇವು ಯಾವ ನದಿಯ ಉಪನದಿಗಳಾಗಿವೆ?
1: ದಿಹಾಂಗ್,
0: ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ, ರಿಪೀಟ್ ಮಾಡುವಂಗಿಲ್ಲ. ದಿಹಾಂಗ್ ದಬಾಂಗ್, ಗಂಗಾಧರ್, ಸುಧನ್ ಸಿರಿ ಇವು ಯಾವ ನದಿಯ ಉಪನದಿಗಳಾಗಿವೆ?
1: ಬ್ರಹ್ಮಪುತ್ರ
0: ಅಂತೀರಿ? ಸರಿಯಾದ ಉತ್ತರ ಎರಡು ಪ್ರಶ್ನೆಗಳಿಗೆ. ಮೂರನೇ ಪ್ರಶ್ನೆ ಈಗ, ಸಮಯ ಜಾಸ್ತಿ ತಗೋಬಾರ್ದ್ರಿ, ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ, ರಿಪೀಟ್. 20 ಸೆಕೆಂಡ್ ಇರ್ತದ? 20 ಸೆಕೆಂಡ್ ಇರ್ತದ. ಓಕೆ ಓಕೆ ಓಕೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ರೈಲ್ವೆ ಸಾರಿಗೆ ಎಷ್ಟರಲ್ಲಿ ರಾಷ್ಟ್ರೀಕರಣಗೊಂಡಿತು? ನಿಮ್ಮ ಸಮಯ ಆರಂಭ ಆಗಿದೆ. ಪಕ್ಕದಲ್ಲಿ ಯಾರೋ ಉತ್ತರವನ್ನು ಹೇಳ್ತಾ ಇದ್ರೆ ಅನ್ಕೊಳ್ತೀನಿ ನಾನು. ಏನೋ ಡಿಸ್ಕಷನ್ ನಡೀತಾ ಇದೆ. ಹೇಳಿ.
1: 1951.
0: ಓಕೆ, ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿರಿ. ಇನ್ನು ನಾಲ್ಕನೇ ಪ್ರಶ್ನೆ. ಹಲೋ
1: ಸರ್,
0: ಪ್ರಶ್ನೆ ಗಮನ ಕೊಟ್ಟು ಕೇಳಿ. ನಾಲ್ಕನೇ ಪ್ರಶ್ನೆ ಇದು, ಡಿಸೆಂಬರ್ 2025ರಲ್ಲಿ ಶೂನ್ಯಶ ಶತಕ್ ಏಕ್ ಶತಾಬ್ದಿ ಅಟಲ್ ಭಾರತ್ಗೆ ಈ ಕಾರ್ಯಕ್ರಮವನ್ನು ಎಲ್ಲಿ ಆಯೋಜನೆ ಮಾಡಲಾಯಿತು? ಪ್ರಶ್ನೆ ಇನ್ನೊಂದ್ಸರಿ ರಿಪೀಟ್ ಮಾಡಿಬಿಡ್ತೀನಿ. ಡಿಸೆಂಬರ್ 2025ರಲ್ಲಿ ಶೂನ್ಯಶ ಶತಕ್ ಏಕ್ ಶತಾಬ್ದಿ ಅಟಲ್ ಭಾರತ್ ಕಿ ಈ ಕಾರ್ಯಕ್ರಮ ಎಲ್ಲಿ ಆಯೋಜನೆ ಮಾಡಲಾಯಿತು?
1: ಮಧ್ಯಪ್ರದೇಶದ ಇಂದೋರ್.
0: ಮಧ್ಯಪ್ರದೇಶದ ಇಂದೋರ್ ಇಂದೋರ್ ಅಂತೀರಿ?
1: ಮಹಾರಾಷ್ಟ್ರ.
0: ಹಲೋ,
1: ಮಹಾರಾಷ್ಟ್ರದ ಇಂದೋರ್ ಸರ್.
0: ಮಹಾರಾಷ್ಟ್ರದ ಇಂದೋರ್ ಅನ್ನೋದು ಇಂದೋರ ಸರಿಯಾದ ಉತ್ತರ, ಬಟ್ ರಾಜ್ಯ ಮಾತ್ರ ತಪ್ಪಾದಂಥದ್ದು. ಬಟ್ ಉತ್ತರ ಕರೆಕ್ಟ್ ಕೊಟ್ಟಿರಿ. ಮಧ್ಯಪ್ರದೇಶದ ಇಂದೋರ್ನೊಳಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಡಿಸೆಂಬರ್ 2025ರಲ್ಲಿ. ಈಗ ಐದನೇ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ಇವತ್ತಿನ ಕಾರ್ಯಕ್ರಮದ ವಿಜೇತರಾಗ್ತೀರಿ ತಾವು. ಪ್ರಶ್ನೆ ಹಿಂಗದ್ರಿ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮತ್ತು ಆ ಪದಕ್ಕೆ ಸಂಬಂಧಿಸಿದ ಷರತ್ತುಗಳನ್ನು ಸಂವಿಧಾನದ 8ನೇ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಹಲೋ
1: ಸರ್,
0: ಪ್ರಶ್ನೆ ಇನ್ನೊಂದು ಸರಿ.
1: ಹೌದು ಸರ್.
0: ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮತ್ತು ಆ ಪದಕ್ಕೆ ಸಂಬಂಧಪಟ್ಟ ಷರತ್ತುಗಳನ್ನು ಸಂವಿಧಾನದ 8ನೇ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ನಿಮ್ಮ ಸಮಯ ಆರಂಭ ಆಗ್ಯದ್ರಿ. ಎರಡ್ನೂರ 17 ಆರ್ಟಿಕಲ್ ಅಂತೀರಿ?
1: ಯಾಕಂದ್ರೆ ಹೈಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಬರ್ತದೆ.
0: ಸುಪ್ರೀಂ ಕೋರ್ಟ್ ಬರ್ತಂತೀರಿ? ಖಂಡಿತ.
1: 17.
0: ಸರಿಯಾದ ಉತ್ತರ. ಐದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ರಿ, ಅಭಿನಂದನೆಗಳು ತಮಗೆ.
1: ಓಕೆ ಸರ್, ಥ್ಯಾಂಕ್ ಯು.
0: ಹೇಳ್ರಿ ಸುರೇಶ್, ನಂಬರ್ ಹೇಳ್ರಿ ತಮ್ದು.
1: ಸರ್, 895.
0: 895.
1: 11.
0: 11.
1: 30.
0: 30.
1: 909 ಸರ್.
0: 90.
1: 9 ಸರ್.
0: 909 ರೀ. ವಿಜೇತರಾದ್ರಿ ಹೆಂಗ ಅನಿಸ್ತು? ಮತ್ತೆ ಹೊಸದಾಗಿ ಜ್ಞಾನವಾಣಿ ಕಾರ್ಯಕ್ರಮ ಆರಂಭ ಮಾಡಿ ಮತ್ತೆ 5 ತಿಂಗಳುಗಳಾದವು. ಒಟ್ಟಿಗೆ ಕಾರ್ಯಕ್ರಮದ ಮೂರನೇ ವಿಜೇತರು ತಾವು.
1: ಈ ಒಂದು ಓದುಗರಿಗೆ ಮತ್ತು ಯಾವುದೇ ಒಂದು ಹುದ್ದೆಯನ್ನು

0: ಪಡ್ಲಿಕ್ಕೆ
1: ನೀವು
0: ಪ್ರಾಥಮಿಕವಾಗಿರುವಂತ ಧ್ಯಾನಕ್ಕೆ ಒಂದು ನಾವು ಒಂದು ಜೀವನದೊಳಗೆ ಒಂದು ಏನೋ ನೆಲೆ ಕಾಣ್ಲಿಕ್ಕೆ ಬಹಳಷ್ಟು ಉಪಯುಕ್ತ ಸರ್ ಅದು. ಯಾಕಂತಂದ್ರೆ ನಮ್ಗೆ ನೋಡ್ರಿ ಈ ಕಾರ್ಯಕ್ರಮ ಶನಿವಾರ 5:00 ಯಾವ್ದೇ ಕೆಲಸ ಒತ್ತಡಗಳಿದ್ರು ಕೂಡ ಕೇಳ್ಬೇಕಂತ ಹಂಬಲ ಸರ್. ಯಾಕಂದ್ರೆ ಜ್ಞಾನ ಇದು ಒಂದ್ ಕಡೆ ನಿಂತೋಕೋ ಚಂದ ಆಗಿಲ್ಲ ಸರ್, ಸದಾ ಅರಿವಂತ ಒಂದ್ ಇದು ಸರ್ ಇದು.
1: ಅರಿವಂತ ನೀರು ಜ್ಞಾನ ಅನ್ನೋದು. ಈಗ ಯೂತ್ಸಿಗೆ ಏನ್ ಹೇಳ್ತೀರಿ? ಈಗ ಸಾಕಷ್ಟು ಜನ ಓದ್ತಿರ್ತಾರೆ.
0: ಒಂದು ಚಂಬು ಒಂದು ತೆರಿಗೆ ಅಥವಾ ಯಾವ್ದೇ ಒಂದು ಕೊಡದ ತುಂಬ ಬಟ್ ಅಷ್ಟು ತಗೊಳ್ಳೋದಾಗಲ್ಲ ಸರ್ ಈಗ.
1: ಅಲ್ಲ ಈಗ ಯೂತ್ಸ್ ಎಷ್ಟೋ ಜನ ಓದ್ತಾ ಇದಾರೆ ಈ ಸಿಇಟಿಗಾಗಿ,
0: ಅವ್ರಿಗೆ ಕಡಿಮೆ ಆಗೈತೆ ಸರ್ ಈಗ. ಎಲ್ಲ ಈಗ ಓದಾಕತ್ತಾರ ಸರ್ ಈಗ ಈ ಒಂದು ಮೊಬೈಲ್ ನಿಂದ ಕೆಲವೊಂದಿಷ್ಟು ನಾವೆಲ್ಲ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನಾನು ಕೂಡ ಒಬ್ಬ ಶಿಕ್ಷಕ ಹೇಳ್ತಾ ಇದ್ದೀನಿ ಸರ್ ಈಗ, ಬಹಳಷ್ಟು ಜ್ಞಾನವನ್ನ ಈ ಮೊಬೈಲ್ ಮುಖಾಂತರ ಯೂಸ್ ಮಾಡ್ಕೊಳ್ಬೇಕು ಸರ್, ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಇಂಥ ಕಾರ್ಯಕ್ರಮ ಕೇಳೋದು ಕಡಿಮೆ ಸರ್. ನಾವೇನೋ ಎಷ್ಟೋ ವರ್ಷ ಆಯ್ತು ಸರ್ ಈ ಒಂದು ರೇಡಿಯೋ ಕಾರ್ಯಕ್ರಮ. ಒಂದ್ ಸ್ವಲ್ಪ ನಮ್ಮ ಮನಸ್ಸು ಮತ್ತು ಇದು ಏನಿರ್ತದೆ ಅಂದ್ರೆ ಕ್ರಿಯೇಟಿವಿಟಿ ಇರ್ತದೆ ಸರ್, ಕ್ರಿಯಾಶೀಲ ಆಗಿರ್ತದೆ. ಸದಾ ಚಟುವಟಿಕೆಯಿಂದ ಶಿಕ್ಷಕ ಅಂದ್ರೆ ಒಬ್ಬ ದಿನ ಕಲಿಯುವಂತ ವಿದ್ಯಾರ್ಥಿ ಕೂಡ ಆಗಿರ್ತದೆ. ಆ ಒಂದು ನಿಟ್ಟಿನೊಳಗೆ ಜ್ಞಾನ ಇದೆ ಅಲ್ಲ ಸರ್, ನಮ್ಗೆ ಅಜ್ಞಾನ ಅಂತ ಹೆಂಗೆ ಓದ್ತೀವಿ ಹೆಂಗಂಗ್ ಕೇಳ್ತಿರ್ತದೆ ಸರ್, ನಮ್ಮ ಅಜ್ಞಾನ ತೆರೆದಿಡ್ತೈತೆ ಸರ್ ಅಷ್ಟೇ.
1: ಓಕೆ, ಖಂಡಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ 5 ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಮತ್ತೊಮ್ಮೆ ಅಭಿನಂದನೆಗಳು ತಮ್ಗೆ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ. ಥ್ಯಾಂಕ್ ಯು ಸರ್.
1: ಧನ್ಯವಾದ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಹಲೋ
1: ಹಲೋ ರೀ
0: ಹಲೋ
1: ಹಲೋ ರೀ
0: ನಮಸ್ಕಾರ, ಯಾರು ಎಲ್ಲಿಂದ ರೀ?
1: ಹಾಂ, ಶಿವಿಯಿಂದ ಶ್ರೀಶೈಲ್ ದಸ್ಮಾತ್ ಮಾತಾಡ್ತೀವಿ ರೀ.
0: ಶ್ರೀಶೈಲ್ ದಸ್ಮಾ ಅವರು?
1: ಹೌದು ರೀ.
0: ಮೊದಲ ಪ್ರಶ್ನೆ ಶ್ರೀಶೈಲ್ ಅವರಿಗೆ.
1: ಓಕೆ ಸರ್.
0: ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರು? ಕೇಳಿರಿ, ನೀತಿ ಆಯೋಗ ಕೇಳಿರಿ. ಉತ್ತರ ಹೇಳ್ತೀರಿ ಹಂಗಂದ್ರೆ? ಗೊತ್ತಿಲ್ಲ ರೀ. ಧನ್ಯವಾದ ರೀ ಕರೆ ಮಾಡೋದಕ್ಕೆ. ಹಲೋ
2: ಸರ್, ನಮಸ್ತೆ.
0: ನಮಸ್ಕಾರ, ಯಾರು ಎಲ್ಲಿಂದ ರೀ?
2: ಕೊಪ್ಪಳ ಜಿಲ್ಲೆ ಕುಷ್ಟಗಿಯಿಂದ ಸಂಗನಗೌಡ.
0: ಕೊಪ್ಪಳ ಜಿಲ್ಲೆ ಕುಷ್ಟಗಿಯಿಂದ ಸಂಗನಗೌಡ ಅವರು. ಮೊದಲ ಪ್ರಶ್ನೆ ಸಂಗನಗೌಡ ಅವರಿಗೆ, ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು ಪ್ರಸ್ತುತವಾಗಿ? ಹಲೋ
2: ಹಲೋ,
0: ಸ್ಪಷ್ಟವಾಗಿ ಕೇಳಿಸ್ತಲ್ಲ ತಾವು ಹೇಳಿದ್ದು.
2: ಅಶೋಕ್ ಲಾಹಿರಿ.
0: ಅಶೋಕ್ ಲಾಹಿರಿ, ಸರಿಯಾದ ಉತ್ತರ ಮೊದಲ ಪ್ರಶ್ನೆಗೆ. ಎರಡನೇ ಪ್ರಶ್ನೆ, ಭಾರತದ ಸಾಹಿತ್ಯ ಕ್ಷೇತ್ರದ ಎರಡನೇ ಶ್ರೇಷ್ಠ ಪ್ರಶಸ್ತಿ ಯಾವುದು?
2: ಭಾರತದ ಸಾಹಿತ್ಯ ಕ್ಷೇತ್ರದ?
0: ಹೌದ್ರಿ.
2: ಕೇಂದ್ರ ಸಾಹಿತ್ಯ ಅಕಾಡೆಮಿ.
0: ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತೀರಿ? ತಪ್ಪಾದ ಉತ್ತರ. ತಾವು ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ.

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದರಿ?
1: ವಿನಾಯಕ್.
0: ವಿನಾಯಕ್ ಅವರು
1: ಬಸನಗುಡಿ
0: ಕನಕಾಲದಿಂದ. ವಿನಾಯಕಲ, ಓಕೆ. ಪ್ರಶ್ನೆ ಹೆಂಗದ್ರಿ, ಭಾರತ ದೇಶದ ಸಾಹಿತ್ಯ ಕ್ಷೇತ್ರದ ಎರಡನೇ ಶ್ರೇಷ್ಠ ಪ್ರಶಸ್ತಿ ಯಾವುದು?
1: ಭಾರತದ
0: ಹಲೋ, ನೀವು ಮಾತಾಡೋದು ನಮಗೆ ಸ್ಪಷ್ಟವಾಗಿ ಕೇಳಿಸಕತ್ತಿಲ್ಲ.
1: ಹಾ,
0: ಪ್ರಶ್ನೆನ ರಿಪೀಟ್ ಮಾಡಂಗಿಲ್ರಿ, ಉತ್ತರ ಹೇಳಬೇಕು. ಪ್ರಶ್ನೆ ಗಮನ ಕೊಟ್ಟು ಕೇಳಬೇಕು. ಭಾರತದ ಸಾಹಿತ್ಯ ಕ್ಷೇತ್ರದ ಎರಡನೇ ಶ್ರೇಷ್ಠ ಪ್ರಶಸ್ತಿ ಯಾವುದು?
1: ಅದು ಸರ್ ಪಂಪ ಪ್ರಶಸ್ತಿ.
0: ಪಂಪ ಪ್ರಶಸ್ತಿ ಅಂತೀರಿ? ತಪ್ಪಾದ್ರೆ ಉತ್ತರ ವಿನಾಯಕ್. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು. ಹಲೋ
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದರಿ?
1: ನಮಸ್ತೆ, ಹಂಪಣ್ಣ. ನಮಸ್ತೆ, ಸುಜಾಪುರದಿಂದ್ರಿ.
0: ಹಂಪಣ್ಣ ಅವರು, ಪ್ರಶ್ನೆ ಹೆಂಗದ್ರಿ, ಭಾರತದ ಸಾಹಿತ್ಯ ಕ್ಷೇತ್ರದ ಎರಡನೇ ಶ್ರೇಷ್ಠ ಪ್ರಶಸ್ತಿ ಯಾವುದು?
1: ಭಾರತ ರತ್ನ.
0: ಭಾರತ ರತ್ನ ಅಂತೀರಿ? ಭಾರತ ರತ್ನ ತಪ್ಪಾದ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾಮ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೆಳಗರೆ, ನೇರ ಪ್ರಸಾರದಲ್ಲಿ ಜ್ಞಾನಮಾನಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿರಿ. ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡ್ರಿ.

0: ಹಲೋ,
1: ಹಾಂ ನಮಸ್ಕಾರ ರೀ.
0: ನಮಸ್ತೆ, ಯಾರು ಎಲ್ಲಿಂದ ರೀ?
1: ಈರನಗೌಡ ಬರಾದರ್.
0: ಹಲೋ,
1: ಈರನಗೌಡ ಬರಾದರ್.
0: ಈರನಗೌಡ ಬಿರಾದಾರ್ ಅವರು, ಎರಡನೇ ಕರೆ ಅನ್ಕೊಳ್ತೀನಿ ನಾನು.
1: ಹೌದು.
0: ಭಾರತದ ಸಾಹಿತ್ಯ ಕ್ಷೇತ್ರದ ಎರಡನೇ ಶ್ರೇಷ್ಠ ಪ್ರಶಸ್ತಿ ಯಾವುದು? ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತೀರಿ? ಇದು ತಪ್ಪಾದ ಉತ್ತರ ರೀ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಹಲೋ ಹಲೋ ನಮಸ್ತೆ ನಮಸ್ತೆ, ಯಾರು ಎಲ್ಲಿಂದ ರೀ?
1: ಹಲೋ
0: ಹಲೋ ನಮಸ್ಕಾರ, ಯಾರು ಎಲ್ಲಿಂದ?
1: ತಾಳಿಕೋಟೆಯಿಂದ.
0: ತಾಳಿಕೋಟೆಯಿಂದ
1: ಮಹೇಶ.
0: ಮಹೇಶ್ ಅವರು. ಮಹೇಶ್ ಅವರ, ಈ ಪ್ರಶ್ನೆಗೆ ಇದನ್ನೇ ಕೇಳುಗುರ್ತಾವು. ಪ್ರಶ್ನೆ ಹೆಂಗದ್ರಿ, ಭಾರತದ ಸಾಹಿತ್ಯ ಕ್ಷೇತ್ರದ ಎರಡನೇ ಶ್ರೇಷ್ಠ ಪ್ರಶಸ್ತಿ ಯಾವುದು?
1: ಹಲೋ, ಸಾಹಿತ್ಯ ಅಕಾಡೆಮಿ.
0: ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತೀರಿ? ತಪ್ಪದ ಉತ್ತರ. ಧನ್ಯವಾದ ಕರೆ ಮಾಡೋದಕ್ಕೆ. ಮುಂದಿನ ವಾರ ಪ್ರಯತ್ನ ಮಾಡ್ಬೋದು ತಾವು.
1: ಓಕೆ ಸರ್, ಥ್ಯಾಂಕ್ ಯು.
0: ಧನ್ಯವಾದ.

ಕೆಳಗಡೆ ಪ್ರಶ್ನೆಯನ್ನು ಕೇಳಿದ್ದೆ, ಭಾರತದ ಸಾಹಿತ್ಯ ಕ್ಷೇತ್ರದ ಎರಡನೇ ಶ್ರೇಷ್ಠ ಪ್ರಶಸ್ತಿ ಯಾವುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಸರಸ್ವತಿ ಸನ್ಮಾನ್ ಪ್ರಶಸ್ತಿ. ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಭಾರತದ ಸಾಹಿತ್ಯ ಕ್ಷೇತ್ರದ ಎರಡನೇ ಶ್ರೇಷ್ಠ ಪ್ರಶಸ್ತಿಯಾಗಿದೆ. ಇದನ್ನು 1991 ಜಾರಿಗೆ ಮಾಡಲಾಯಿತು.

ಯಾರಿಗೆ ಕರೆ ಸಿಕ್ಕಿಲ್ಲ ಬೇಜಾರಾಗಬೇಡಿ, ಈ ಕಾರ್ಯಕ್ರಮ ಪ್ರತಿ ಶನಿವಾರ 5 ಗಂಟೆ 30 ನಿಮಿಷದಿಂದ 6 ಗಂಟೆ ತನಕ ಇರ್ತದೆ. ಕರೆ ಮಾಡಿರಿ, ಮುಂದಿನ ವಾರ ಈ ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ರಮೇಶ್ ಮುಗ್ದುಂ ಹಾಗೂ ಜಿ ಎನ್ ಕರಾಂಡೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜ್ಯೋತಿಯಾಗಿದ್ದು ನಾನು ನಿಮ್ಮ ಮಾಂತೇಶ್ ಕೋತೀನ್.

0: ಇದುವಾಗ ಶವಾಣಿ ವಿಜಯಪುರ. ಸಮಯ ಸರಿಯಾಗಿ 6:13.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
3: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
2: ಅನ್ನ ಚೆಲ್ಲಲು ನಿಮಿಷ ಸಾಕು,
3: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
2: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಾನಿ ಇದೆ.
3: ಅನ್ನ ಪರಬ್ರಹ್ಮನ ಸ್ವರೂಪ,
2: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
3: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
2: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
3: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
2: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಹೆಚ್ಚಾಗುತ್ತಿದೆ ಧರೆಗೆ ಬಿಸಿಲು, ಒಣಗುತ್ತಿವೆ ಅದೆಷ್ಟೋ ಗಿಡ ಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು.

0: ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರುಸೇ ಸೊಗಸು.
0: ಮುಂದಿನ ಮನುಜಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

ಹಿಡುಗರೆ ಇಂದು ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ ಮಂಗಾನವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ. ನಂತರ ಜನಪದ ಸಂಗೀತ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: several cabinet ministers, senior officials and business leaders. This is the first visit of President U May Aung Lang to India in his current capacity. The visiting dignitary will hold discussions with Prime Minister Narendra Modi on Monday on further strengthening the historical and civilizational ties between the two countries. He will also participate in a business forum. The Congress Legislature Party meeting is in progress at Karnataka Vidhan Sabha to elect their new leader after Siddaramaiah submitted his resignation to Governor Thawar Chand Gehlot 2 days ago. The Congress Party has informed that AICC General Secretary Randeep Singh Surjewala will brief media persons after the meeting. Our correspondent reports that earlier in the day, D.K. Shivakumar met the governor twice and is likely to meet the governor again after he is elected as the CLP leader. The swearing-in date will be fixed thereafter. Minister of State for Personnel, Public Grievances and Pensions Dr. Jitendra Singh today launched the AI-enabled CP Gram's voice chatbot Samadhan Didi in New Delhi. Developed by the Department of Administrative Reforms and Public Grievances in collaboration with Bhashini, Samadhan Didi is a voice-based multilingual grievance registration assistant with intelligent AI-based categorization that helps citizens to register public grievances through an interactive conversational interface. Electronic and IT Minister Ashwini Vaishnav today visited Loham in Surajpur in Greater Noida, which is producing sustainable critical minerals and advanced materials. Speaking to media, Mr. Vaishnav said lithium batteries and permanent magnets play a crucial role in several modern technologies, and Prime Minister Narendra Modi envisions that this should be manufactured in India and its technology should be developed domestically. Lieutenant General N.S. Raja Subramani will succeed Chief of Defence Staff General Anil Chauhan, who bade farewell to military service after receiving a ceremonial Tri-Services Guard of Honour at the National War Memorial in New Delhi. The ceremony marked the culmination of his distinguished tenure as the country's top military officer. He also laid a wreath at the War Memorial. In badminton, Indian men's doubles pair of Sattvic Sairaj, Janki Reddy and Chirag Shetty advanced to the finals of the Singapore Open tournament. The Indian pair defeated world number one South Korea's Dio Seo Seung Jae and Kim Won Ho 21-19-21-18 in the semi-final today. In the mixed doubles, India's Dhruv Kapila and Tanisha Krasto lost to Japan's Sayaka Hobara and Yuichi Shimogami 16-21-21-17-13-21 in the semi-final today. Union Minister for Youth Affairs and Sports Dr. Mansukh Mandaviya and Meghalaya Chief Minister Conrad K. Sangma today inaugurated the Integrated Hospitality and Sports Complex at JN Sports Complex in Polo, Shillong. And with that, we end this news bulletin.
1: Idvakashavani Vijaypura Samaya 6 gante 10 nimisha 23 secondgalu.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಕರ್ನಾಟಕದ ತಿಪಟೂರಿನ ಕೆರೆಗೋಡಿ ರಂಗಾಪುರ ಶ್ರೀಮಠದ ಕಾರ್ಯಚಟುವಟಿಕೆಗಳ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗ್ಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ ಮಂಗಾನವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ರಾತ್ರಿ 8:00 12 ವರ್ಷಗಳನ್ನು ಪೂರೈಸಿದ ಎನ್ಡಿಎ ಸರ್ಕಾರದ ಸಾಧನೆಗಳ ಕುರಿತು ವಿಶೇಷ ಚರ್ಚೆ. 7:45 ಸಮಾಚಾರ ದರ್ಶನ. ಇನ್ನು 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಬರಹಗಾರರು ಹಾಗೂ ವರದಿಗಾರರು ಆಗಿರುವ ಪ್ರಮೋದ್ ಮೋಹನ್ ಹೆಗಡೆ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಹಾಡುಗಳು. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ.

ನಿಲಯದಿಂದ ನಾಳೆ ಬೆಳಿಗ್ಗೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ನಾಳೆ ಬೆಳಿಗ್ಗೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಕಲಬುರಗಿ ಕೇಂದ್ರದ ಕೊಡುಗೆ, 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ. ನಾಳೆ ಬೆಳಗ್ಗೆ 7:15 ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳು. 7:45, 8:30 ಹಾಗೂ 9:30 ಚಿತ್ರಗೀತೆಗಳು. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು, ನಂತರ ಅದರ ಕನ್ನಡ ಅನುವಾದ ಪ್ರಸಾರವಾಗುವುದು. 12:05 ವನಿತಾ ವಿಹಾರ, ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ

ನಾಳೆ ಬೆಳಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು, ನಂತರ ಅದರ ಕನ್ನಡ ಅನುವಾದ ಪ್ರಸಾರವಾಗುವುದು. ಮಧ್ಯಾಹ್ನ 12:05 ವನಿತಾ ವಿಹಾರ. ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. 12:30 ಆರೋಗ್ಯ ಸಂಚಿಕೆ. ಇನ್ನು 1:00 ಪ್ರಗತಿ ಪಥ.

ನಿಲಯದಿಂದ ನಾಳೆ ಸಂಜೆ 5 ಗಂಟೆಗೆ ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ, 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜನಪದ ನಾಟಕ, ಸಂಜೆ 7:45 ಕನ್ನಡದಲ್ಲಿ ಭಾಷಣ, ಸ್ತ್ರೀ ಸಂವೇದನೆ ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ ಪ್ರಸಾರವಾಗುವುದು. ರಾಯಚೂರು ಕೇಂದ್ರದ ಕೊಡುಗೆ ಇದು. ರಾತ್ರಿ 8:00 ಬೆಳಗ್ಗೆ ಪ್ರಸಾರವಾದ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮರು ಪ್ರಸಾರ. 8:30 ಪುಷ್ಪಹಾರ್, ರಾತ್ರಿ 9:15 ಸ್ಪಾಟ್ಲೈಟ್, 9:30 ರೇಡಿಯೋ ರಿಪೋರ್ಟ್ ಪ್ರಸಾರವಾಗುವುದು. ನಾಳೆ ರಾತ್ರಿ 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ, ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972 6 2

0: 23 ಮತ್ತೊಂದು
1: 9845450395.
2: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಉಚಿತ ಬಟ್ಟೆ ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಚಿತ್ರದುರ್ಗ ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
0: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972622390 ಮತ್ತೊಂದು
1: 9845450395.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಪುರುಷೋತ್ತಮ ಶರ್ಮಾ. ಆದೌ ಮುಖ್ಯಾಃ ವಾರ್ತಾಃ. ಕರ್ನಾಟಕ ಕಾಂಗ್ರೆಸ್ ದಲಸ್ಯ ನೇತೃತ್ವೇ ವಿಧಾಯಕ ದಲಸ್ಯ ನೇತುಃ ಚಯನಾಯ ಉಪವೇಶನಂ ಪ್ರವರ್ತತೆ. ಮ್ಯಾಮಾರಸ್ಯ ರಾಷ್ಟ್ರಪತಿ ಮಿನ್ ಆಂಗ್ ಲೈಂಗ್ ಇತ್ಯಸೌ ಅದ್ಯ ಪಂಚದಿವಸೀಯ ಭಾರತ ಯಾತ್ರಾಯೈ ಬಿಹಾರಸ್ಯ ಗಯಾಂ ಸಂಪ್ರಾಪ್ತಃ. ತೇನ ಮಹಾಬೋಧಿ ಮಂದಿರಸ್ಯ ದರ್ಶನಂ ಕೃತಂ. ಋತು ವಿಜ್ಞಾನ ವಿಭಾಗೇನ ಉಕ್ತಂ ಯತ್ ವಾಯುಮಂಡಲೀಯ ಪರಿಸ್ಥಿತಿಭಿ ಅನುಮೀಯತೆ ಯತ್ ದಕ್ಷಿಣ ಪಶ್ಚಿಮ ಪ್ರಾವೆಟ್ ಆಗಾಮಿಷು ಚತುರ್ಪಂಚ ದಿನೇಷು ಕೇರಳಸ್ಯ ತಮಿಳುನಾಡೋ ಚ ಕತಿಪಯ ಭಾಗೇಷು ಆಗಮಿಷ್ಯತಿ. ಅಮೆರಿಕಾಯಾಃ ರಕ್ಷಾಮಂತ್ರಿ ಪೀಟ್ ಹೆಕ್ಸೇತ್ ಇತ್ಯಸೌ ಅವೋಚತ್ ಯತ್ ಯದಿ ಸಂಧೇಹ ಪ್ರಯಾಸಾಃ ವಿಫಲಾಃ ಭವಿಷ್ಯಂತಿ ಚೇತ್ ಅಮೆರಿಕಾಯಾಃ ಸೇನಾ ಇರಾನಂ ವಿರುದ್ಧ ಸೈನ್ಯ ಕಾರ್ಯಾಚರಣಂ ವಿಧಾತುಂ ಪೂರ್ಣರೂಪೇಣ ಸನ್ನದ್ಧಾ ವರ್ತತೆ. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಸಿಂಗಾಪುರ್ ಓಪನ್ ಟೂರ್ನಾಮೆಂಟ್ ಇತಿ ಸ್ಪರ್ಧಾಯಾಂ ಭಾರತಸ್ಯ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಇತ್ಯನಯೋಃ ಯುಗಲಂ ನಿರ್ಣಾಯಕಚಕ್ರೆ ಪ್ರವಿಷ್ಟಂ. ಅಥ ವಾರ್ತಾಃ ವಿಸ್ತರೇಣ. ಕರ್ನಾಟಕ ಕಾಂಗ್ರೆಸ್ ದಲಸ್ಯ ನೇತೃತ್ವ ವಿಧಾಯಕ ದಲಸ್ಯ ನೇತುಃ ಚಯನಾಯ ಉಪವೇಶನಂ ಪ್ರವರ್ತತೆ. ನಿವರ್ತಮಾನ ಮುಖ್ಯಮಂತ್ರಿಣಃ ಸಿದ್ಧರಾಮಯ್ಯವರ್ಯಸ್ಯ ತ್ಯಾಗಪತ್ರಂ ರಾಜ್ಯಪಾಲೇನ ಥಾವರ್ಚಂದ ಗೆಹ್ಲೋತೇನ ಪೂರ್ವಮೇವ ಸ್ವೀಕೃತಂ. ಉಪವೇಶನಸ್ಯ ಅನಂತರಂ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಇತ್ಯಸ್ಯ ಸಚಿವಃ ರಣದೀಪ್ ಸಿಂಗ್ ಸುರಜೇವಾಲಾ ವಾರ್ತಾಹರಾನ್ ಸಂಬೋಧಯಿಷ್ಯತಿ. ಅಸ್ಮಾಕಂ ವಾರ್ತಾಹರೇಣ ಸೂಚಿತಂ ಯತ್ ಅಸ್ಮಿನ್ ಉಪವೇಶನೆ ಡಿಕೆ ಶಿವಕುಮಾರಃ ಔಪಚಾರಿಕರೂಪೇಣ ವಿಧಾಯಕದಲಸ್ಯ ನೇತಾ ಚಯನಿತೋ ಭವಿಷ್ಯತಿ. ಇತಃ ಪೂರ್ವಂ ಅಪಿ ಡಿಕೆ ಶಿವಕುಮಾರಃ ರಾಜ್ಯಪಾಲಂ ಅಮಿಲತ್. ಉಪವೇಶನಸ್ಯ ಅನಂತರಂ ಪ್ರಶಾಸನಸ್ಯ ರಚನಾಯೈ ಅಪಿ ಸಃ ರಾಜ್ಯಪಾಲಾಯ ಪ್ರತಿವೇದನಂ ದಾಸ್ಯತಿ. ಇಲೆಕ್ಟ್ರಾನಿಕ್ ಸೂಚನಾ ಪ್ರೌದ್ಯೋಗಿಕಿ ಮಂತ್ರಿ ಅಶ್ವಿನಿ ವೈಷ್ಣವಃ ಅದ್ಯ ನೋಯ್ಡಾಯಾಃ ಸೂರಜ್ಪುರಸ್ಥಿತಸ್ಯ ಲೋಹುಂ ಇತಿ ಸಮವಾಯಸ್ಯ ಭ್ರಮಣಂ ಅಕರೋತ್. ಅಯಂ ಸಮವಾಯಃ ಮಹತ್ವಪೂರ್ಣ ಖನಿನಾಂ ಉನ್ನತ ಸಾಮಗ್ರೀಣಾಂ ಚ ಉತ್ಪಾದನಂ ವಿದಧಾತಿ. ಅತ್ರಾವಸರೆ ಶ್ರೀ ವೈಷ್ಣವಃ ಅವೋಚತ್ ಯತ್ ಲಿಥಿಯಂ ಬ್ಯಾಟರಿ ಸ್ಥಾಯಿ ಚುಂಬಕ್ ಇತ್ಯೇತೌ ಆಧುನಿಕ ಪ್ರೌದ್ಯೋಗಿಕ್ಯಾಂ ಮಹತ್ವಪೂರ್ಣಾಂ ಭೂಮಿಕಾಂ ನಿಭಾಲಯತಃ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಪರಿಕಲ್ಪನಾ ವರ್ತತೆ ಯತ್ ಏತೇಷಾಂ ನಿರ್ಮಾಣಂ ಭಾರತೆ ಸ್ಯಾತ್.

0: ಏಯ್, ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ? ಕೊಡಿಲೆ.
1: ಅದನ್ ಯಾಕ ಹಂಗ ಜಬರಿಸಿ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
0: ಏಯ್, ಎಷ್ಟ್ ಹೇಳ್ತೇನೆ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ, ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
1: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲ್ಸ ನಾ ಏನ್ ಮಾಡೇನಿ?
0: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ, ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರ ಇರ್ಲಿ.
2: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

0: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ,
1: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
2: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ.

0: ಆರೋಗ್ಯವನ್ನ ಕಾಪಾಡಿಕೊಳ್ಳಿ.
1: ಅಲ್ಲೇ ಹಾಕೊಂಡಿರ್ತಾವನೋ ಇವ ಎಲಿವನ ಈ ಕಡೆ ಹೊಂಟಿ ಮತ್ತೆ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನು ನೋಡ್ತೀವೋ ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ ಏ ಹಗರ್ ಹೋಗು ಅವಸರ ಮಾಡಬೇಡ.
2: ಹೌದು, ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ. ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ. ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ. ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ.

ಹಿಡುಗರೇ, ನಾಳೆ ಬೆಳಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ನಂತರ ಅದರ ಕನ್ನಡ ಅನುವಾದ ಪ್ರಸಾರವಾಗುವುದು.

ಸಮಯ 6:35. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕಾಣೆಯಾದ ವ್ಯಕ್ತಿಯ ಹೆಸರು ಬಾಬು ವಿವೇಕಾನಂದ ಹುಲ್ಲೂರ್. ಬಬಲೇಶ್ವರದ ಬೀರಲಿಂಗೇಶ್ವರ ಓಣಿಯಿಂದ ಕಾಣೆಯಾಗಿರುತ್ತಾನೆ. ವಯಸ್ಸು 44 ವರ್ಷ. ಕನ್ನಡ ಮತ್ತು ಹಿಂದಿ ಭಾಷೆಯನ್ನು ಮಾತನಾಡುತ್ತಾನೆ. ಕಾಣೆಯಾದ ವ್ಯಕ್ತಿಯ ಎತ್ತರ 5'4", ಸದೃಢ ಮೈಕಟ್ಟು, ಗುಂಡು ಮುಖ, ಗೋಧಿ ಮೈಬಣ್ಣ, ಮುಖದ ಮೇಲೆ ಮೀಸೆ ಮತ್ತು ಗದ್ದ ಕೆಳಗೆ ಸ್ವಲ್ಪ ಬಿಳಿ ಮತ್ತು ಕಪ್ಪು ದಾಡಿ ಇರುತ್ತದೆ. ತಲೆಯ ಮುಂಭಾಗದಲ್ಲಿ ಕೂದಲು ಇರುವುದಿಲ್ಲ. ಈ ಚೆಹರೆ ಪಟ್ಟಿಯುಳ್ಳ ವ್ಯಕ್ತಿ ತಮಗೆಲ್ಲಾದರೂ ಕಂಡು ಬಂದಲ್ಲಿ ಪೊಲೀಸ್ ಅಧೀಕ್ಷಕರು ವಿಜಯಪುರ ಫೋನ್ ನಂಬರ್ 08352250152 ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಬಲೇಶ್ವರ ಠಾಣೆ 08352282830 ಅಥವಾ 9480804249 ಇಲ್ಲಿ ಕರೆ ಮಾಡಿ ತಿಳಿಸಬೇಕಾಗಿ ವಿನಂತಿ. ಪ್ರಕಟಣೆಯನ್ನು ಕೇಳಿ

ಇದು ಆಕಾಶವಾಣಿ ವಿಜಯಪುರ. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ

0: ಬರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನಾನ್ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನ್ ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
2: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
1: ನಿಂಗೆ ನೆನಪಿದೆಯಾ, ನಾವಿಬ್ರು 8th class ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗ್ ಬೈದಿದ್ರು.
2: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
1: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
2: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನರಿಸಿ, ಡ್ರಗ್ಸ್ ಅಲ್ಲ.
3: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಮುಂದಿನ ಶಾಸಕಾಂಗ ಪಕ್ಷದ ನಾಯಕರಾಗಲಿ ಎಂಬ ಪ್ರಸ್ತಾವವನ್ನು ಡಾ ಜಿ ಪರಮೇಶ್ವರ್ ಅನುಮೋದಿಸಿದರು. ಇದಕ್ಕೆ ಎಲ್ಲ ಶಾಸಕರು ಒಮ್ಮತ ಸೂಚಿಸಿದರು. ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಸಭೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಿದರು. ಗಾಜಿನ ಮನೆಯಲ್ಲಿ ನಡೆಯಲಿರುವ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದ್ದಾರೆ. ಬೆಂಗಳೂರಿನ ನಾಗರಿಕರ ದೈನಂದಿನ ಚಟುವಟಿಕೆಗಳಿಗೆ ಅಡಚಣೆಯಾಗದಂತೆ ಹಾಗೂ ಹೊರ ಜಿಲ್ಲೆಗಳಿಂದ ಬರುವ ಕಾರ್ಯಕರ್ತರು ಅನಗತ್ಯವಾಗಿ ಪ್ರಯಾಣ ಮಾಡದಂತೆ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾಗಿ ಕಾರ್ಯಕರ್ತರು, ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸಬಾರದು. ನೂತನ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಜನರ ಆಶೀರ್ವಾದ ಪಡೆಯಲಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾದರೂ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲಿದೆ ಎಂದು ಗ್ಯಾರಂಟಿ ಸಮಿತಿಗಳ ಪ್ರಾಧಿಕಾರದ ಕೋಲಾರ ತಾಲೂಕು ಅಧ್ಯಕ್ಷ ವೇಮಗಲ್ ವಿಎಂ ಮುನಿಯಪ್ಪ ಹೇಳಿದ್ದಾರೆ. ಕೋಲಾರದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿರೋಧಿಗಳ ಅಪಪ್ರಚಾರಕ್ಕೆ ಕಿವಿಕೊಡದೆ ಗ್ಯಾರಂಟಿ ಯೋಜನೆಗಳ ಸವಲತ್ತುಗಳನ್ನು ನೈಜ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಮತ್ತಷ್ಟು ದಕ್ಷತೆ ಹಾಗೂ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ.

0: ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಬಲವರ್ಧನೆಯಲ್ಲಿ ವಕೀಲರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅಭಿಪ್ರಾಯಪಟ್ಟರು. ಯಾದಗಿರಿಯ ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ನ್ಯಾಯಾಂಗ ಅಧಿಕಾರಿಗಳು ಹಾಗೂ ವಕೀಲರ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಕಲ್ಪಿಸಿದ್ದು ಅದರ ಆಶಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಜವಾಬ್ದಾರಿ ಕಾನೂನು ವಲಯದ ಮೇಲಿದೆ ಎಂದರು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮರುಳು ಸಿದ್ದರಾಧ್ಯ, ಉಪಲೋಕಾಯುಕ್ತರು ಜಿಲ್ಲೆಯಲ್ಲಿ ನಡೆಸುತ್ತಿರುವ ಜನಜಾಗೃತಿ ಕಾರ್ಯಕ್ರಮಗಳು ಆಡಳಿತ ವ್ಯವಸ್ಥೆ ಹಾಗೂ ಸಾರ್ವಜನಿಕರಲ್ಲಿ ಕಾನೂನು ಅರಿವು ಹೆಚ್ಚಿಸಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು. ರೈತರು ಹಾಗೂ ತಳ ಸಮುದಾಯದ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನಿಧನರಾಗಿದ್ದಾರೆ. 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿ ಅಹಿಂದ ವರ್ಗದ ಪರವಾಗಿದ್ದ ವೆಂಕಟರಮಣಪ್ಪ ಅವರ ನಿಧನದಿಂದ ರಾಜ್ಯಕ್ಕೆ ನಷ್ಟವಾಗಿದೆ ಎಂದು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಇಂದು ಪಾವಗಡದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಹಿಂದ ವರ್ಗದ ಧ್ವನಿಯಾಗಿದ್ದ ಅವರು ಸಮಾಜದ ತಳ ಸಮುದಾಯದವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು ಸಾಮಾಜಿಕ ನ್ಯಾಯಕ್ಕೆ ಬದ್ದರಾಗಿದ್ದರು. ಸ್ವತಃ ರೈತರಾಗಿದ್ದ ವೆಂಕಟರಮಣಪ್ಪನವರು ರೈತರ ಏಳಿಗೆಗೆ ಬಹುವಾಗಿ ಶ್ರಮಿಸಿದ್ದರು ಎಂದು ಅವರು ಸ್ಮರಿಸಿದರು. ಬೆಂಗಳೂರು ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ ಪ್ರಕ್ರಿಯೆಯಲ್ಲಿ ಸುಮಾರು 39,437 ಕೋಟಿ ಸಾರ್ವಜನಿಕ ವೆಚ್ಚವನ್ನು ಒಳಗೊಂಡ ಗಂಭೀರ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತೀವ್ರ ಆತಂಕ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ. ತಮ್ಮ ಪತ್ರದಲ್ಲಿ ಸಚಿವರು ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆದಿರುವ ಗಂಭೀರ ಪ್ರಕ್ರಿಯಾತ್ಮಕ ಲೋಪಗಳು, ಹಣಕಾಸು ಅಕ್ರಮಗಳು, ಕಾನೂನು ಉಲ್ಲಂಘನೆಗಳು ಹಾಗೂ ಆಡಳಿತಾತ್ಮಕ ಪಕ್ಷಪಾತದ ಬಗ್ಗೆ ಉಲ್ಲೇಖಿಸಿದ್ದಾರೆ. ವಿಶೇಷವಾಗಿ ಹಣಕಾಸು ಇಲಾಖೆಯ ಸ್ಪಷ್ಟ ಆಕ್ಷೇಪಣೆ ಮತ್ತು ತಿರಸ್ಕಾರವಿದ್ದರೂ ಪ್ರಸ್ತಾವನೆಯನ್ನು ಮುಂದಕ್ಕೆ ತೆಗೆದುಕೊಂಡು ಅನುಮೋದಿಸಿರುವುದು ಪಾರದರ್ಶಕತೆ ಮತ್ತು ಕಾನೂನುಬದ್ಧತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಮೂಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಜೂನ್ 1 ಸೋಮವಾರ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ರೈಲ್ವೆ ಕೆಳಸೇತುವೆ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ಗುಬ್ಬಿಯಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ ಸಂಖ್ಯೆ 48 ಬದಲಿಗೆ ಕಳ್ಳಿಪಾಳ್ಯ ಗೇಟ್ ರಸ್ತೆ ಕೆಳಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ವಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಅಗ್ನಿಪಥ ಯೋಜನೆಯಡಿಯಲ್ಲಿ ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ನ ಕೇಂದ್ರ ಎಂಎಲ್ಐಆರ್ಸಿಯಲ್ಲಿ ಕಳೆದ 24 ಸೈನಿಕ ತರಬೇತಿ ಪಡೆದ 7 765 ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಸೈನಿಕ ವಿದ್ಯುಕ್ತ ಪೂರ್ಣ ಸಂಪ್ರದಾಯಗಳೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯ ಅವರು ಗೌರವ ವಂದನೆ ಸ್ವೀಕರಿಸಿ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಪರೇಡ್ ವೀಕ್ಷಿಸಿ ಪ್ರಮಾಣೀಕರಿಸಿದರು. ಅಗ್ನಿವೀರ್ ಸಂಕೇತ್ ಸಿಂಗ್ ಪರೇಡ್ನ ನೇತೃತ್ವ ವಹಿಸಿದ್ದರು. ಮೇಜರ್ ಗಜಾನನ ಪಾಟೀಲ್ ಪರೇಡ್ ಆಡಳಿತ ಅಧಿಕಾರಿಯಾಗಿ ಪಾಲ್ಗೊಂಡಿದ್ದರು. ಅಗ್ನಿವೀರರು ನಮ್ಮ ರಾಷ್ಟ್ರಧ್ವಜ, ರೆಜಿಮೆಂಟಲ್ನ ಧ್ವಜ ಮತ್ತು ಧಾರ್ಮಿಕ ಪವಿತ್ರ ಪುಸ್ತಕಗಳ ಸಮ್ಮುಖದಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಗೆ 51,521 ಮನೆಗಳ ಗುರಿ ನೀಡಲಾಗಿದೆ. ಅದರಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಯೋಗ ಫೆಡರೇಷನ್ ವತಿಯಿಂದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ನಾಳೆ ನಗರದ ಅರಮನೆ ಆವರಣದಲ್ಲಿ ಯೋಗಾಭ್ಯಾಸ ಹಾಗೂ ಮಹಾಸಂಕಲ್ಪ ದಿವಸ ಆಚರಿಸಲಾಗಿದೆ ಎಂದು ಜಿಎಸ್ಎಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಡಾ ಶ್ರೀಹರಿ ದ್ವಾರಕನಾಥ್ ತಿಳಿಸಿದ್ದಾರೆ.

ನಾಳೆ ಬೆಳಗ್ಗೆ 5:30 ಕಾರ್ಯಕ್ರಮ ಆರಂಭವಾಗಲಿದ್ದು ಸುಮಾರು 1,000 ಮಂದಿ ಯೋಗಾಸಕ್ತರು ಪಾಲ್ಗೊಳ್ಳುವರು. ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಅಂಗವಾಗಿ ಚಾಮರಾಜನಗರದಲ್ಲಿ ವಾಕಥಾನ್ ಯಶಸ್ವಿಯಾಗಿ ನಡೆಯಿತು. ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಿಂದ ಜಿಲ್ಲಾಡಳಿತ ಭವನದವರೆಗೆ 100 ಮಂದಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ವಾಕಥಾನ್ ನಡೆಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮೋನೋರೋತ್ ವಾಕಥಾನ್ಗೆ ಚಾಲನೆ ನೀಡಿ ಮಾತನಾಡಿ, ತಂಬಾಕು ಮುಕ್ತ ಸ್ವಸ್ಥ ಸಮಾಜ ಹಾಗೂ ಆರೋಗ್ಯವಂತ ಭಾರತವನ್ನು ರೂಪಿಸುವಲ್ಲಿ ಯುವ ಜನಾಂಗ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಹೇಳಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಜೂನ್ 1 ವಿಶ್ವ ಹಾಲು ದಿನಾಚರಣೆ ಪ್ರಯುಕ್ತ ಅಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಚಿಮುಲ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳರೋಗಿಗಳಿಗೆ ಗುಡ್ ಲೈಫ್ ಹಾಲನ್ನು ವಿತರಿಸುವ ಜೊತೆಗೆ ಹಾಲಿನ ಪ್ರಾಮುಖ್ಯತೆ, ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷವು ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ರಾಜಕೀಯ ಸಂಘಟನೆಯಾಗಿದ್ದು, ರಾಷ್ಟ್ರ ಸೇವೆ ಮತ್ತು ಸಮಾಜ ಪರಿವರ್ತನೆಯ ಧ್ಯೇಯದೊಂದಿಗೆ ಕಾರ್ಯಕರ್ತರನ್ನು ರೂಪಿಸುವ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬ ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ 1-2 ಕಡೆ ಮಳೆಯಾಗಿದೆ. ತಿಪಟೂರಿನಲ್ಲಿ ಅತಿ ಹೆಚ್ಚು 5 cm ಮಳೆಯಾಗಿದೆ. ಉಳಿದಂತೆ ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ನಗರ ವೀಕ್ಷಣಾಲಯ ತಲಾ 5, ನಾಗಮಂಗಲ 4, ಕಳಸ, ಮದ್ದೂರು, ಕೃಷ್ಣರಾಜಸಾಗರ, ಮೈಸೂರು ಪಿಟಿಒದಲ್ಲಿ ತಲಾ 3 cm ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 40.8°C ತಾಪಮಾನ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ 1-2 ಕಡೆಗಳಲ್ಲಿ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 33, ಕನಿಷ್ಠ 20°C ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಇದು ಆಕಾಶವಾಣಿ ವಿಜಯಪುರ. ಸಮಯ 6:51:20.
3: ಆಕಾಶವಾಣಿ ವಿಜಯಪುರ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್, ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.
10: ಪೊಲೀಸ್?
11: ಮಿಸ್ ಸೀಮಾ?
10: ಹೌದು.
11: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
10: ಯಾಕೆ ಅಂದ್ರೆ ನಾನು
11: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
10: ಡಿಜಿಟಲ್ ಅರೆಸ್ಟ್?
11: 1,00,000 ಕೊಡಿ, ಬಚಾವಾಗ್ತೀರಾ.
10: ಅಷ್ಟೊಂದು ಹಣ?
11: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
10: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
12: ಹಲೋ ಮಮ್ಮ.
10: ಹಾಯ್.
12: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ. ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
13: ಮಣ್ಣಿನ ಮಗ

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವದ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ್ ಮಂಗಾನವರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಪ್ರಗತಿಪರ ಕ್ರಿಯಾಶೀಲ ರೈತರಾದ ಶಿವಾನಂದ ಮಂಗಣ್ಣವರವರು ನಮ್ಮ ಜೊತೆ ಇದ್ದಾರೆ. ಇವರು ಸಮಗ್ರ ಕೃಷಿ, ಸಾವಯವ ಕೃಷಿ, ಅರಣ್ಯ ಕೃಷಿ, ಬೀಜೋತ್ಪಾದನೆ, ಜೇನು ಕೃಷಿ ಮತ್ತು ಹೈನುಗಾರಿಕೆಯನ್ನು ಮಾಡಿ ಯಶಸ್ಸನ್ನು ಕಂಡಂಥವರು. ಇವರು ತೋಟಗಾರಿಕೆ ಕೃಷಿಯಲ್ಲಿ ಯಶಸ್ವಿ ಕಂಡ ಇವರಿಗೆ ಹಲವಾರು ಪ್ರಶಸ್ತಿಗಳ ಲಭ್ಯವ. ಕೃಷಿ ಮೇಳದಲ್ಲಿ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಲಹೆಯನ್ನು ಹಂಚಿಕೊಂಡಿದ್ದುಂಟು. ಇವರಿಗೆ ರೈತರತ್ನ, ನೇಗಿಲ ಯೋಗಿ, ಕಾಯಕ ಯೋಗಿ, ಜೈ ಜವಾನ್ ಜೈ ಕಿಸಾನ್, ಶ್ರೇಷ್ಠ ರೈತ, ಅನ್ನದಾತ ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭ್ಯವ. ಬನ್ನಿ, ಇವರನ್ನ ಮಾತಾಡಿಸಿ ಇವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಶಿವಾನಂದ ಮಂಗಣ್ಣವರವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
1: ನಮಸ್ಕಾರ ರೀ, ಎಲ್ಲ ರೈತ ಬಾಂಧವರಿಗೂ ಕೂಡ ನನ್ನ ನಮಸ್ಕಾರಗಳು.
0: ಶಿವಾನಂದ ಮಂಗಣ್ಣವರವರೇ, ತಮ್ಮ ಮೂಲ ವೃತ್ತಿ ಯಾವುದು?
1: ನನ್ನ ಮೂಲ ವೃತ್ತಿ ಶಿಕ್ಷಕ ವೃತ್ತಿ. ಕೃಷಿಯಲ್ಲಿ ನಮ್ಮ ಕುಟುಂಬ ಮೊದಲಿನಿಂದಲೂ ಕೃಷಿ ಪ್ರಧಾನವಾದಂಥ ಕುಟುಂಬ. ಆ ವೃತ್ತಿಯ ಜೊತೆಗೆ ಬಿಡುವಿನ ಸಮಯದಲ್ಲಿ ನಾನು ಕೃಷಿಯನ್ನು ಮಾಡ್ತಾ ಇದ್ದೀನಿ. ಮುಂಜಾನೆ 6 ಗಂಟೆಯಿಂದ ನಾನು ತೋಟಕ್ಕೆ ಹೋದ್ನಿ ಅಂತಂದರೆ 8 ಗಂಟೆವರೆಗೂ ನಾನು ತೋಟದಲ್ಲಿ ಕೆಲಸ ಮಾಡ್ತೀನಿ. ತೋಟದಲ್ಲಿ ಕೆಲಸ ಮಾಡಿ ಅಲ್ಲೇ ಬಾವಿಯೊಳಗೆ ಈಶಾಡಿ ಬರ್ತಕ್ಕಂಥ ಸಂದರ್ಭದೊಳಗೆ ಹಾಲನ್ನು ತೊಗೊಂಡು ನಾನು ಮನೆಗೆ ಬರೋದು ಮುಂಜಾನೆಯ ನನ್ನ ಕರ್ತವ್ಯ. ಅದರ ಜೊತೆಗೆ ನನ್ನ ಕೃಷಿ ನನ್ನ ಹವ್ಯಾಸ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಾದಂಥ ಹವ್ಯಾಸ ಇರ್ತವೆ. ಅದಕ್ಕೆ ನನ್ನ ಶಿಕ್ಷಣ ವೃತ್ತಿಯ ಜೊತೆಗೆ ನನ್ನ ಕೃಷಿ ಮಾತ್ರ ಬಹಳಷ್ಟು ಹವ್ಯಾಸ ಇರೋದರಿಂದ ನಾನು ಕೃಷಿಯನ್ನು ಮಾಡ್ತಾ ಇದ್ದೀನಿ ಸರ್.
0: ತಾವು ಹವ್ಯಾಸಿ ಕೃಷಿಕರು ಅಂತ ತಾವು ಹೇಳ್ತಾ ಇದ್ದೀರಿ. ತಾವು ಹವ್ಯಾಸಿ ಕೃಷಿಕರಾಗಿ ಈ ಕೃಷಿಯಲ್ಲಿ ಎಷ್ಟೋ ಸಾಧನೆಗಳನ್ನು ತಾವು ಮಾಡಿದ್ದೀರಿ. ಈಗ ತಾವು ಈ ಸಾವಯವ ಕೃಷಿಯನ್ನು ಮಾಡ್ತೀರಿ ಅಂತ ಕೇಳ್ಪಟ್ವಿ. ಈ ಸಾವಯವ ಕೃಷಿಯನ್ನು ಯಾವ ರೀತಿ ಮಾಡ್ತಾ ಇದ್ದೀರಿ
1: ಸರ್? ನಾನು ಹೇಳಬೇಕಂದ್ರೆ ಇವತ್ತು ಭಾರತ ದೇಶದೊಳಗೆ ಭೂಮಿ ಕಡಿಮೆ ಆಗಕತ್ತದ, ಜನಸಂಖ್ಯೆ ಹೆಚ್ಚಾಗ್ಯದ.
0: ಹೌದು,
1: ಈ 100 ವರ್ಷ ಇದ್ದಂಥ ಜನಸಂಖ್ಯೆಗೆ ಈಗ ಭಾಳ ಹೆಚ್ಚಾಗ್ಯದ. ಭೂಮಿ ಮಾತ್ರ ಅಷ್ಟೇ ಅದ, ಮತ್ತು ಕಡಿಮೆ ಆಗಕತ್ತದ. ಇವತ್ತು ರಸ್ತೆಗಳ ಅಗಲೀಕರಣ ಆಗ್ಲಕತ್ತವ, ಅರಣ್ಯ ಕೃಷಿ ನಾಶ ಆಗಕತ್ತದ, ಮತ್ತು ಫ್ಯಾಕ್ಟ್ರಿಗಳು ಹೆಚ್ಚಾಗ್ಯಾವ. ಅದ್ರ ಜೊತೆಗೆ ಊರುಗಳು ನಗರಗಳು ಹೆಚ್ಚೆಚ್ಚಾಗಿ ಕೃಷಿ ಭೂಮಿ ಕಡಿಮೆ ಆಗ್ಯದ. ಕಡಿಮೆ ಆಗಿದ್ದು ಒಂದು, ನಾವು ಆಹಾರವನ್ನು ಹೆಚ್ಚು ಒದಗಿಸುವುದು ಒಂದು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ವಿಷಮುಕ್ತವಾದ ಆಹಾರವನ್ನು ನಾವು ಕೊಡಬೇಕಾಗ್ಯದ. ವಿಷಮುಕ್ತ ಆಹಾರ ಕೊಟ್ಟರೆ ನಮ್ಮ ಜನ ಹೆಚ್ಚು ದಿನ ಬದುಕ್ತದೆ ಮತ್ತು ರೋಗ ಮುಕ್ತವಾಗಿ ಬದುಕಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥ ದೃಷ್ಟಿಯಿಂದ ನಾನು ಇವತ್ತು ಸಾವಯವ ಕೃಷಿಯತ್ತ ಹೆಜ್ಜೆಯನ್ನು ಇಟ್ಟಿದ್ದೀನಿ. ಸಾವಯವ ಕೃಷಿ ಮಾಡೋದು ಬಹಳಷ್ಟು ಕಠಿಣದ. ಯಾಕೆ ಕಠಿಣದ ಅಂತಂದರೆ, ಇವತ್ತು ಕಡ್ಲಿ ತಿನ್ನೋದು ಎಷ್ಟು ಕಠಿಣದ, ಕೊಳಲು ಊದುದು ಎಷ್ಟು ಕಠಿಣದ, ಕಡ್ಲಿ ತಿನ್ಕೋತು ಕೊಳಲು ಊದುದು ಎಷ್ಟು ಕಠಿಣದ, ಅಷ್ಟೇ ಸಾವಯವ ಕೃಷಿ ಕಠಿಣದ. ಆದರೂ ಕೂಡ ನಾನು ಇವತ್ತು ಸಾವಯವ ಕೃಷಿನೇ ಮಾಡಬೇಕು. ನಾವು
0: ತಾವು ಮಾತಾಡ್ತಾ ಹೇಳಿದ್ರಿ ಈಗ ಸಾವಯವ ಕೃಷಿ ಮಾಡಿದ್ರೆ ಒಳ್ಳೆಯದು ಅಂಥೇಳಿ. ಈ ಸಾವಯವ ಕೃಷಿಯಿಂದ ಭೂಮಿಗೂ ಒಳ್ಳೆಯದು ಮತ್ತು ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ನಮಗೂ ಕೂಡ ಆರೋಗ್ಯವಂತ ಅಭಿವೃದ್ಧಿ ಆಗ್ತೈತಿ ಅಂತೇಳಿ ಹೇಳ್ಬೋದು. ಅದೇ ರೀತಿ ಈ ಸಾವಯವ ಕೃಷಿಯಲ್ಲಿ ತಾವು ಯಾವ ಯಾವ ಬೆಳೆಗಳನ್ನು ಬೆಳೆದಿರಿ
1: ಸರ್? ಮೊದಲಿಗೆ ಹೇಳಬೇಕಂದ್ರೆ ಸಾವಯವ ಕೃಷಿ ಕಷ್ಟ ಅಂತ ನಿಮ್ಗೆ ಹೇಳಿದೆ ನಾನು. ಸಾವಯವ ಕೃಷಿಯೊಳಗೆ ಕೆಲವೊಂದು ಪದ್ಧತಿಗಳನ್ನು ನಾವು ಅಳವಡಿಸಬೇಕಾಗ್ತದೆ. ಈಗ ಯಾವ್ಯಾವ ಪದ್ಧತಿ ಅಂದ್ರೆ, ಸಾವಯವದಾಗ ನಮಗೀಗ ಹೆಂಡಿ ಗೊಬ್ಬರ ಭಾಳಷ್ಟು ಸಿಗಂಗಿಲ್ಲ, ದನಗಳು ಕಡಿಮೆ ಆಗ್ಯಾವ. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಕೆಲವೊಂದು ವಿಧಾನಗಳನ್ನು ನಾವು ಅಳವಡಿಸ್ಕೊಂಡೇವೆ. ಏನು ಅಳವಡಿಸ್ಕೊಂಡೇವೆ ಅಂತಂದ್ರೆ, ಕಾಲ್ಗೈ ಮಾಡೋದು ಅದು ಒಂದು ಸಾವಯವ ಪದ್ಧತಿನೇ. ಈ ವರ್ಷ ನಾವು ಜೋಳ ಬಿತ್ತಿದ್ದೇವೆ ಅಂದ್ರೆ ಮುಂದಿನ ವರ್ಷ ಗೋಧಿ ಬಿತ್ತದು, ಮುಂದಿನ ವರ್ಷ ಸೂರ್ಪಾನ್ ಬಿತ್ತದು, ಮುಂದಿನ ವರ್ಷ ಕಡ್ಲಿ ಬಿತ್ತದು. ಈ ರೀತಿಯಾಗಿ ಬದಲಾವಣೆ ಮಾಡೋದ್ರಿಂದ ಕೂಡ ಅದು ಒಂದು ಸಾವಯವ ಕೃಷಿ ಪದ್ಧತಿಯತ್ತೇ ನಾ ತಿಳ್ಕೊಂಡಿನಿ ವೈಯಕ್ತಿಕವಾಗಿ.
0: ಅಂದ್ರೆ ಪ್ರತಿ ವರ್ಷ ಬೆಳೆ ಪರಿವರ್ತನೆ ಆಗಬೇಕು.
1: ಪರಿವರ್ತನೆ ಆಗಲೇಬೇಕು. ಯಾಕೆ ಮನುಷ್ಯನಿಗೆ ಕೂಡ ಹೆಂಗ ಈಗ ಒಂದು ಊಟ ಉಂಡೇವತ್ತ ದಿನಾನು ಅದೇ ಉಣದ ಈಗ ಹೇಳ್ತಿರ್ತಾರೆ, ಅಮಾಸಿಗೆ ಮೇಲೆ ಬೇರೆ ಊಟ ಮಾಡ್ತಾರ, ಅದು ಎಲ್ಲಾನು ಇದು ವೈಜ್ಞಾನಿಕವಾಗಿ ಸತ್ಯದದು. ಹಂಗೆ ಬೆಳಿಗ್ಗೆ ಕೂಡ ಕಾಲ್ಗೈ ಬಹಳ ಮುಖ್ಯದ, ಅದ್ರ ಜೊತೆಗೆ ಬಿಸಿಲು ಬಹಳ ಮುಖ್ಯದ, ಅದ್ರ ಜೊತೆಗೆ ಗಾಳಿ ಬಹಳ ಮುಖ್ಯದ, ಅದ್ರ ಜೊತೆಗೆ ನೀರು ಬಹಳ ಮುಖ್ಯದ. ಮನುಷ್ಯನಿಗೆ ಏನೇನು ಅವಶ್ಯಕತೆ ಅದೋ ಆ ಬೆಳೆಗಳಿಗೂ ಕೂಡ ಅವಶ್ಯಕತೆ ಅದ ಅವಸರ. ಅದಕ್ಕಾಗಿ ಬೆಳೆ ಪರಿವರ್ತನೆ ಮಾಡೋದು ಒಂದು ಸಾವಯವ. ಎರಡನೇದ್ದು ಏನಂದ್ರೆ, ಬೇಸಿಗೆ ಸಮಯದೊಳಗೆ ನಾವು ನೇಗಿಲು ಹೊಡೆದು ಉಳುಮೆ ಮಾಡಿ ಬಿಡ್ತೇವಲ್ಲ, ಅದು ಬಿಸಿಲಿನ ಇದರದಿಂದ ಸೂರ್ಯನ ಕಿರಣದಿಂದ ಅಲ್ಲಿ ಶಕ್ತಿ ಹೆಚ್ಚಾಕದ ಭೂಮಿ ಒಳಗೆ, ಅದು ಒಂದು ಸಾವಯವ ಪದ್ಧತಿನೇ. ಮೂರನೇದ್ದು ಏನತ್ತಂದ್ರೆ, ಹೊಲದಲ್ಲಿರ್ತಕ್ಕಂಥ ಕಳೆಗಳನ್ನು, ಇವು ಏನು ಕಳೆ ನಾಶಕವನ್ನು ನಾವು ಹೊಡಿತೇವೆ, ಹೊಡಿಬಾರ್ದು ಅದನ್ನು. ನಾವೇನು ಮಾಡ್ತೇವೆ ಅದನ್ನು ಅಲ್ಲೇ, ಈಗೇನು ಸಾಕಷ್ಟು ಯಂತ್ರೋಪಕರಣಗಳು ಬಂದಾವ, ವಿಜ್ಞಾನಿಗಳು ಸಾಕಷ್ಟು ಯಂತ್ರಗಳನ್ನು ಕಂಡುಹಿಡ್ದಾರ. ಯಾವಾಗೆಲ್ಲ ನಾವು 10 ದಿನ ನಾವು ಸದಿ ತೆಗೆಯಂಥದ್ದು, 1 ತಾಸಿನೊಳಗೆ ಮಷಿನ್ ಕತ್ತರಿಸಿ ಹೋಗಿದ್ ಬಿಡ್ತದೆ. ಅಂಥ ಮಷಿನ್ಗಳ ಉಪಯೋಗ ಮಾಡಿಕೊಂಡು ಅಲ್ಲೇ ಕತ್ತರಿಸಿ ಹೋಗಿತಕ್ಕಂಥದ್ದು, ರೂಟ್ರ್ ಹೊಡೆಯದಾಗಿರ್ಬೋದು, ಅಲ್ಲಿಂದ ಹುಲ್ಲು ಕತ್ತರಿಸೋದಾಗಿರ್ಬೋದು, ಇದನ್ನು ಮಾಡಿ ಏನು ಮಾಡಬೇಕು, ಅಲ್ಲಿದಲ್ಲೇ ಮರ್ಚಿಂಗ್ ಮಾಡಬೇಕು. ಇನ್ನೊಂದು ಅದನ್ನು ಹಾಕೋದ್ರಿಂದ, ಅದನ್ನು ಅಲ್ಲೇ ಕಿತ್ತಿ ಬಡ್ಡಿಗೆ ಹೋಗಿದ್ರಿಂದ ಏನಾಗ್ತದೆ ಅಂದರೆ, ಒಂದು ನೀರಿನ ಉಳಿತಾಯ ಆಗ್ತದೆ, ತೇವಾಂಶ ಹಿಡಿತದೆ,

0: ಎರಡನೇದು ಅಲ್ಲಿ ಎರೆಹುಳು ಗೊಬ್ಬರಗಳು ಪ್ರಾರಂಭ ಆಗ್ತವೆ, ಅಲ್ಲಿ ಎರೆಹುಳು ಗೊಬ್ಬರ ತಯಾರಾಗ್ತದೆ ಭೂಮಿಗೆ. ಅದನ್ನು ಒಂದು ಸಾವಯವ ಪದ್ಧತಿನೇ.
1: ಅದೇ ಮಣ್ಣು ಮತ್ತೆ ಫಲವತ್ತತೆ ಆಗುತ್ತೆ,
0: ಫಲವತ್ತತೆ ಆಗ್ತದ್ರಿ. ಅದಕ್ಕೆ ಒಟ್ಟು ಕಡ್ಡಿ ಮರಿಬೇಕು ನೋಡ್ರಿ ಎಲ್ಲರೂ. ಕಡ್ಡಿ ಡಬ್ಬಿ ಒಟ್ಟ ತೊಗೊಂಡು ಹೊಲಕ್ಕೆ ಹೋಗಬಾರ್ದು ಯಾರು ಹೋದರೂ ಕೂಡ. ಏನು ಕಸ ಸಿಗ್ತದೆ, ಯಾರೊಬ್ಬ ಮಗಲು ಸುರ್ತಿದ್ನಂದ್ರೂ ಅದನ್ನು ತಂದು ನಿಮ್ಮ ಹೊಲದಾಗೆ ಹೊಕ್ಕೊಂಡು ನಮ್ಮ ಹೊಲದಾಗೆ ಹೊಕ್ಕೊಂಡು ನಾವು ಅದನ್ನು ಬಡ್ಡಿಗೆ ಹಾಕಿ ಸಾವಯವ ಕೃಷಿಯನ್ನು ಮಾಡಬೇಕು. ಇನ್ನೊಂದು ಏನಂದರೆ, ಒಂದು ಸಲ ನಾವು ಪೂರ್ವ ಪಶ್ಚಿಮವಾಗಿ ಈ ವರ್ಷ ಬಿತ್ತದೆ, ಒಂದು ಎರಡನೇದು ಉತ್ತರ ದಕ್ಷಿಣ ಬಿತ್ತಬೇಕು. ಅಂದ್ರೆ ಜಾಗ ಕೂಡ ಬದಲಾವಣೆ ಆಗ್ತದೆ. ಜಾಗ ಬದಲಾವಣೆ ಆಗೋದ್ರಿಂದ ಕೂಡ ಅದು ಒಂದು ಸಾವಯವ ಪದ್ಧತಿನೇ ಅಂತ ತಿಳ್ಕೊಂಡಿನಿ. ಇದೆಲ್ಲನೂ ಮಿಕ್ಕಿ ಮತ್ತು ನಾವು ಹೆಂಡಿ ಗೊಬ್ಬರನೇ ಹಾಕಬೇಕು. ನಮ್ಮ ಹತ್ರ ಹೆಂಡಿ ಗೊಬ್ಬರ ಕಡಿಮೆ ಅದ. 10-20 ಎಕರೆ ಜಮೀನಿಗೆ ಹ್ಯಾಂಗ ಮಾಡಬೇಕು ಅಂತಂದ್ರೆ, ನಾವು 4 ಆಳು ಹೆಚ್ಚಿಗೆ ಹೋಗಲ್ಲಕ್ಕ. ಈಗ ಸಣ್ಣ ಟ್ಯಾಕ್ಟರ್ನೊಳಗೆ ಹಾಕ್ಕೊಂಡು ಆ ಬೆಳೆ ಏನೇನು ನಾವು ಬಿತ್ತಬೇಕಂತಿರ್ತೇವೆ ಅಲ್ಲಿ ಏನು ಹೇಳ ಹೊಡೆದಿರ್ತೇವೆ. ಈಗ ಹತ್ತಿಗೆ ಹೇಳ ಹೊಡೆದ ಒಂದು ಗೆರಿ ಹಾಕಿಸಿಂದ ಈಗ ನಾವು ಬೋಧ ಹಾಕಿ ಬಿಡ್ತಿರ್ತೇವಲ್ಲ, ಅದರದೇ ಬೋಧನೊಳಗೆ ಹಾಕೋ ತೊಗೋಬೇಕು. ಅಂದ್ರೆ 1 ಎಕರೆಗೆ 4 ಟ್ಯಾಕ್ಟರ್ ಹಾಕೋದು ಒಂದೇ ಟ್ಯಾಕ್ಟರ್ನೊಳಗೆ ಹೋಗಿಬಿಡ್ತದೆ. ಅದು ಅಂದ್ರೆ ನೇರವಾಗಿ ಬೇರಿಗೆ ಅದು ಆ ಸಾವಯವ ಗೊಬ್ಬರ ಅಲ್ಲಿ ಹೋಗ್ಬಿಡ್ತದೆ.
1: ಅಂದ್ರೆ ಈ ಸಾಲ ಕೊರೆದಿರ್ತೇವಲ್ಲ ಆ ಸಾಲಿನಲ್ಲಿ ಹಾಕಿದ್ರೆ ಅಂದ್ರೆ ನಾವು ಹೆಚ್ಚಿಗೆ ಗೊಬ್ಬರವನ್ನು ಹಾಕೋ ತಪ್ಪತತಿ, ಮತ್ತೆ ನೇರವಾಗಿ ಆ ಗಿಡದ ಬೇರುಗಳಿಗೆ ನಾವು ಆಹಾರವನ್ನು ಕೊಟ್ಟಂಗ
0: ಅದಕ್ಕೆ ಉಳಿತಾಯ ಆಗ್ತದೆ. ಈ ಪದ್ಧತಿಯನ್ನು ಕೂಡ ನಾವು ಅಳವಡಿಸ್ಬೇಕು. ಯಾಕಂದ್ರೆ ಈಗೆಲ್ಲ ಸಾಕಷ್ಟು ನೋಡ್ರಿ, ಸರ್ಕಾರ ಕೂಡ ಹೊಸ ಹೊಸ ತರಬೇತಿಗಳನ್ನ ಕೊಡ್ತಾರ. ಈಗ ನಮ್ಮ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದೊಳಗ ಎಕ್ಸ್ಟೆನ್ಷನ್ ದೊಳಗ ಅಲ್ಲೆಲ್ಲ ಮತ್ತು ಆತ್ಮ ಯೋಜನೆಯವರಾಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯ ವಿದ್ಯಾಧಿಕಾರಿಗಳು, ಅಲ್ಲಿಂದ JD ಸಾಹೇಬರು, ಜಾಯಿಂಟ್ ಡೈರೆಕ್ಟರ್ ಸಾಹೇಬರು, DD ಅವರು, AD ಅವರು ಸಾಕಷ್ಟು ತರಬೇತಿಗಳನ್ನು ಕೊಡಾಕತ್ತಾರೆ ಈಗ. ಅವು ಮತ್ತು ಸೋಮವಾರ ಬಿಡುವು ಇರ್ತದೆ, ಸೋಮವಾರ ಹಾಕೊಂಡಿರ್ತಾರ. ರೈತರಿಗೆ ಬಹಳಷ್ಟು ಈಗ ಅನುಕೂಲ ಆಗತ್ತ. ಮೊದಲ ಏನ್ ಮಾಡ್ತಿದ್ರು ಅಂತಂದ್ರೆ ರೈತರೇ ಅಲ್ಲಿಗೆ ಹೋಗಿದ್ರು, ಈಗ ವಿಜ್ಞಾನಿಗಳೇ ನಮ್ಮ ಹೊಲಕ್ಕೆ ಬರ್ಲಾಕತ್ತಾರ. ಅವರು ಬಂದು ಹೇಳ್ತಾರೆ ಯಾಕಂತಂದ್ರೆ ಅವ್ರಿಗೆ ಕೂಡ ಒಂದು ಕರುಣೆ ಅದ. ನಮ್ಮ ದೇಶದಲ್ಲಿ ಇರ್ತಕ್ಕಂತ ಜನರಿಗೆ ಹೆಚ್ಚು ಆಹಾರವನ್ನು ಈಗ ನಾವು ಸಾಕಷ್ಟು ಬೆಳೆಗಳನ್ನ ಬೆಳೆಯದಷ್ಟೇ ರೈತರ ಆದಾಯ ದ್ವಿಗುಣ ಆಗ್ಬೇಕು ನಮ್ದು. ಅಂದ್ರೆ ರೈತ ಬದುಕಲಿಕ್ಕೆ ಸಾಧ್ಯ ಅದ. ರೈತರ ಆದಾಯ ದ್ವಿಗುಣ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಬೇಕು, ಹೊಸ ಹೊಸ ಬೀಜಗಳನ್ನ ನಾವು ಉತ್ಪಾದನೆ ಮಾಡ್ಕೋಬೇಕು. ಅಂದ್ರೆ ಅವಾಗೆಲ್ಲ ಜವಾರಿ ಬೀಜದ್ದು, ಈಗೆಲ್ಲ ಹೈಬ್ರಿಡ್ ಬೀಜ 3 ತಿಂಗಳದಾಗ ಬರುವ ಬಂದಾವ. ಅದು ಹೆಚ್ಚು ಉತ್ಪಾದನೆ ಮಾಡಿದ್ರೆ ನಮ್ಗೆ ಲಾಭದಾಯಕ ಅದ ರೈತರಿಗೆ ಅಂತೇಳಿ ನಾವು ಅದನ್ನ ಆ ಪದ್ಧತಿಯನ್ನು ಅಳವಡಿಸ್ಕೋತೀವಿ.
1: ಅಂದ್ರೆ ಖರ್ಚುನು ಕಡಿಮೆ ಆಗಬೇಕು, ಆದಾಯ ಜಾಸ್ತಿ ಬರಬೇಕು.
0: ಹಾ, ಇದು ಬಹಳ ಮುಖ್ಯ ಸರ್. ರೈತರಿಗೆ ನೋಡ್ರಿ ಏನ್ ಬಂದ್ರು ಕೂಡ ಪಟ್ಟನೆ ಕಿಸಾನ್ ಖಾಲಿನೇ ಆಗ್ಬಿಡ್ತದೆ. ಆಳುಗಳ ಪಗಾರ ಹೆಚ್ಚಾಗ್ಯಾವ, ಸಿಕ್ಕಾಪಟ್ಟಿ ಬೀಜ ಗೊಬ್ಬರದ ಹಣಿ ಹೆಚ್ಚಾಗ್ಯದ. ಆ ಗೊಬ್ಬರದ ಹಣಿ ಹೆಚ್ಚಾಗ್ಯದಂದ್ರೆ ಮನುಷ್ಯ ನೋಡ್ರಿ, ಈಗ ಉದಾಹರಣೆಗಾಗಿ ಲಾಕ್ಡೌನ್ ಬಿತ್ತು, ಆ ಸಂದರ್ಭದಲ್ಲಿ ನಾವು ಹೆಂಗ್ ಬದುಕ್ಬೇಕು ಹಂಗ ಬದುಕೇ ಇಲ್ಲ ಇವತ್ತು. ಅದಕ್ಕೆ ನಾವು ಹೆಚ್ಚು ಆ ಖರ್ಚನ್ನ ಮಾಡದೆ ಆದಾಯ ಹೆಚ್ಚು ಮಾಡ್ಕೊಳ್ತಕ್ಕಂತ ಅದಕ್ಕೆ ನಾವು ಅಡಾಪ್ಟ್ ಆಗ್ಬೇಕು, ಅದಕ್ಕೆ ಹೊಂದಾಣಿಕೆ ಆಗ್ಬೇಕು.
1: ಅಂದ್ರೆ ನಮ್ಮಲ್ಲಿ
0: ನೋಡ್ರಿ ಒಂದು ಹಿರಿ ಆಕಳು ಇರ್ತದ, ಹಿರಿ ಎತ್ತ ಇರ್ತದ, 8 ದಿನ ಇರ್ತದ, ಅದು ಅದ್ರ ಜೊತೆ ಗೆಳತನ ಬೆಳೆಸ್ಬೇಕು. ಹಂಗ ನಾವು ಭೂಮಿ ಜೊತೆ ಗೆಳತನ ಬೆಳೆಸ್ಬೇಕು, ರೈತರ ಜೊತೆ ಗೆಳತನ ಮಾಡ್ಬೇಕು, ವಿಜ್ಞಾನಿಗಳ ಜೊತೆ ಗೆಳತನ ಬೆಳೆಸಿ ನಾವು ಹೆಚ್ಚು ಆದಾಯವನ್ನು ಪಡೀಲಿಕ್ಕೆ ಮಾಡ್ಕೋಬೇಕು ನಾವೆಲ್ಲ.
1: ಅಂದ್ರೆ ತಾವು ಏನ್ ಹೇಳ್ತಾ ಇದೀರಿ ಅಂದ್ರೆ ನಮ್ಮಲ್ಲಿ ಇರುವಂತಹ ಪಳಿಯುಳಿಕೆಗಳು ಅಂದ್ರೆ ಈ ಕಸ ಆಯ್ತು, ಏನ್ ಅಂದ್ರೆ ಗೊಂಜಾಳ ದಂಟ, ತೊಗರಿ ಕಟ್ಟಿಗೆ, ಇವೆಲ್ಲ ಸುಡಬಾರ್ದು.
0: ಕಬ್ಬಿನ ರಾವದಿ
1: ಯಾವುದು ಸುಡಲಾರ್ದ, ಒಂದು ಹೊಲದಲ್ಲಿ ಅದನ್ನೇ ವಾಪಸ್ ಮಲ್ಚಿಂಗ್ ಮಾಡಿದ್ರೆ ಅದು ಒಂದು ಕಳತು ಗೊಬ್ಬರವಾಗಿ ಅದೇ ನಮ್ಮ ಬೆಳೆಗಳಿಗೆ ಬಂದು ಅಲ್ಲೇ ನಮ್ದು ಗೊಬ್ಬರ ತಯಾರಾಕತಿ, ಗೊಬ್ಬರಕ್ಕೆ ಖರ್ಚು ಮಾಡುವಂತ ಹಣ ಉಳಿತೈತಿ ಅಂತ ಹೇಳ್ತಾ ಇದ್ರಿ.
0: ಉಳಿತದ್ರಿ. ಈಗ ನೋಡಿ ನಾ ಎಷ್ಟೋ ಸಲ ನಾನು ಈಗ ನೋಡಿ ಮಾನ್ಯನೇ ನಾನು 40-45 ಗಟ್ಟತಕ್ಕನು ನಾ ಇದು ಬೆಳೆದಿನಿ, ಗೋಧಿ ಬೆಳೆದಿನಿ. ಅಸಾಧ್ಯ ಆದಂತದ್ದು ಬೆಳಿದೆ ನನ್ನ ಹವ್ಯಾಸ. ಒಟ್ಟು ಯಾವಾಗ ಸಾಧ್ಯ ಇರುವುದಿಲ್ಲ ಅದನ್ನ ಬೆಳಿಬೇಕಂತೇಳಿ ನನ್ನ ಆಸೆ ಇರ್ತದೆ. ಅದನ್ನೆಲ್ಲ ಮೊಳಕಾಲ ತೊಡಿಮಠ ಹುಲ್ಲಿತ್ತು, ಏನ್ ಮಾಡ್ಬೇಕಂದ್ರೆ ಎಲ್ಲರೂ ಊರಿಗೆ ಹೆಚ್ಚಲಾಗತ್ತಿದ್ರು, ಅವ್ರಿಗೆ ಹೇಳಿದೆ ಹೆಚ್ಚು ಬೆಳತ್ತೆ ಕಿಶಿಂದ. ನಾ ಎಲ್ಲ ರೂಟ್ರ್ ಹೊಡೆದೆ, ಮೊದಲು ಕತ್ತರಿಸಿದೆ, ಕತ್ತರಿಸಿ ಏನ್ ಮಾಡಿದೆ ಜೋಡ್ಪಾಳೆ ಎಗ್ಲಿ ಹೊಡೆದು ಅದನ್ನು ಮುಚ್ಚಿ ಬಿಟ್ಟಿನಿ. ಅದು ಬ್ಯಾಸಗಿ 2 ತಿಂಗಳದೊಳಗೆ ಅದು ಅಗದಿ ಹುರಿದಂಗೆ ಆಗಿಬಿಟ್ಟದ. ಈಗ ರೂಟ್ರ್ ಹೊಡೆದು ಬಿಟ್ಟಿನಿ, ಮತ್ತೆ ಸದ್ಯ ಅದಕ್ಕೆ ಹತ್ತಿ ಹಾಕಿಬಿಡ್ತೇವೆ ನಾವು. ಅಂದ್ರೆ ಏನ್ ಮಾಡ್ಬೇಕಂದ್ರೆ ಏನೂ ವೇಸ್ಟ್ ಮಾಡಬಾರ್ದು, ಯಾವುದೂ ವೇಸ್ಟ್ ಆಗಂಗಿಲ್ಲ. ಈಗ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಅದು ನಾವು ಇನ್ನೊಂದು ವಿಷಯವನ್ನು ನಾವು ಪಕ್ಕಾ ಗಮನದಾಗಿಟ್ಟು, ನಮ್ಮಲ್ಲಿರ್ತಕ್ಕಂಥ ಮಣ್ಣು ಜೀವ ಇದ್ದಂಥ ಮಣ್ಣು, ಇದಕ್ಕೆ ಜೀವದಿಸೋದು ಭಾರಿ. ಈ ಇಸ್ರೇಲ್ದೊಳಗೆ, ಈಗ ಪಂಜಾಬ್ದೊಳಗೆ, ಈಗ ಗಂಗಾವತಿ ಗೋರಿಯಲ್ಲಿ ಎಲ್ಲ ಒಟ್ಟು ಈಗ ಏನು ಬೆಳಿಲಾರ್ದಂಗೆ ಹಾಕುತ್ತದೆ ಅದು ಮಣ್ಣು. ಇಲ್ಲೇ ನಾವು ಈ ಕಡೆ ತೀರದಾಳಪದ ಹೋದ್ರೆ ಅವಾಗ 100 ಟನ್ ಕಬ್ಬು ಬೆಳೀತಿದ್ರು, ಈಗೆಲ್ಲ 20 ಟನ್ಗೆ ಬಂದ್ಬಿಟ್ಟಾರ. ಭೂಮಿ ಹಾಳು ಮಾಡ್ಕೊಂಡ್ಬಿಟ್ಟಾರ. ಯಾಕಂದ್ರೆ ಎಲ್ಲರೂ ಯೂರಿಯಾ DAP ಹೋಗೋದು ಭೂಮಿ ಹಾಳು ಮಾಡಿಬಿಟ್ಟಾರ. ಸತ್ತ ಭೂಮಿ ಒಳಗೆ ಇಸ್ರೇಲ್ದವರು ಹೆಚ್ಚು ಬೆಳೀತಾರ ಅಂತ ಅವ್ರ ಹೆಸರು ಹೇಳ್ತೇವೆ. ಭಾರತದ್ದು ನಾವು ಯಾಕೆ ಹೇಳಬಾರ್ದು? ನಮ್ಮ ಹತ್ರ ನೋಡ್ರಿ ಭಾರಿ ಜೀವಂತ ನೋಡ್ರಿ, ಹೆಣ ಉಳಿದ್ರೆ ಹೆಣ ಚಿಗಿತಕ್ಕಂತ ಭೂಮಿ ಅದ ನಮ್ಗೆ, ಮತ್ತ ಹುರಿದು ಬಿತ್ತದ್ರೆ ನಾಟಂತ ಭೂಮಿ ಅದ ನಮ್ಮ ಮತ್ತೆ. ಅಂತ ಇಟ್ಟುಕೊಂಡು ಕೂಡ ನಾವು ನಾಳೆ ಹೊತ್ತಂಟ್ರು ನಮ್ಮ ಮಕ್ಕಳಿಗೆ ಮರಿಮಕ್ಕಳಿಗೆ ಏನಾದ್ರೂ ಭೂಮಿಯನ್ನ ಬಿಟ್ಟು ಹೋಗ್ಬೇಕು ಅಂತ ಆಸೆ ಇದ್ರೆ ಸ್ವಲ್ಪ ಸ್ವಲ್ಪ ಬಿಡ್ರಿ. ನಾ 50-100 ಚೀಲ ಹಾಕ್ತಿದ್ರಿ ಗೊಬ್ಬರ ಅಂದ್ರೆ 50 ಹಾಕ್ರಿ, 25 ಹಾಕ್ರಿ, ಎಲ್ಲ

0: ಬಿಟ್ಟು ಬಿಡ್ರಿ, ಯಾಕಂದ್ರೆ ಒಬ್ಬ ವ್ಯಸನ ಮುಕ್ತ ಆಗ್ಬೇಕಾದ್ರೆ ಒಮ್ಮೆ ಬಿಡಂಗಿಲ್ಲ, ಹ್ಞೂ ಅತ್ತೀನಿ ನಾನು ಒಪ್ಕೋತೀನಿ. ಅವಾಗ 40 ವರ್ಷದಿಂದ ಎಲ್ಲಿ ಗೊಬ್ಬರ ಇತ್ತು? ಗೊಬ್ಬರ ಇದ್ದಿದ್ದಿಲ್ಲ ಅವಾಗ, ಅವಾಗೆಲ್ಲ ಬದುಕಿದ್ರಿಲ್ಲ ಜನ. ಈಗ ಹೊಸ ಹೊಸ ಬೀಜಗಳು ಬಂದಾವಂದಾಗ ಹೆಚ್ಚೆಚ್ಚಿಗೆ ಬೆಳೀತದೆ. ನಾವು ಆದಷ್ಟು ಬಿಟ್ಕೋತ ಬಂದು ಅದನ್ನು ಶೂನ್ಯ ಮಾಡಬೇಕು. ನೀವು ಒಂದು ವೇಳೆ ಶೂನ್ಯ ಮಾಡ್ಲಿಕ್ಕೆ ಅದು ತಾನೇ ಶೂನ್ಯ ಹಾಕದ. ಈಗ ಆಲಕತ್ತದಲ್ಲ ನಿಮಗೆಲ್ಲ ಗೊತ್ತದ, ಗೊಬ್ಬರ ರೇಟ್ 1,000 ರೂಪಾಯಿ ಇದ್ದಿದ್ದೆ 5,000 ಆಲಕತ್ತದ. ಇದು ಮಾಡೋರಿ ನೀವೇ ಬಿಟ್ಟು ಬಿಡ್ತೀರಿ ಅಲ್ಲಿಂದ.
1: ಅಂದ್ರೆ ತಮ್ಮ ಮಾತಿನಿಂದ ನಮಗೆ ಏನ್ ಅರ್ಥ ಆಗತ್ತೆ ಅಂದ್ರೆ ತಮ್ಮಲ್ಲಿರುವಂತಹ ಕಸವನ್ನ ಅದನ್ನೇ ರಸವನ್ನಾಗಿ ಪರಿವರ್ತನೆ ಮಾಡ್ಕೊಂಡು ಕೃಷಿ ಮಾಡ್ಬೇಕಂದ್ರೆ ತಾವು ಹೇಳ್ತಾ ಇದ್ದೀರಿ. ಅದೇ ರೀತಿ ಈಗ ಸಾವಯವ ಕೃಷಿಯಲ್ಲಿ ತಾವು ಯಾವ ಯಾವ ಬೆಳೆಗಳನ್ನು ಬೆಳೆದಿರಿ
0: ನೋಡ್ರಿ? ನಾನು ಫಸ್ಟಿಗೆ ನಿಮ್ಗೆ ಹೇಳ್ಬೇಕಂದ್ರೆ ಸಾವಯವ ಕೃಷಿಯಿಂದ ಪ್ರಾರಂಭ ಮಾಡಿದ್ದು TS3R ತೊಗರಿಗೆ. ನಾನು ನಮ್ಮಲ್ಲಿ ಇಲ್ಲಿ ಬೀಜ ನಿಗಮ ಅಂತ ಹೇಳಿ ಕೃಷಿ ಒಂದು ಬೀಜ ನಿಗಮದ ರೈತರಿಗೆ ಇವೆಲ್ಲ ಗೊತ್ತಿರಬೇಕು. ಮೊದಲ ಬೀಜ ನಿಗಮಕ್ಕೆ ನಾನು ಹೋದಾಗ ಬೀಜ ನಿಗಮದಾಗ ಅವಾಗ ಬಿರಾದಾರ ಸಾಹೇಬ್ರ ಇದ್ರು, ಅವ್ರು ನಮಗೆ ನೀವೊಬ್ಬ ಅಗದಿ ಓದಬಲ್ಲ, ಈಗ ಎಲ್ಲರೂ ಓದಿ ಕೃಷಿ ಮಾಡ್ಬೇಕು ಇದೊಂದು ಹೇಳ್ತೇನೆ ರೀ. ದಾಡ್ರಿದ್ದವ್ರು ಕೃಷಿಗೆ ಹಚ್ತಿದ್ರು, ಈಗ ಓದಿಸಿ ಕೃಷಿ ಮಾಡ್ಬೇಕು. ಆ ಅಂತ ಒಂದು ವ್ಯವಸ್ಥೆ ನಾವು ಕಲ್ಕೋಬೇಕು ಇವತ್ತು.
1: ಅಂದ್ರೆ ಕೃಷಿನೇ ಒಂದು ಯೂನಿವರ್ಸಿಟಿ
0: ಆಗಿಬಿಟ್ಟಿದೆ. ಅದು ಬಹಳ ಮುಖ್ಯದ ಸದ್ದ. ಅವಾಗ ಏನ್ ಮಾಡಿದ್ರು ನನಗೆ, ಇಲ್ಲ ನಿನಗೆ ಬೀಜ ಮಾಡಕ್ ಕೊಡ್ತೀನಿ ಅಂದ್ರು. ಅವಾಗ ಬೀಜದ ಬಗ್ಗೆ ನಾಲೆಜ್ ಇದ್ದಿದ್ದಿಲ್ಲ ನನಗೆಲ್ಲ. ಇದಕ್ಕೂ ಹೈದರಾಬಾದ್ ಕಿಕ್ರಿ ಸಾಟ್ ಅದು ಕರ್ಕೊಂಡು ಹೋಗಿದ್ರು, ಅವಾಗೆಲ್ಲ ಅಲ್ಲೆಲ್ಲ ಟ್ರೈನಿಂಗ್ ತಗೊಂಡ್ಬಂದೇವೆ, ನೋಡಿ ಬಂದೇವೆ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಬೀಜೋತ್ಪಾದನೆ ಮಾಡುವೊಳಗೆ TS3R ತೊಗರಿ ಕೊಟ್ರು. ಫಸ್ಟಿಗೆ ನನಗೆ ಫೌಂಡೇಶನ್ ಕೊಟ್ರು, ಮುಂದಿನ ವರ್ಷ ಮಾತ್ರ ನಾನು ಅಗದಿ ಸರಿಯಾಗಿ ಬೆಳೆದೆ. ಅವರೆಲ್ಲ ತೋಟಕ್ಕೆ ಬಂದರು, ನಾನು ನೋಡಿದ್ರು ನಾ ಏನು ಮಾಡಿದೆ ಪದ್ಧತಿ ಅಂತಂದ್ರೆ, ಆ ಸಂದರ್ಭದೊಳಗೆ ಈ 12 ಫುಟಿನ ಲೈನ್ ಮಾಡಿದ್ದೆ. ಎಲ್ಲರೂ ನನಗೆ ಹುಚ್ಚಂದ್ರು, ಏನು ಇಟ್ಟಾಗಲ್ಲ ಲೈನ್ ಮಾಡ್ಕೊಂಡು ಏನು ಬಿತ್ತಾ ನೀವು ಬೆಳೀತಾ ನೀವು ಅನ್ನೋರು. ನನಗೆಲ್ಲ ಗೊತ್ತಿತ್ತದ, ಯಾಕಂದ್ರೆ ನಮ್ಮ ಭೂಮಿ ಭಾಳ ಚಲೋ ಅದ. 12 ಫುಟಿನ ಲೈನ್ ಮಾಡಿ ಅದರೊಳಗೆ ಜಿಗ್ಜಾಗ್ ಟೈಪ್ನೊಳಗೆ ಒಂದು ಪೂಟಿಗೆ ಒಂದೊಂದು ಅಗಿ ಉರ್ಕೋತು ಇದೆ, ಕೊಡ್ಲಿಕ್ಕಾವಿನ ಪಿಂಡ್ ಆಗಿತ್ತದು. ಆ ರಾಶಿ ಮಿಷನ್ ಅವ್ರು ಬಂದ್ರೆ ನಡೀಲಿಲ್ಲ, ಹೊಳ್ ಹಿಂದ್ರಾಗಡೆ ಅಂತ ತುದಿ ಕೊಯ್ದು ರಾಶಿ ಮಾಡ್ದೇವೆ. ಅವಾಗೆಲ್ಲ DD ಬಂದವರು, ಚಂದನ್ TV ಅವರು ಬಂದು ಅದನ್ನೆಲ್ಲ ಪ್ರಸಾರ ಮಾಡಿದ್ರು. ಆ ಸಂದರ್ಭದೊಳಗೆ ಎಕರೆಗೆ 12 ಕ್ವಿಂಟಲ್ ಬೆಳೆದಿದ್ದೆ. ಅದು ನನಗೆ ಈಗ ಸಾಧ್ಯ ಆಗೋದಿಲ್ಲ, ನನಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ TS3R ಬೆಳೆದೆ. ಬೆಳೆದು ಮುಂದಿನ ವರ್ಷ ನನಗೆ ಫೌಂಡೇಶನ್ ಕೊಟ್ಟರು. ಫೌಂಡೇಶನ್ ಅಂದ್ರೆ ಅವ್ರು ಕೊಟ್ಟಂತ ಬೀಜವನ್ನ ಅವರಿಗೆ ಒಯ್ದು ಕೊಟ್ಟು ಅಲ್ಲಿ ಮತ್ತೆ ಟೆಸ್ಟಿಂಗ್ ಆಗ್ತದ್ರಿ. ಇಲ್ಲಿ ಟೆಸ್ಟಿಂಗ್ ಮಾಡಿ ಅವ್ರು ಏನ್ ಮಾಡ್ತಾರ, ಬೀಜವನ್ನ ಸ್ವಚ್ಛ ಮಾಡಿ ಅವು ಸಬ್ಸಿಡಿ ಕೊಡ್ತಾರ, ಅವ್ರು ಗೌರ್ಮೆಂಟ್ ಕೊಡ್ತಾರ. ಅವ್ರು ಹಂಗ ಮೊದಲ ಫೌಂಡೇಶನ್ ಮಾಡಿದೆ. ನಂತರ ಬೀಡ್ರ್ ಸೀಡ್ ಅದಕ್ಕಿಂತ ಮೊದಲು ಇದ್ದಿದ್ದು. ಬೀಡ್ರ್ ಸೀಡ್ ಆಗಿಂದ ಫೌಂಡೇಶನ್ ಹಾಕದ, ಫೌಂಡೇಶನ್ ಆಗಿಂದ ಸರ್ಟಿಫಿಕೇಟ್ ಆಗ್ತದೆ. ಅಂತವೆಲ್ಲ ಮತ್ತೆ ಅಲ್ಲಿಂದ ಸರ್ಟಿಫೈಡ್ ಮಾಡಿದೆ. ಹಿಂಗೆ ಮಾಡೋಣ. ನಾನು TS3R ತೊಗರಿ ಬೀಜೋತ್ಪಾದನೆ ಮಾಡಿದೆ. ಅಲ್ಲಿದಿಂದ GRG 811 ಅಂತಕ್ಕಂಥದ್ದು ತೊಗರಿ ಬೀಜವನ್ನು ಮಾಡಿದೆ. ನಾನೇನು ಮಾಡಿದೆ ಅಂದರೆ ಫಸ್ಟಿ ಬ್ಯಾಸಿ ಉಳಿ ಮಾಡಿಂದ ಬೋದು ಕೊರೆದು ಆ ಬೋದನೊಳಗೆ ಹೆಂಡಿ ಗೊಬ್ಬರ ಹಾಕೋತೋಗಿ ಅದರೊಳಗೆ ಊರ್ಕೋತೋಗಿದ್ದೆ ನಾನು ತೊಗರಿಯನ್ನು. ಒಂದೂವರೆ ತಿಂಗಳಾಗೋಣ ತೊಗರಿ ಕುಡಿ ಚುಂಟ್ಬಿಟ್ಟೆ ನಾನು. ಅವಾಗೆಲ್ಲ ನಾವೇ ಹೊಸದು, ವಿಲಿಯಮ್ ಸಾಹೇಬ್ರ ಹತ್ತಿದ್ರು ಅವಾಗ. ಈಗ ನಮ್ಮ ಪಾಟೀಲ್ ಸಾಹೇಬ್ರು ಬಂದಾರ JD ಅವರು, ಅವರು ಭಾಳ ಆಕ್ಟಿವ್. ಮಾನ್ಯ ನೋಡ್ರಿ, ಆ ತೊಗರಿ ಬೆಳೆ ಬಗ್ಗೆನೆ ಒಂದು 3,000 ಜನ ಕೃಷಿ ವಿಶ್ವವಿದ್ಯಾಲಯ ಕೂಡಿಸಿ ತೊಗರಿ ಬೆಳೆ ಬಗ್ಗೆನೆ ಒಂದು ಕಾರ್ಯಾಗಾರ ಮಾಡಿದ್ರು. ಹಂಗೆ ಏನಾಯ್ತು ಅಂತಂದ್ರೆ, ಅವಾಗಿನ ಕಾಲದಾಗೆ ತೊಗರಿ ಚುಂಟುದು ಮಾಡಿ ನಾನು. ಅದು ಗಿಡಗಳ ಸಂಖ್ಯೆ, ಕೊಲ್ಲೆಗಳ ಸಂಖ್ಯೆ 100, 200, 200 ಆಗಿಬಿಟ್ಟು. ಹಂಗಾಕಿಸಿಂದ ಅದು ಹೈಟು ಹೋಗ್ಬಿಡ್ತು, ಎತ್ತರನು ಹೋಯ್ತು.
1: ತೊಗರಿ ಚುಟೋದ್ರೆ ಅದು ಪಡ್ಲಿ ಹೊಡಿತೈತೆ.
0: ಹೌದು, ಬಾಳ ಹೊಡಿತದ್ರಿ ಅದು. ಇಲ್ಲಿ ನೇಟವಾಗಿ ಹೋಗೋದು ಒಂದು ಒಂದೇ ಹೋಗ್ಬಿಡ್ತದೆ. ಇಲ್ಲಿಕಂದ್ರೆ ಏನಾಗ್ತದ, ಕೊಲ್ಲೆಗಳ ಸಂಖ್ಯೆ ಆಗೋದಿಲ್ಲ, ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತದ, ಹೂಗಳ ಸಂಖ್ಯೆ ಕಡಿಮೆ ಆಗೋದ್ರಿಂದ ಅದು ಇಳುವರಿ ಹೆಚ್ಚು ಕೊಡಂಗಿಲ್ಲ. ನಾವೇನ್ ಮಾಡ್ದೇವ ಮತ್ತೆ ಇನ್ನೊಂದು, ಇಟ್ಟೆಲ್ಲ ಆಗಲ್ಲ, ಎಲ್ಲರೂ ದಟ್ಟ ಬಿತ್ತಿಗಿಸಿನ ದಟ್ಟ ಬೆಳ್ಕೊಳ್ತೀವಿ ಅಂತ ನಾವು ಹೇಳ್ತೇವೆ. ಅದು ಅಗಲು ಬಿತ್ತಿ ಹೆಚ್ಚು ಬೆಳಿದೆ, ಯಾಕಂದ್ರೆ ಗಾಳಿ ಆಡ್ತಿರ್ತದ, ಹೂಗಳು ಉದುರಂಗಿಲ್ಲ, ಒಂದ್ ವೇಳೆ ಸೂರ್ಯನ ಕಿರಣಗಳು ಬೀಳ್ತದ. ಹೆಚ್ಚಾನ ಹೆಚ್ಚು ನಾವೇನ್ ಮಾಡ್ಬೇಕು ಅಂತಂದ್ರೆ ಪೂರ್ವ ಪಶ್ಚಿಮನೇ ಬಿತ್ತಬೇಕು, ಯಾವಾಗಲೂ ಮಾರು ಮಾಡಿ ಬಿತ್ತಬೇಕು. ಅದ್ರಾಗ ಮಿಶ್ರ ಬೆಳೆ ಮಾಡ್ಬೇಕು ಅಂತಂದ್ರೆ, ಮಿಶ್ರ ಬೆಳೆ ಮಾಡ್ಬೇಕಂತ ಅಂತರ್ ಬೇಸಾಯ ಮಾಡ್ಬೇಕು ಅಂತಂದ್ರೆ, ಒಂದು ಸಣ್ಣ ಬೆಳೆ ತೊಗರಿ ಒಳಗೆ ಶೇಂಗಾ ಹಾಕ್ಬೋದು, ಹೆಸರು ಹಾಕ್ಬೋದು, ಉದ್ದ ಹಾಕ್ಬೋದು. ಆ ಸಂದರ್ಭದಲ್ಲಿ ಮಾತ್ರ ಗ್ಯಾರಂಟಿ ನಾವು ಪೂರ್ವ ಪಶ್ಚಿಮ ಬಿತ್ತಬೇಕು. ಅಂದ್ರೆ ಮುಂಜಾನೆ ಸೂರ್ಯನ ಕಿರಣ ಎದ್ದ ತಕ್ಷಣ ಆ ಬೆಳೆ ಮ್ಯಾಗ ಬಿದ್ದಿದ್ದು, ಸಂಜೆ 6 ಸೂರ್ಯ ಮುಣಗತಕ್ಕೂ ಆ ಬೆಳೆ ಮ್ಯಾಗಿರ್ತದೆ. ನಾವು ಉತ್ತರ ದಕ್ಷಿಣ ಬಿತ್ತದೇವ್ ಅಂತಂದ್ರೆ ಮುಂಜಾನೆನು ಬಿಸಿಲಿರೋದಿಲ್ಲ, ಸಂಜೆಗೂ ಬಿಸಿಲಿರೋದಿಲ್ಲ, ಅದು ಮಧ್ಯಾಹ್ನದಾಗ ಅಷ್ಟೇ ಬಿಸಿಲು ಕಾಣ್ತದ ಅಂತೇಳಿ ಇದು ಮಾಡ್ತೇವೆ. ಆಗಲು ಮಾಡೋದ್ರಿಂದ ಗಾಳಿ ದಿಶೆ ನಾವು ಆಗಲು ಮಾಡ್ತೇವೆ.
1: ತುಂಬಾ ಸಂತೋಷ ಶಿವಾನಂದ ಅವರೇ. ಅದೇ ರೀತಿ ಈಗ ತಾವು ತೊಗರಿ ಬಗ್ಗೆ ಹೇಳಿದ್ರಿ, ಸಾವಯವ ಪದ್ಧತಿಯಲ್ಲಿ ಬೆಳಿತೀನಿ ಅಂತೇಳಿ, ಮತ್ತೆ ಯಾವ ಬೆಳೆಗಳನ್ನು ಬೆಳಿತೀರಿ
0: ಸರ್? ನಾವು ತೊಗರಿ ಬೀಜೋತ್ಪಾದನೆ ಮಾಡಿದೆ, ಅಲ್ಲಿಂದ ಕಡ್ಲಿ ಬೆಳೆದೇವೆ ನಾವು, ಜೋಳದ ಬೀಜೋತ್ಪಾದನೆಯನ್ನು ನಾನು ಮಾಡಿದ್ದೀನಿ. ಅದರ ಜೊತೆಗೆ ಈಗ ನಾನು ಮುಖ್ಯವಾದ ಬೆಳೆಗೆ ಬಂದಿದ್ದು ಅಂತಂದ್ರೆ, ಆರ್ಥಿಕವಾಗಿ ಸ್ವಲ್ಪ ಸಬಲೀಕರಣ ಆಗಬೇಕಂತೇಳಿ ನಾನು ದ್ರಾಕ್ಷಿಗೆ ಬಂದೀನಿ.
1: ದ್ರಾಕ್ಷಿ ಕೂಡ ತಾವು ಸಾವಯವದಲ್ಲಿ ಮಾಡ್ತಾ ಇದ್ದೀರಿ?
0: ನಾನು ಭೂಮಿಗೆ ಹಾಕೋದು ಸಾವಯವ ಹಾಕ್ತೀನಿ ಸರ್. ಅದು ಸಾವಯವ ಮ್ಯಾಗ ನಾವು ಹೊಡೆದೇವು ಅಂತಂದ್ರೆ ಅದು ಬೆಳೆಯಂಗಿಲ್ಲ. ಯಾಕೆ ಬೆಳೆಯಂಗಿಲ್ಲ ಅಂತಂದ್ರೆ, ಅದಕ್ಕೆ ಸಾಕಷ್ಟು ರೋಗಾಣುಗಳು, ಕೀಟಬಾಧೆಗಳು ಬರ್ತಿರ್ತಾವ. ಅದಕ್ಕೆ ಅನಿವಾರ್ಯವಾಗಿ ನಾವು ಅದನ್ನು ಸ್ಪ್ರೇ ಮಾಡಬೇಕು.
1: ವಾತಾವರಣದ ವೈಪರೀತ್ಯದಿಂದ ಅದಕ್ಕೆ ರೋಗಗಳು ಬರ್ತವೆ.
0: ಅದು

0: ಆದ್ರೂ ಕೂಡ ಮ್ಯಾಗಿಂದ ಮ್ಯಾಗೆ ಹೋಗಲಕ್ಕ ಭೂಮಿ ಮಾತ್ರ ಉಳಿಬೇಕಂತೇಳಿ ಸಾವಯವ ಮಾಡಕತ್ತೀನಿ ನಾನು. ಮ್ಯಾಗಿಂದು ಆ ದ್ರಾಕ್ಷಿ ತೆಗೆದ್ರೆ ಭೂಮಿ ಮೇಲೆ ಉಳಿತದ ನನಗೆ ಅಂತೇಳಿ ಹಿಂಗೊಂದು
1: ಅಂದ್ರೆ ಒಟ್ಟು ಭೂಮಿಗೆ ಜೀವ ಇದೆ, ಆ ಜೀವವನ್ನು ಕಳೆದುಕೊಳ್ಳಬಾರ್ದು ಅನ್ನೋದಂತ ಒಂದು ತಮ್ಮ ಅಭಿಪ್ರಾಯ.
0: ಮತ್ತು ದ್ರಾಕ್ಷಿ ಪದ್ಧತಿ ಒಳಗೂ ನಾನು ಒಂದು 2-3 ಮನೆ ಮಾಡೀನಿ ಸರ್. ಹೆಂಗೆ ಮಾಡೀನಿ ಅಂತಂದ್ರೆ, ಈಗ 10 ಫುಟಿನ ಲೈನ್ ಮಾಡಿದ್ದೆ ಮೊದಲು, ಈಗೆಲ್ಲ 8 ಫುಟಿನ ಲೈನ್ ಮಾಡೀನಿ. ಈಗ ಮತ್ತೆ 2 ಎಕರೆ ಹೆಚ್ಚಿದ್ದು 8 ಫುಟ್ ಮಾಡೀನಿ. ಅದಕ್ಕೆಲ್ಲ ಡಬಲ್ ಉಲ್ಲಂಡಿ ಮಾಡೀನಿ, 2 ಉಲ್ಲಂಡಿ, 8 ಉಲ್ಲಂಡಿ ಅಂತಾರೆ. ಮೊದಲೆಲ್ಲ ಸಿಂಗಲ್ ಉಲ್ಲಂಡಿ ಮಾಡ್ಯಾರ, ನಮ್ಮಲ್ಲೆಲ್ಲ ಸಿಂಗಲ್ ಉಲ್ಲಂಡಿ ಅದಾವ. 8 ಉಲ್ಲಂಡಿ ಮಾಡಿದ್ದೀನಿ. ಅದ್ರ ಜೊತೆಗೆ ಇಸ್ರೇಲ್ ಡ್ರಿಪ್ಪನ್ನು ಅಳವಡಿಸಿದ್ದು ನಾನು. ಅದು ಇಸ್ರೇಲ್ ಮಾದರಿ ಡ್ರಿಪ್ ಅಂತಂದರೆ,

0: ಆಗಿ ನೀರು ಹೋಗಂಗಿಲ್ಲ, ಕೊನೆಯಾಗಿ ಈ ಕಂ ಬೀಳ್ತದ, ಮೊದಲನೆಯಾಗಿ ಈಗ ಹೆಚ್ಚು ಬೀಳ್ತದೆ. ಅದಕ್ಕೆ ಇಸ್ರೇಲ್ ಮಾದರಿ ಡ್ರಿಪ್ಪನ್ನು ನಾನು ಉಪಯೋಗಿಸ್ತೀನಿ. ಇಲ್ಲಿ ಕೊನೆಗೆ ಬಂದೂ ಕೂಡ ನಾನು ಒಳಗೆ ಹಾಕಿ ಅಲ್ಲಿ ಒಂದು ಪೈಪ್ ಹಾಕಿ ಎರಡೂ ಕಡೆ ಪ್ರೆಸರ್ ಬತ್ತು ಅಂತಂದ್ರೆ ಒಂದೇ ರೀತಿಯಾದಂಥ ನೀರು ಬೀಳ್ಬೇಕಂತ ಇಸ್ರೇಲ್ ಮಾದರಿ ಡ್ರಿಪ್ ಮಾಡೀನಿ. ಮತ್ತು ಆಳುಗಳ ಉಳಿತಾಯಕ್ಕಾಗಿ ನಾವು ಈಗ ಒಳಗೆ ಹಾಕ್ಲಕ್ಕ ಹೆಂಡಿ ಗೊಬ್ಬರ ಅದು ಇದು ಹಾಕಕ್ಕ ಟ್ರ್ಯಾಕ್ಟರ್ ಟ್ರೇಲರ್ದಿಂದ ಹಾಕ್ತೇವೆ, ಅದು ಹೊಸ ಪದ್ಧತಿಗಳನ್ನು ಮಾಡೇವೆ. ಅದ್ರ ಜೊತೆಗೆ ಹಕ್ಕಿಗಳ ಕಾಟವನ್ನು ತಪ್ಪಿಸ್ಲಿಕ್ಕೆ ಆ ಸಂದರ್ಭದೊಳಗೆ ಹಕ್ಕಿಗಳು ಬರ್ತಿರ್ತಾವೆ ಅಲ್ಲಿ ಎಲ್ಲಿ ಚಂತಕ 7-8 ಎಕರೆ ಒದರಾಡ ಕೂತ್ಕೊಂಡು ಒಂದು ಆಳು ಉಳಿತಾಯ ಯಾಕಂತೇಳಿ ಆ ಹಕ್ಕಿದೆ ಒದರಂತದೇ ಒಂದು ಮಷಿನ್ ಬಂದದ. ಅದು ನಾವೇನು ಕರೆಂಟ್ ಮ್ಯಾಗೇನ ಇಲ್ಲ ಸೋಲಾರ್ ಮ್ಯಾಗಿರ್ತದೆ, ಮುಂಜಾನೆ ಚಾರ್ಜ್ ಮಾಡ್ಕೊತದ, ಚಂತಕ ರಾತ್ರಿ ಬೆಳಗನೂ ಓದುತ್ತೆ ಹಗಲನ್ನು ಓದಿರ್ತದೆ, ಅದು ಲೈಟ್ನೂ ಕೊಡ್ತದೆ. ಅಂಥದ್ದು ಸೋಲಾರ್ ಯಂತ್ರವನ್ನು ಉಪಯೋಗಿಸಿನಿ. ಮತ್ತು ಕೆಲವೊಂದು ಕಾಯಿ ಕೊರಕ ಕೀಟಗಳು ಬರ್ತಾವೆ ರಾತ್ರಿ, ಅವು ರಾತ್ರಿ ಬರ್ತಕ್ಕಂಥ ಕೀಟಗಳಿಗೆ ಒಂದು ಅಟ್ರಾಕ್ಷನ್ ಲೈಟ್ ಬರ್ತದೆ, ಆ ಲೈಟ್ ಹಾಕಿ ಸೋಲಾರ್ ಟ್ಯಾಪ್ ಅಂತೇಳಿ ಅದು ಹಾಕಿ ಅದ್ರ ತೆಳಗೆ ಒಂದು ನೀರಿನ ಬುಟ್ಟಿ ಇರ್ತದೆ, ಆ ಬುಟ್ಟಿ ಒಳಗೆ ಬಂದು ಹುಳುಗಳು ಬೀಳ್ತಾವೆ ನೀರಾಗ, ಮುಂಜಾನೆ ಅದಲ್ಲೇ ತೆಗೆದು ತೊಡಕಿಸಿಂದ ಅದನ್ನು ಒಗೆದಿರ್ತೇವೆ. ಅದು ಒಂದು ಕೂಡ ಔಷಧಿ ಹೊಡಿಲಿಕ್ಕೆ ನಮಗೆ ಕಮ್ಮಿ ಖರ್ಚಾಗ್ತದೆ, ಅದಕ್ಕಾಗಿ ಅದನ್ನು ಸೋಲಾರ್ ಟ್ಯಾಪು ಅಳವಡಿಸೇವೆ, ಆ ಒದರು ಯಂತ್ರನೂ ಅಳವಡಿಸೇವೆ. ಮತ್ತು ಅಲ್ಲಿಂದ ಕೃಷಿ ಹೊಂಡ ಮಾಡೇವೆ ನಾವು, ಅಲ್ಲಿಂದ ಮಳೆ ಕಮ್ಮಿ ಆದ್ರೆ ಕೃಷಿ ಹೊಂಡ, ಮಳೆ ಹೆಚ್ಚಾದ್ರೆ ಬಸಿಗಾವಲಿ ಅದನ್ನು ಕೂಡ ಮಾಡಿದ್ದೇವೆ. ಅಲ್ಲಿಂದ ನಮ್ಮ ಮನೆಗೆ ಬೇಕಂತ ಹೇಳಿ ಜೇನು ಸಾಕಾಣಿಕೆನೂ ನಾವು ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಗೊಬ್ಬರ ಗ್ಯಾಸ್ ಮಾಡೇವು. ಈಗ ನೋಡ್ರಿ ಗೊಬ್ಬರ ಗ್ಯಾಸ್ ಯಾಕೆ ಮಾಡ್ಯಾವತ್ತಂದ್ರೆ 2-3 ಲಾಭ ಅದಾವ ಆಕಳ ಸಾಕುವುದರಿಂದ. ಗೊಬ್ಬರ ಗ್ಯಾಸ್ ಆಕಳ ಹೆಂಡಿ ಇಟ್ಟು ಅಂದ್ರೆ ಗೊಬ್ಬರ ಗ್ಯಾಸ್ ಹಾಕ್ತೇವೆ, ಆ ಗೊಬ್ಬರ ಗ್ಯಾಸ್ ನಮ್ಗೆ ಮನೆಗೆ ಉಪಯೋಗ ಆಗ್ತದೆ. ಅದರಿಂದ ಬಂದಂಥ ವೇಸ್ಟ್ ಏನು ಹೊರಗೆ ಬರ್ತಲ್ಲ ಅದು ನಾವು ಗೊಬ್ಬರ ಮಾಡ್ಕೋತೇವೆ
1: ಮತ್ತು ವಾಪಸ್ ಭೂಮಿಗೆ ಹಾಕ್ತೀರಿ.
0: ಹಾಂ, ವಾಪಸ್ ಭೂಮಿಗೆ ಹಾಕ್ತೇವೆ. ಆಕಳ ಉಚ್ಚಿ ಏನು ಹಿಡಿದಿಟ್ಟಿರ್ತೀವಲ್ಲ ಅದು ನಮ್ಗೆ ಅರ್ಧ ಉಳಿತಾಯ ಆಗ್ತದೆ, ಅರ್ಧ ಉಳಿತಾಯ ಆಗ್ತದೆ ಔಷಧಿಗೆ. ನಾವು ಆಕಳ ಉಚ್ಚಿನೂ ಸ್ಪ್ರೇ ಮಾಡಿಬಿಡ್ತೇವೆ ದ್ರಾಕ್ಷಿ ಕೂಡ. ಆಕಳ ಉಚ್ಚಿಯೊಳಗೆ ಭಾಳ ಶಕ್ತಿ ಅದ, ಅದು ನಮ್ಗೆ ಗೊತ್ತಿದ್ದಿದ್ದಿಲ್ಲ. ನಾ ಕಂಡು ಹಿಡ್ಕೊಂಡಂಗೆ ಒಂದು ಕೆಬ್ಬಣ ಬ್ಯಾರಲ್ನೊಳಗೆ ಆಕಳ ಉಚ್ಚಿ ಹಾಕಿಟ್ಟಿದ್ದೀನಿ ರೀ. ನಾ ಒಂದು 2 ತಿಂಗಳು ಹಾಕಿ ಸ್ಟಾಕ್ ಮಾಡಿಟ್ಟಿದ್ದೆ, ಅದು ಹಿಂದ್ರಾಡಿ ಹೋಗಿ ಕೆಬ್ಬಣ ಬ್ಯಾರಲ್ ಬಾಗಿಸ್ಲಾಗ ಹೋಗ್ತೀನಿ, ಬ್ಯಾರಲೇ ಕಿತ್ಕೊಂಡು ಬಂದುಬಿಡ್ತದ ಅಂದ್ರೆ ಅದ್ರೊಳಗೆ ಎಸಿಡ್ ಪ್ರಮಾಣ ಹೆಚ್ಚದು ಅದ್ರೊಳಗೆ. ಹಿಂಗಾಗಿ ಅದು ನೋಡ್ತೀನಿ ಎಷ್ಟು ಸ್ವಚ್ಛ ಆಗಿಬಿಟ್ಟದ, ಎಲ್ಲ ಕಿತ್ತು ಜಂಗ ಕತ್ತರಿಸಿ ಹೋಗ್ಬಿಟ್ಟಿತ್ತು ಕೆಬ್ಬಣ ಅಂದ್ರೆ ಅಷ್ಟು ಶಕ್ತಿ ಅದ. ಆಕಳ ಉಚ್ಚಿಯೊಳಗೆ ಕೂಡ ಅಷ್ಟು ಶಕ್ತಿ ಅದ. ಮತ್ತು ಈ ಕುರಿಗಳನ್ನು ಸ್ವಲ್ಪ ನಮ್ಮ ಮನೆ ಪೂರ್ತಿ ಕುರಿಗಳು ಸಾಕ್ಯವ, ಆ ಕುರಿಗಳು ಸಾಕೋದ್ರಿಂದ ಆ ಕುರಿ ಹೆಂಡಿ ಒದಗಿಸಿದ ಬ್ಯಾರಲ್ದಾಗ ನೆನಾಕ್ತೇವೆ, ನೆನಾಕಿ ಅದನ್ನು ಡ್ರಿಪ್ಪಿನ ಮುಖಾಂತರ ಸೋಸಿ ಅದನ್ನು ಡೈರೆಕ್ಟಾಗಿ ಬಿಡ್ತೇವೆ ಅದನ್ನು ಡ್ರಿಪ್ ಮುಖಾಂತರ ಅದನ್ನು ಮಾಡೇವೆ. ಅಲ್ಲಿದಿಂದ ಫಿಲ್ಟರ್ಗಳನ್ನು ಅಲ್ಲ ಎಲ್ಲ ರೀತಿ ಫಿಲ್ಟರ್ಗಳನ್ನು ಅಳವಡಿಸಿದ್ದೇವೆ. ಅಲ್ಲಿದಿಂದ ಮನುಕ್ ಶೆಡ್ ಮಾಡೇವೆ, ಪ್ಯಾಕ್ ಹೌಸ್ ಮಾಡೇವೆ, ಯಾವುದೂ ಅಲ್ಲಿ ತೊಂದರೆ ಆಗಬಾರ್ದಂತೆ ಕಿಶಿಂದ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ನಾವು ತೋಟದೊಳಗೆ ಮಾಡ್ಕೊಂಡೇವೆ ಸರ್. ಅದರಲ್ಲಿ ಎಲ್ಲ ಮಾಡಿದ್ದೇವೆ.
1: ತುಂಬ ಸಂತೋಷ ಶಿವಾನಂದ ಅವರೇ. ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಇಸ್ರೇಲ್ ಮಾದರಿಯ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿನಿ ಅಂತ ಹೇಳಿದ್ರಿ. ಅದೇ ರೀತಿ ಈಗ ತಾವು ಈ ನೀರಿನ ವ್ಯವಸ್ಥೆಯನ್ನ ಯಾವ್ಯಾವ ಮೂಲದಿಂದ ಹಾಸ್ತೀರಿ?
0: ಇದು ಬಹಳ ಮುಖ್ಯವಾದಂತದ್ದು ಸರ್. ಯಾಕಂದ್ರೆ ಈ ಮನುಷ್ಯನಿಗೆ ಹೆಂಗ ನೀರು ಅತಿ ಹೆಚ್ಚು ಕುಡಿಬಾರ್ದು ಅಥವಾ ಅತಿ ಕಮ್ಮಿ ಕುಡಿಬಾರ್ದು ಅಂತ ಇರ್ತದೆ. ಯಾಕಂದ್ರೆ ಹೆಚ್ಚು ಕುಡಿದ್ರು ಆ ಮನುಷ್ಯ ಆರೋಗ್ಯ ಸರಿ ಇರೋದಿಲ್ಲ, ಕಮ್ಮಿ ಕುಡಿದ್ರು ಸರಿಯಾಗ. ನೀರು ಹೆಚ್ಚದಾವತ್ತೇಕಿಸಿಂದ ಸಿಕ್ಕಾಪಟ್ಟಿ ನೀರು ಬಿಡಬಾರ್ದು ನಾವು. ನೀರು ಕಮ್ಮಿ ಅದಾವತ್ತೇಕಿಸಿಂದ ಅದಕ್ಕೆ ಕಮ್ಮಿ ಮಾಡಿಬಿಡಬಾರ್ದು. ಅದಕ್ಕೆ ಹೇಳಿದ್ನೆಲ್ಲ ನಾನು ಏನು ಮಾಡಬೇಕು ಅಂತಂದ್ರೆ, ನೀರು ಕಮ್ಮಿ ಇದ್ದು ಅಂತಂದ್ರೆ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಅಂತ ಹೇಳ್ತೇವೆ. ತುಂತುರು ಹನಿ ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್, ಇವುಗಳನ್ನು ಅಳವಡಿಸ್ಬೇಕು. ಈಗ ಸಾಕಷ್ಟು ಸಬ್ಸಿಡಿ ಕೊಡಕತ್ತಾರ ಸರ್ಕಾರಗಳು, ಅವಕ್ಕೆಲ್ಲ ಅಳವಡಿಸ್ಕೋಬೇಕ್ರಿ ನಾವು. ಅದು ಹನಿ ನೀರಾವರಿ ತುಂತು ನೀರಾವರಿಯಿಂದ ನಮ್ಮ ನೀರಿನ ಉಳಿತಾಯ ಆಗ್ತದೆ. ಮತ್ತು ಇನ್ನೊಂದು ಬೆಳೆಗೆ ಕೂಡ ನಾವು ಹೆಚ್ಚು ನೀರು ಬಿಟ್ಟರೆ ಹೆಚ್ಚು ಬೆಳೆ ಬೆಳೀತದೆ ಅನ್ನೋದು ತಪ್ಪು ಕಲ್ಪನೆ ನಮ್ಮದು. ನಾವೇನು ಮಾಡಬೇಕು, ಈಗ ನೀರು ಬಿಟ್ಟು 2 ದಿನ ತಕನೂ ಆ ಬೆಳೆ ನೀರು ತಗೊಳಂಗಿಲ್ಲ, ಅವ ಬೆಳೆ ಬೆಳೆಯಂಗಿಲ್ಲ ಅದು. ಮತ್ತು ನೀರು ಬಿಟ್ಟು 5ನೇ ದಿನ 6ನೇ ದಿನವೂ ಬೆಳೆ ಬೆಳೆಯಂಗಿಲ್ಲ. 3, 4, 5ನೇ ದಿನ ಏನದ ಅವಾಗ ಬೆಳೆ ಬೆಳೀತಿರ್ತದ. ಅದೆಲ್ಲ ನಮ್ ಗಮನದಾಗಿರ್ಬೇಕು. ಮತ್ತು ಇನ್ನೊಂದು ಏನಂದ್ರೆ, ನಾವು ಮಣ್ಣು ಪರೀಕ್ಷೆಯನ್ನ ಮಾಡಬೇಕು. ಮಣ್ಣು ಪರೀಕ್ಷೆ ಮಾಡಬೇಕು, ನೀರಿನ ಪರೀಕ್ಷೆ ಮಾಡಬೇಕು. ನಾವು ತೋಟದವರಿದ್ದವರು ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ ಅಂದ್ರೆ, ಭೂಮಿ ಒಳಗೆ ಯಾವ ಕೊರತೆ ಅದ, ಯಾವ್ದು ಹೆಚ್ಚದ ಅನ್ನೋದು ಗೊತ್ತಾಗ್ತದೆ ನಮ್ಗೆ. ಮತ್ತು ನೀರು ಪರೀಕ್ಷೆ ಮಾಡೋದ್ರಿಂದ ನೀರಿನೊಳಗೆ ಏನದ ಅನ್ನೋದ್ರು ಎಷ್ಟು ಪ್ರಮಾಣ ಬಿಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತದೆ. ಅದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿ ತುಂತುರು ಹನಿ ನೀರಾವರಿ ಹನಿ ನೀರಾವರಿನೇ ಉಪಯೋಗಿಸ್ಬೇಕು ಯಾವಾಗಲೂ. ನಾವು ಈಗ ಹರಿ ನೀರು ಬಿಟ್ಕೋತ ಹೋದೇವತ್ತಂದ್ರೆ ಹೊಲ ಕರ್ಲಾಗಿಬಿಡ್ತದೆ. ನಮ್ಮ ಭಾಷೆ ಒಳಗೆ ಹೇಳ್ತೇವೆ, ಹೊಲ ಬೆಲ್ಲ ಕೆಟ್ಟು ಬಿಡ್ತದೆ, ಅವಾಗ ನಡಿಲಾಕು ಬರೋದಿಲ್ಲ, ಬೆಳೆನೂ ಹೇಳಂಗಿಲ್ಲ. ಆ ಕರ್ಲಾಗಿದ್ದ ಹೊಲನ ಮತ್ತೆ ಶುದ್ಧ ಮಾಡ್ಬೇಕಾದ್ರೆ ಮತ್ತೆ 50 ವರ್ಷ ಹಂಗೆ ಬಿಡ್ಬೇಕು ಅದನ್ನು ಪಡಾನೆ ಅಂದ್ರೆ ಶುದ್ಧ ಆಗದು. ಅದಕ್ಕಾಗಿ ನಾವು ಹರಿ ನೀರು ಬಿಡೋದನ್ನು ಮೊದಲು ಬಂದ್ ಮಾಡ್ಬೇಕು ನಾವು ರೈತರೆಲ್ಲರೂ ಕೂಡ.
1: ತುಂಬ ಸಂತೋಷ ಶಿವಾನಂದ ಅವರೇ. ಅದೇ ರೀತಿ ಈಗ ತಾವು ಅರಣ್ಯ ಕೃಷಿಯನ್ನು ಮಾಡ್ತೀರಿ ಅಂತ

0: ಹೇಳಿದ್ರಿ. ಈ ಅರಣ್ಯ ಕೃಷಿಯಲ್ಲಿ ಯಾವ ಯಾವ ಬೆಳೆಗಳನ್ನು ಮಾಡ್ತೀರಿ ಮತ್ತು ಅರಣ್ಯ ಕೃಷಿ ಯಾವ ರೀತಿ ತಾವು ತಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸ್ಕೊಂಡಿರಿ?
1: ಬಹಳ ಕರೆಕ್ಟ್ ಕೇಳಿದ್ರಿ ನೀವು. ಅರಣ್ಯ ಕೃಷಿ ಅಂತಂದ್ರೆ ಈಗ ಎಲ್ಲರೂ ಏನ್ ಮಾಡ್ತಾರ ಅಂತಂದ್ರೆ, ಅರಣ್ಯ ಅಂದ್ರೆ ಏನು, ಕಾಡು.
0: ಕಾಡು, ಹೌದು,
1: ಕಾಡು. ನಮ್ಮ ಭಾಷೆ ಒಳಗೆ ಕಾಡು ಅತ್ತೇವ, ಜಂಗಲ್ ಅಂತ ಕರಿತೇವ. ಅರಣ್ಯ ಕೃಷಿ ಅಂತಂದ್ರೆ ಒಂದು ಏನ್ ಮಾಡ್ತಾರ, ತೇಗದ ಮರ, ಬೇವಿನ ಮರ, ಅರಣ್ಯ ಮರಗಳನ್ನ ಹಚ್ಚಿಬಿಡ್ತೇವ. ಈಗ ನಮಗ ಏನ್ ಮಾಡ್ತದ, ನಾವು ಟೂ ಇನ್ ಒನ್ ಮಾಡ್ಬೇಕತ್ತ ನಾವು ವಿಚಾರ ಮಾಡ್ಕೊಂಡು, ಎಲ್ಲಾ ರೀತಿಯಿಂದ ಅನುಕೂಲ ಆಗ್ಬೇಕತ್ತ ವಿಚಾರ ಮಾಡ್ಕೊಂಡು ನಾ ಏನ್ ಮಾಡಿದೆ, ಅದು 10 ವರ್ಷ 20 ವರ್ಷಕ್ಕೊಂದ್ಸಲ ಲಾಭ ಕೊಡ್ತದ. ನಾ ಏನ್ ಮಾಡೀನಿ ಅಂದ್ರೆ, ಅರಣ್ಯ ಕೃಷಿ ಒಳಗೆ ನಾನು ಎಲ್ಲಾ ತರದ ಹಣ್ಣಿನ ಗಿಡಗಳನ್ನು ಹಚ್ಚೀನಿ. ತೆಂಗಿನ ಗಿಡ ಹಚ್ಚೀನಿ, ಪೇರು ಗಿಡ ಹಚ್ಚೀನಿ, ಮಾವಿನ ಗಿಡ ಹಚ್ಚೀನಿ, ಚಿಕ್ಕು ಗಿಡ ಹಚ್ಚೀನಿ, ಸೀತಾಫಲ ಗಿಡ ಹಚ್ಚೀನಿ, ರಾಮಫಲ ಗಿಡ ಹಚ್ಚೀನಿ, ಹನುಮನ ಫಲ ಗಿಡ ಹಚ್ಚೀನಿ, ಲಕ್ಷ್ಮಣ ಫಲ ಗಿಡ ಹಚ್ಚೀನಿ, ಅಂಜೂರ ಗಿಡ ಹಚ್ಚೀನಿ, ನೆಲ್ಲಿ ಗಿಡ, ಬೆಟ್ಟದ ನೆಲ್ಲಿ, ಹುಣಚಿ ಗಿಡ, ರಗತ ಹುಣಚಿಕಾಯಿ, ಆಪಲ್ ಬೇರ, ಸಣ್ಣ ಬಾರಿಕಾಯಿ, ಮತ್ತು ಹಲಸಿನ ಹಣ್ಣಿನ ಗಿಡ, ಬಾಳೆಹಣ್ಣಿನ ಗಿಡ. ಬಾಳೆಹಣ್ಣಿನಗೊಳಗೂ ಮತ್ತು ಯಾಕಡೆ ಮೈಸೂರು ಕಡೆ ಸಿಗ್ತಾವೆ ಯಾವ, ಏಲಕ್ಕಿ ಬಾಳೆ ಗಿಡ, ಜವಾರಿ ಬಾಳೆ ಗಿಡ, ವಾಟ್ರಿ ಆಪಲ್, ಇವೆಲ್ಲ ಯಾಕೆ ಹಚ್ಚೇವಂದ್ರೆ, ಆ ಅರಣ್ಯದೊಳಗೆ ನಾವು ಹೋಗಿ ಕೂತೇವಂದ್ರೆ ಪ್ರತಿ ವರ್ಷನೊಳಗೆ ಯಾವ ಸೀಸನ್ದಾಗ ಹೋದರೂ ಅಲ್ಲಿ ನಿಮ್ಗೆ ಹಣ್ಣು ಸಿಗಬೇಕತ್ತಿಲ್ಲ. ಹಣ್ಣು ಸಿಗಬೇಕು, ಅದು ಕಾಡಾಗಿರಬೇಕು, ಅದು ಎಲ್ಲದಕ್ಕೂ ಉಪಯೋಗ ಇರಬೇಕು. ಅಲ್ಲಿ ಹಣ್ಣುಗಳಿರೋದ್ರಿಂದ ಪಕ್ಷಿಗಳು ಭಾಳ ಬಂದು ಕುಂದಿರ್ತಾವೆ.
0: ಅಂದ್ರೆ ಮಾರುಕಟ್ಟೆಗೆ ನೀವು ಹಣ್ಣು ತಿನ್ಲಾರಕ್ಕೆ ಹೋಗಕ್ಕೆ ಆಗೋದಿಲ್ಲ, ನಮ್ಮ ಹೊಲದಾಗ ನಾವು ತಿನ್ಬೋದು ಅನ್ನೋಂಥ ವ್ಯವಸ್ಥೆ ತಾವು ಮಾಡ್ಕೊಂತೀವಿ.
1: ದಾಳಿಂಬೆ ಗಿಡ ಎಲ್ಲ ಹಚ್ಚಿಬಿಟ್ಟಿವ್ರಿ ನಾವು. ಯಾಕಂತಂದ್ರೆ ನಮ್ಮ ಹೊಲದಾಗ ಅಲ್ಲಿ ಬಂದು ಆ ಅರಣ್ಯದೊಳಗೆ ಹೋಗ್ಕೊಂಡು ಅಂದ್ರೆ ಏನ್ರಿ ಸಿಗಬೇಕು ಅಲ್ಲಿ? ಗಿಳಿಗಳಿಗೆ ಸಿಗಬೇಕು, ಪಕ್ಷಿಗಳಿಗೆ ಸಿಗಬೇಕು, ನವಿಲುಗಳಿರಬೇಕು, ಅವೆಲ್ಲ ಅಲ್ಲೆಲ್ಲ ಕುಣಿದಾಡ್ತಿರ್ಬೇಕು. ಅದು ಎಲ್ಲ ಪರಿಸರದೊಳಗೆ ಅದೆಲ್ಲ ಸೃಷ್ಟಿ ನಿಯಮ ಎಲ್ಲ ಇರಬೇಕು ಅಲ್ಲಿ. ಅಲ್ಲಿ ಮತ್ತೆ ಇನ್ನೊಂದ್ರಿ, ನಾ ಈಗ ಜೇನು ಕೃಷಿ ಮಾಡಿ ನೆತ್ತಿಂದ ಅಲ್ಲಿ ನನಗೆ ಸರ್ಕಾರದವ್ರು ತಂದು ಕೊಟ್ಟಿದ್ರು, ತೋಡೆ ಜೇನು ಪೆಟ್ಟಿಗೆಯನ್ನ ಸಬ್ಸಿಡಿ ಒಳಗೆ ಕೊಟ್ಟರು, ತಗೊಂಡೆ ಮಾಡಿದೆ. ಅದ್ರ ಜೊತೆಗೆ ಏನಂದ್ರೆ ಅಲ್ಲಿ ಈ ವರ್ಷ ನಾ ಅರಣ್ಯದೊಳಗೆ ಅಲ್ಲಿ ಹೋಗಿ ಮಧ್ಯಾಹ್ನದಾಗ ಹೋಗಿ ಒಂದು ತಾಸು ಮಕ್ಕೊಂಡ್ರೆ ಬ್ಯಾಸಗಿ ಒಳಗೆ ಮೇ ತಿಂಗಳದೊಳಗೆ ಹೋದ್ರೆ ಅಲ್ಲಿ ಎಲ್ಲ ಜೇನುಗಳಿದ್ವು, ಎಲ್ಲದರ ಎಲ್ಲ ಗಿಡದಾಗ ಜೇನು. ಅಲ್ಲಿ ಏನಂದ್ರೆ ನೀರಿನ ಕೊರತೆ ಇಲ್ಲ, ಅಲ್ಲೆಲ್ಲ ಹೂ ಹಣ್ಣುಗಳು ಸಿಗ್ತಾವಲ್ಲಿ, ಅದಕ್ಕಾಗಿ ಜೇನುಗಳಲ್ಲಿ ಬಹಳಷ್ಟು ವಾಸವಾಗಿದ್ದು.
0: ಅಂದ್ರೆ ಈ ಜೇನುಗಳು ವಾಸವಾದ್ರೆ ಈ ಹೂವಿನ ಗಿಡಗಳಿಗೆ ಅಂದ್ರೆ ಈ ಹಣ್ಣಿನ ಬೆಳೆಗಳು ಕೂಡ ಒಂದು ಒಳ್ಳೆಯ ಆರೋಗ್ಯವಂತ ಸಿಕ್ಕಂಗಾಕೈತಲ್ಲ.
1: ಭಾಳ ಭಾಳ ಆರೋಗ್ಯವಂತದ್ದು ಜೇನಂದ್ರೆ, ಭಾಳ ಪವಿತ್ರವಾದಂಥದ್ದು. ಅದಕ್ಕೆ ಒಯ್ದ ಅಭಿಷೇಕ ಮಾಡ್ತಾರೆ ಜೇನು, ಆಕಳ ಹಾಲ ತಗೊಂಡು ಕಿಸಿನ ದೇವ್ರಿಗೆ ಯಾಕೆ ಅಭಿಷೇಕ ಮಾಡ್ತಾರೆ, ಅಂಥದ್ದು ನೇರವಾಗಿ ಅಲ್ಲೇ ಬಿಡಿಸಿ ಅಲ್ಲೇ ನೀವು ತಿನ್ಬೋದು. ಮತ್ತು ಇವೆಲ್ಲ ಲಾಭಗಳು ಅದ್ರೊಳಗೆ ಅದಾವೆ. ಮನೆಗೆ ಹುಣಚಿಕಾಯಿ ಹಾಕದ, ಎಲ್ಲ ಹಣ್ಣುಗಳು ಸಿಗ್ತಾವೆ, ತೆಂಗಿನಕಾಯಿ ಸಿಗ್ತಾವೆ, ಎಳ್ನೀರು ಸಿಗ್ತಾವೆ, ನಿಮ್ಗೆ ಒಟ್ಟು ಸಿಗ್ತದೆ. ಸಿಗಂಥದ್ದು ಮಾಡಬೇಕು. ಒಂದೇ ಅರಣ್ಯ ಕೃಷಿ ಮಾಡಿ ನೆತ್ತಕ್ಷ ಒಂದೇ ಥರ ಬೆಳೆದ್ರಿಂದ ಉಪಯೋಗಿಲ್ಲ ನಾ ತಿಳ್ಕೊಂಡು ನಾ ಮಾಡಿದ್ದು.
0: ಅಂದ್ರೆ ಇದರಿಂದ ಪ್ರತಿ ವರ್ಷ ತಮಗೆ ಆದಾಯ ಬರ್ತಾ ಇದೆ.
1: ಆದಾಯನು ನಮ್ಮ ಮನೆತನಕ್ಕೆ ಪೂರಾ ಹಣ್ಣುಗಳು ಸಿಗ್ತಾವೆ ಇಷ್ಟೇ. ಯಾರು ಬಂದವ್ರಿಗೆ ನಮಗೆ ಮನೆ ತನಕ ಹಣ್ಣುಗಳು ಸಿಗ್ತಾವ್ರಿ. ಅವೆಲ್ಲ ನಾವು ಮನೆಗೆ ಯೂಸ್ ಮಾಡಕ್ಕೆ ನಾವು ಇದು ಮಾಡ್ತೇವೆ. ಆದಾಯದ ಕೃಷಿ ಅಂತೂ ಅದೇ ಅದ, ದ್ರಾಕ್ಷಿ ಅದ, ಆ ದ್ರಾಕ್ಷಿ ನಮ್ಗೆ ಆದಾಯ ಕೊಡ್ತದೆ. ಉಳಿದ ಏನದ ಒಡಬ್ಯಾಸಾಯದೊಳಗೆ ನಾವು ಜೋಳ, ಗೋಧಿ, ಕಡ್ಲಿ ಇವೆಲ್ಲ ಬೆಳಿತೇವೆ, ಅವ್ಕರನ್ನ ಅವೆಲ್ಲ ಆದಾಯ ಆಗ್ತದೆ. ಅಲ್ಲೇ ಹಸಿ ಮೇವನು ಕೂಡ ಮನೆ ಮುಂದೆ ನಾವು ಹಸಿ ಮೇವು ಮಾಡೇವೆ. ದನಗಳಿಗೆ ಅಲ್ಲೇ ಕಡ್ದು ಕಿಶಿಂದ ಹಸಿ ಮೇವು ಹಾಕ್ತಕ್ಕಂಥದ್ದು, ಅಲ್ಲಿಂದ ಒಂದು ಗಿರಣಿ ಮಾಡೇವೆ, ಅದಕ್ಕೆ ಆ ಹಸಿ ಮೇವು ಕತ್ತರಿಸ್ತಕ್ಕಂಥದ್ದು ಮಷಿನ್ ಮಾಡೇವೆ. ಅಲ್ಲಿ ಶಾಪ್ ಕಟ್ಟಿರ್ತಾರಲ್ಲ ಅದನ್ನು ಮಾಡೇವೆ. ಅದ್ರ ಜೊತೆಗೆ ಅಲ್ಲೇ ಮೆಕ್ಕೆಜೋಳದ ಹೊಡೆದು ದನಗಳಿಗೆ ಇಡ್ಲಾಕ ಅದಕ್ಕೆ ಒಂದು ಗಿರಣಿ ಮಾಡೇವೆ, ಸಾಣದ ಅದಕ್ಕೆ ಒಂದು ಬೆಲ್ಟ್ ಆಗಿ ಗಿರಣಿ ಮಾಡೇವೆ. ಈ ರೀತಿಯಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ನಾವು ಮಾಡ್ಕೊಂಡು ಇಟ್ಕೊಂಡು ಬಿಟ್ಟೇವೆ ಅವೆಲ್ಲ. ಅದಕ್ಕಾಗಿ ನಾವು ಅರಣ್ಯ ಕೃಷಿ ಮಾಡೇವೆ ಸರ್. ಅರಣ್ಯ ಕೃಷಿಯಿಂದ ನಮ್ಗೆ ಭಾಳ ಭಾಳ ಅನುಕೂಲ ಆಗ್ಯದ ಅಲ್ಲೆಲ್ಲ. ಅರಣ್ಯ ಕೃಷಿಯಿಂದ ನಮಗೆಲ್ಲ ಹಣ್ಣು ಹಂಪಲುಗಳು ಸಿಗ್ತಾವೆ. ಈಗ
0: ತುಂಬ ಸಂತೋಷ ಶಿವಾನಂದ ಅವರೇ. ಈಗ ತಾವು ಅರಣ್ಯ ಕೃಷಿಯನ್ನು ಮಾಡಿದ್ದೀನಿ ಅಂತ ಹೇಳಿದ್ರಿ, ಈ ಅರಣ್ಯ ಕೃಷಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಏನು ಮಾಡ್ಕೊಂಡಿರಿ?
1: ನಾವೇನು ಮಾಡಿಲ್ಲ ಸರ್. ನೀರಿನ ವ್ಯವಸ್ಥೆ ಆ ಡ್ರಿಪ್ಪಿನ ಲೈನ್ ಅದಾವ, ವಾರಕ್ಕೆ ಒಂದು ಸಲ ಡ್ರಿಪ್ಪಿಗೆ ಕಲೆಕ್ಷನ್ ಕೊಟ್ಟುಬಿಡ್ತೇವೆ ಎಲ್ಲ ಗಿಡಗಳಿಗೆ ಬಡ್ಡಿಗೆ ಹೋಗಿಸಿಂದ ಬ್ಯಾಸಗಿ ಒಳಗೆ. ಮಳೆಗಾಲದಾಗಂತೂ ಒಟ್ಟೆ ನೀರು ಕೊಡೋಂಗಿಲ್ಲ ನಾವು, ಮಳೆಗಾಲದಾಗ ಬಿಟ್ಬಿಡ್ತೇವೆ, ಬ್ಯಾಸಗಿ ಒಳಗೆ ಆ ಎಲ್ಲ ನೀರುಗಳನ್ನು ಕೊಡ್ತೇವೆ. ಮತ್ತು ಇನ್ನೊಂದು ವಿಷಯ ಅಂತಂದರೆ, ಇನ್ನೂ ನಾವು ಹೆಚ್ಚು ಹೆಚ್ಚು ಬೆಳೆಗಳನ್ನು ಬೆಳೆದಿನಿ ನಾನು. ನಾನು ಜವಿಗೋಧಿ ಅಂತಕ್ಕಂಥದ್ದು, ಹುಲ್ಲಿನಿಂದ ತಯಾರಾದಂಥ ಗೋಧಿ ಜವಿಗೋಧಿ.
0: ಹೌದು,
1: ಪೂರ್ವಿ ಬಂದಂಥ ಗೋಧಿ ಅದು. ಹುಲ್ಲು ತಿಳ್ಕಿ ಹುಲ್ಲಿನ ಬೀಜ ಅಂದಂಗೆ ಇದರ ಅರ್ಥ. ಆ ಜವಿಗೋಧಿಯನ್ನು ಇವತ್ತಿಗೂ ಕೂಡ ನಾನು ಸಾವಯವದಾಗ ಬೆಳಿತೀನಿ. ಮತ್ತು ಅಲ್ಲಿಂದ ಕರಿ ಗೋಧಿ ತಿಳ್ಕಿಸಿದ ಭಾಳಷ್ಟು ವರ್ಷಗಳ ಹಿಂದಿನ ಗೋಧಿ ಅದು, ಅದು ಆದಿಕಾಲದ ಗೋಧಿ. ಆ ಬೀಜ ಸಿಕ್ಕಿತ್ತು ನನಗೆ, ಸ್ವಲ್ಪ ತಂದಿದ್ದೆ ಒಂದು ಮುಟಿಗೆ ತಂದು, ಅದನ್ನು ಕರಿಗೋಧಿಯನ್ನು ಕೂಡ ನಾನು ಯೂಸ್ ಮಾಡ್ತೀನಿ ಈಗ. ಅದು ಉಪ್ಪಿಟ್ಟಕ್ಕೆ ಮತ್ತು ಚಪಾತಿಗೆ ಭಾಳ ಉತ್ತಮವಾದಂಥ ಗೋಧಿ. ಮತ್ತು ಇನ್ನೊಂದು, ಹೊಲದ ಸುತ್ತ ಎಲ್ಲ ಬದು ಮಾಡೇವು ನಾವು. ಬದು ಮಾಡೇವ ತೆಗಿಸಿಂದ ಒಡ್ಡ ವೇಸ್ಟ್ ಆಗಲಾರ್ದಂಗೆ ಏನು ಮಾಡೇವು ಅಂದ್ರೆ, ಬದುವಿಗೆ ರೋಣಿ ಮಳೆಗೆ ಒಟ್ಟ ಕುಂಬಳಕಾಯಿ ಬೀಜ ಊರು ಬಿಡ್ತೇವೆ ಎಲ್ಲ ಕಡೆ. ಒಂದು ಟ್ಯಾಕ್ಟ್ರಿ, ಆ ಟ್ಯಾಕ್ಟ್ರಿ ವರ್ಷ ನಾನು ಕುಂಬಳಕಾಯಿ ಮಾರೋದು ಇರೋದೇ ಅದು. ಎಲ್ಲರೂ ಕುಂಬಳಕಾಯಿ ಬೇಕೇ ಬೇಕು. ಅಲ್ಲೆಲ್ಲ ಕುಂಬಳಕಾಯಿ ಊರೋದ್ರಿಂದ ಏನಾಗ್ಬಿಡ್ತದೆ, ಅದು ಒಂದು ನಮ್ಗೆ ಎಕ್ಸ್ಟ್ರಾ ಲಾಭ ಅದು.

0: ಈ ಸ್ಪ್ರಿಂಕ್ಲರ್ ಅದು ಆ ಒಡ್ಡಿ ಹೊಡಿತಿರ್ತದೆ, ಹೊಡೆದ ನೀರೇ ಅದೇ ತಗೋತದೆ, ಅದು ವೇಸ್ಟ್ ಆಗೋ ನೀರು ಅದು ಬಳಸ್ಕೊಂಡು ನಮ್ಗೆ ಕುಂಬಳಕಾಯಿ ಕೊಡ್ತದೆ. ಅಂದ್ರೆ ನಿರುಪಯುಕ್ತ ಜಾಗವನ್ನು ಕೂಡ ನಾವು ಬಳಸ್ಕೋಬೇಕು ಅಧ್ಯಕ್ಷಿಂದ ಮಾಡ್ಯವ. ಮತ್ತು ಕಸಕ್ಕಾಗಿ ಒಂದು ಗುಂಡಿಯನ್ನು ಮಾಡ್ಯವ. ಈಗ ಹೊಲದಾಗಿದ್ದು ಮರ್ಚಿಂಗ್ ಮಾಡ್ತೇವೆ, ಏನೋ ಒಂದು ಬೇರೆ ಕಸ ಇತ್ತು ಎಲ್ಲಿದ್ದು ಬಂದಿತ್ತು ತಂದಿದ್ದೇವೆ ಅಂದ್ರೆ ಅದನ್ನ ಆ ಗುಂಡಿ ಒಳಗೆ ಒಯ್ತೇವೆ, ಅದರೊಳಗೆ ಹೆಂಡಿ ಒಗಿತೇವೆ, ಹೋಗೋದು ಗೊಬ್ಬರ ಮಾಡ್ತೇವೆ, ಆ ರೀತಿಯಾದಂಥದ್ದು ಮಾಡ್ಯವ. ಈಗ ತೊಗರಿ ಒಳಗೆ ಉಳ್ಳಾಗಡ್ಡಿ ಬೆಳೆದಿದ್ದಿಲ್ಲ ಯಾರು, ಇದು ಇದು ವಿಚಿತ್ರ ಅನಿಸ್ತದೆ. ನಾನು ಏನು ಮಾಡಿದೆ ಅಂದ್ರೆ ಬಸವ ಜಯಂತಿಗೆ ಉಳ್ಳಿ ಅಗಿ ಹಾಕಿದ್ದೆ. ಬಸವ ಜಯಂತಿಗೆ ಉಳ್ಳಿ ಅಗಿ ಹಾಕಿಸಿಂದ ಇದು ರೋಣಿ ಮಿರ್ಗಾಕ ಬಂದ್ಬಿಟ್ಟು ಅಗಿ, ರೋಣಿ ಮಿರ್ಗಾಕ ಬಂದಿಂದ ಮೊದಲು ಉಳ್ಳಿ ಅಗಿ ಹಚ್ಚದೆ, ಎಂಟು ಸಾಲ ಬಿಡೋದು, ಒಂದು ಸಾಲಿಗೊಂದು ತೊಗರಿ ಬೀಜ ಊರ್ಬಿಟ್ಟೆವು ಊರ್ಬಿಟ್ಟೆವ. ತೊಗರಿ ಮಳಕಲ ಮಠ ಆಗೋದ್ರಾಗ ಚಿವುಂಟು ಕಿಸಿದ್ ಕೊಲೆ ಹೊಡಿದ್ರಾಗ ಇದು ಗಾಡ್ಡೆ ಆಗಿಬಿಟ್ಟಿತ್ತು, ಇದು ಕಡೆಯಾಕಾಯ್ಬಿಡ್ತು, ತೊಗರಿನೂ ಬತ್ತು, ಎರಡು ಎರಡೂ ಲಾಭ ಬಂದವು.
1: ಅಂದ್ರೆ ಇದು ಉಳ್ಳಿಗಡ್ಡಿ ತಪ್ಪಲ ಕೂಡ ಅದು ಗೊಬ್ಬರವನ್ನಾಗಿ
0: ಮರ್ಚಿಂಗೆ ಅಲ್ಲೇ ಎಲ್ಲಾನು ಮರ್ಚಿಂಗೆ ಮಾಡಿದ್ರೆ ಅದನ್ನ ಅಲ್ಲೇ ಒಟ್ಟು ಕತ್ತರಿಸಿ ಹೋಗಿದ್ದು ನೋಡ್ರಿ. ಈ ರೀತಿಯಾಗಿ ಅವ್ಕೂರ್ನು ಕೂಡ ಮಾಡಿದೆವು. ಮತ್ತೆ ಅಲ್ಲಿ ತೊಗರಿ ಒಳಗೆ ಇನ್ನೊಂದು ಬಹಳ ಮುಖ್ಯವಾದಂಥದ್ದು ಜ್ವಾಳ ಕೂಡಿಸ್ಬೇಕು. ಸ್ವಲ್ಪ ಜ್ವಾಳ ಕೂಡಿಸೋದ್ರಿಂದ ಏನಾಕದ, ಎಲ್ಲಾ ಹಕ್ಕಿಗಳು ಬರ್ತಾವ ಅಲ್ಲಿ ಬಂದು ಅದ್ರ ಮ್ಯಾಕ್ ಕುಂದಿರ್ತಾವ, ಹಕ್ಕಿ ತೊಗರಿ ತಿನ್ನಂಗಿಲ್ಲ. ಆ ಜ್ವಾಳದ ಕಾಳಿಗಾಗಿ ಬಂದು ಕೂತು ಆ ತೊಗರಿ ಮ್ಯಾಗಿರ್ತಕ್ಕಂಥ ಕೀಡಿಗಳನ್ನ ತಿತ್ತಾವು. ಅವೆಲ್ಲ ಇವ್ ನಾವು ತಂತ್ರಜ್ಞಾನ ಇವು ಅಳವಡಿಸ್ಕೋಬೇಕು. ಇವೆಲ್ಲ ಕೂಡಿಸೋದು ಯಾಕೆ ಕೂಡಿಸೋದಪ್ಪ ಜ್ವಾಳ ಅಂತ ಹೇಳ್ತಿರ್ತಾರೆ. ಕಡ್ಲಿ ಒಳಗೂ ಕೂಡಿಸ್ಬೇಕು, ಅದಕ್ಕಾಗಿಸಿಂದ ಅದನ್ನ ಮಾಡ್ಬೇಕು. ಈಗ ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದ್ರೆ ನಾವು ದನಗಳಿಗೆ, ನಾನು ಈಗ ಒಂದು 4-5 ವರ್ಷದಿಂದ ಉಣ್ಣಿ ಎಣ್ಣೆ ಹಚ್ತಿದ್ದೇವೆ. ಅವಾಗೆಲ್ಲ ಉಣ್ಣೆ ಅದು ಅಂದ್ರೆ ದನಗಳಿಗೆ ಉಣ್ಣೆ ಅದು ಅಂದ್ರೆ ಉಣ್ಣಿ ಎಣ್ಣೆ ಹಚ್ತಿದ್ದೇವೆ. ನಾ ಏನು ಮಾಡ್ಬೇಕು ಅಂದ್ರೆ ಒಂದಿನ ಬಿಸಿಲಿಗೆ ಆಕಳು ಮಕ್ಕೊಂಡಿತ್ತು, ಬೆಳ್ಳಕ್ಕಿಗಳು ಬಂದು ಬೆಳ್ಳಕ್ಕಿಗಳು ಬಂದ ಕಿಸಿಂದ ಆಕಳಿಗೆ ಕುಕ್ಕಿ ಕುಕ್ಕಿ ತಿಲ್ಲಾಕತ್ತಿದ್ದು. ಹಲ ಇವನ ಈ ಪಕ್ಷಿ ಅಂತೂ ಸಾಕಾಗಲ್ಲ ನನಗೆ, ಏನು ಮಾಡ್ಬೇಕು ಅಂತ ವಿಚಾರ ಮಾಡಿ ಒಂದು ತೋಡೆ ಕೋಳಿ ಸಾಕ್ಬಿಟ್ಟೆ. ಕೋಳಿ ಸಾಕೋಣ, ನಾವು ಏನಾದ್ರು ದವಣೆ ಬಿಟ್ರೆ ಆಯ್ತು, ಅವು ಉಣ್ಣಿ ಕಲಾಸ್ ಮಾಡ್ತಾವ. ಆ ಕೋಳಿ ನಮ್ಗೆ ತತ್ತಿನೂ ಕೊಡ್ತದೆ, ಎಲ್ಲನೂ ಮಾಡ್ತದೆ, ಅದು ಒಂದು ಉಪಯೋಗ ಆಯ್ತು. ಆ ಉಣ್ಣಿನೂ ಕಲಾಸ್ ಅದು, ಆ ದನಗಳಿಗೆ ವಿಷಯವನ್ನು ಹಚ್ಚೋದು ಬಂದಾಗ್ಬಿಡ್ತು. ಈ ರೀತಿಯಾದಂಥದ್ದು ನಾವು ಅದೊಂದು ವ್ಯವಸ್ಥೆಯನ್ನು ನಾವು ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಈ ಲಾಭ ಅದ, ಕುರಿ ಸಾಕಾಣಿಕೆ ಮಾಡೋದ್ರಿಂದ ಈ ಲಾಭ ಅದ. ಇವೆಲ್ಲ ರೈತನ ಮಿತ್ರಗಳು, ಇವೆಲ್ಲ ರೈತನ ಮಿತ್ರ ಗೆಳೆಯದರು ಇವೆಲ್ಲ. ಇವೆಲ್ಲ ಪ್ರತಿಯೊಂದು ಇರಬೇಕು, ನಮ್ಮಲ್ಲ ನಾಯಿ ಇರಬೇಕು, ನಾಯಿನೂ ಒಂದು ಕೆಲಸ ಮಾಡ್ತದ, ಬೆಕ್ಕಿರಬೇಕು, ಇಲಿಗಳನ್ನ ಹಿಡಿತದ, ಇವೆಲ್ಲ ಇರಬೇಕು ನಮ್ಗೆ. ಇದ್ರನೇ ಅದಕ್ಕೆ ಏನದ ಈ ಪ್ರಕೃತಿಗೆ ಸೌಂದರ್ಯ ಬರ್ತದ, ಮತ್ತು ಆ ಪ್ರಕೃತಿ ಸರಿಯಾಗಿ ನಡೀತದ. ಅದು ಒಂದೇ ಕಡಿಮೆ ಆಯ್ತು ಅಂತಂದ್ರೆ ಅದನ್ನ ನಡೆಯಂಗೆ ಇಲ್ಲ. ಅದು ಕೃಷಿ ಮಾಡ್ತಕ್ಕಂಥದ್ದು ಹಲವಾರು ಪದ್ಧತಿಗಳದಾವ. ಅವೆಲ್ಲ ಇವತ್ತು ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಹೊಸ ಹೊಸ ಆವಿಷ್ಕಾರವನ್ನು ನಾವು ಮಾಡಿದ್ರೆ ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅದ. ಯಾಕಂದ್ರೆ ನಾವೆಲ್ಲರೂ ರೈತರ ಗಮನದಾಗ ಇಟ್ಟುಬೇಕು. ಒಬ್ಬ ಒಂದು ಸಾಬನ್ ತಯಾರು ಮಾಡಿದ್ರೂ ಕೂಡ ಅದ್ರ ಮ್ಯಾಗ 14 ರೂಪಾಯಿ 15 ರೂಪಾಯಿ ಅಂತ ಪ್ರಿಂಟ್ ಹೊಡೆದು ಕಳಿಸ್ತಾನೆ. ಈಗ ನಾವು ಬೆಳೀತಕ್ಕಂಥ ಬೆಳೆಗಳಿಗೆ ನಾವು ರೇಟ್ ಹಾಕಿದ್ರೆ ಯಾರೂ ತಗೊಳ್ತಕ್ಕಂಥ ಸಂದರ್ಭ ಇಲ್ಲ. ಅದಕ್ಕೆ ನಾವು ಹೆಚ್ಚು ಬೆಳೆದೇ ನಾವು ಅದನ್ನು ಆದಾಯವನ್ನು ಗಳಿಸ್ಕೋಬೇಕು. ಅದ್ರ ಜೊತೆಗೆ ನಾವು ಇನ್ನೊಂದು ಈಗ ಸಾಕಷ್ಟು ಯೋಜನೆಗಳು ಕೂಡ ತೆಗ್ದಾರ. FPO ತೆಗಿಸಿಂದ ನಾವೇ ರೈತರಿಗೆ ತಯಾರು ಮಾಡಿ ನಾವೇ ಪ್ಯಾಕಿಂಗ್ ಮಾಡಿ ನಾವೇ ಮಾರತಕ್ಕಂಥ ಕೆಲವೊಂದು ಯೋಜನೆಗಳು ಕೂಡ ಅದಾವ. ಅಂಥವೆಲ್ಲ ನಾವೆಲ್ಲ ಬಳಸ್ಕೋಬೇಕಾಗ್ತದೆ. ಬಳಸ್ಕೊಂಡು ನಾವು ನಮ್ಮ ಆದಾಯವನ್ನು ದ್ವಿಗುಣ ಮಾಡೋದ್ರ ಜೊತೆಗೆ ವಿಷಮುಕ್ತ ಆಹಾರವನ್ನು ಎಲ್ಲ ಸಂಪೂರ್ಣ ಜನರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ತಲೆ ಒಳಗೆ ಬರಬೇಕು. ಇವತ್ತು ಅದನ್ನು ನಾ ಅಳವಡಿಸ್ಕೊಂಡೇನೆ ಸರ್. ಇವತ್ತು
1: ತುಂಬ ಸಂತೋಷ ಶಿವಾನಂದ ಅವರೇ. ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಈಗ ಎರೆಹುಳನೂ ಅವಶ್ಯಕತೆ ಐತೆ ಅಂತೇಳಿ. ಈಗ ಎರೆಹುಳು ಗೊಬ್ಬರವನ್ನು ತಾವು ರೆಡಿ ಮಾಡ್ತೀರಿ?
0: ಇಲ್ಲ ಸರ್, ನಾ ಮಾಡಂಗಿಲ್ಲ ಅದನ್ನು. ಎರೆಹುಳ ಹುಳ ತಂದು ಗೊಬ್ಬರ ಮಾಡೋದು ಅದು ಮಾಡಂಗಿಲ್ಲ ನಾನು. ನಾ ಏನು ಮಾಡ್ತೀನಿ, ನೇರವಾಗಿ ಈಗ ತೊಗರಿ ಕಟ್ಟಿಗೆ ಅದಾವ, ಅವು ನೇರವಾಗಿ ನಾ ತೊಗರಿ ಕಟ್ಟಿಗೆನೇ ಆ ಗಿಡದ ಬಡ್ಡಿ ಒಳಗೆ ಹಾಕೋತೋಕ್ಕಿನಿ. ಅಥವಾ ಅವು ಕತ್ತರಿಸಿ ರಾಶಿ ಮಿಷನ್ ಹಾಕಿಸಿ ಕತ್ತರಿಸಿ ಅದನ್ನು ಹೊಟ್ಟಿನ ಟೈಪ್ ಮಾಡ್ಕಿಸಿಂದ ಹಾಕೋತೋಕ್ಕಿನಿ. ಇಲ್ಲಾಂದ್ರೆ ಗುಂಡಿ ಒಳಗೆ ಹೋಗೋದು, ಮ್ಯಾಗ ಅದಕ್ಕೆ ಹೆಂಡಿ ಹೋಗೋದು, ಅದನ್ನು ಕೊಳಿಸ್ಕಿಸಿಂದ ಮಾಡ್ತೀನಿ. ಅಲ್ಲಿ ತನ್ನಿಂದಾನೇ ಉತ್ಪತ್ತಿ ಆಕ್ತಾವ್ರಿ. ನಾವು ರಾಸಾಯನಿಕ ಗೊಬ್ಬರವನ್ನು ಬಿಟ್ಟೇವತ್ತಂದ್ರೆ ಆ ಭೂಮಿ ಒಳಗೆ ಎಲ್ಲಾನು ಹುಡ್ತಾವ. ನೀವು ರಾಸಾಯನಿಕ ಗೊಬ್ಬರ ಹಾಕೋತು ಹಾದೇವು ನಾವು ಅಂತಂದ್ರೆ ಹಾವು ಸಹಿತ ಬರಂಗಿಲ್ಲ ಅಲ್ಲಿ. ಅತ್ತು ವಿಷಕಾರಿಯಾದಂಥ ಪ್ರಾಣಿನೂ ಕೂಡ ಅದ್ರ ಸನೇಕ್ಕೆ ಬರಂಗಿಲ್ಲ. ಅಂಥ ಒಂದು ವ್ಯವಸ್ಥೆ ಇದೆ. ಒಟ್ಟು ರಾಸಾಯನಿಕವನ್ನು ನಾವು ಇವತ್ತು ಆದಷ್ಟು ಕಡಿಮೆ ಮಾಡಬೇಕು. ಬಿಟ್ಟು ಬಿಟ್ರಂತೂ ಭಾಳ ಒಳ್ಳೆಯದೇ. ಅದಕ್ಕೆ ನಾವೇನು ಮಾಡ್ತೀವಿ, ಎರೆಹುಳ ಗೊಬ್ಬರವನ್ನು ನಾವು ತಯಾರಿ ಮಾಡಂಗಿಲ್ಲ. ಅದು ತನ್ನಿಂತಾನೇ ಕೃತಕವಾಗಿಯೇ ತಯಾರಾಗಬೇಕಂತ ಹೇಳಿಸಿಂದ ಅದರೊಳಗೆ ಬಿಟ್ಟು ಬಿಡ್ತೇವೆ ನಾವು. ಮತ್ತು ಆದಷ್ಟು ನಾನು ಈಗೇನು ಮಾಡ್ತೀನಿ ಅಂದರೆ ನನಗೆ ಹೆಂಡಿ ಗೊಬ್ಬರ ಅಷ್ಟು ಸಾಲಂಗಿಲ್ಲ. ಈ ಬಿಜಾಪುರದಾಗಿರ್ತಕ್ಕಂಥ ಗೌಳಿಗೆರೆ ಹೆಂಡಿ ಗೊಬ್ಬರ ಆಗಿರ್ಬೋದು, ಅವು ಇವು ನನಗೆ ಎಷ್ಟು ಸಾಧ್ಯ ಆಗ್ತದೆ ಎಲ್ಲ ಅದನ್ನು ಕೂಡ ನಾನು ತೊಗೊಂಡು ಹೋಗಿ ಇದು ಮಾಡ್ತೀನಿ. ಯಾಕಂದ್ರೆ ನನಗೆ ಗೊಬ್ಬರ ಅಂದ್ರೆ ಭಾಳ ಇಷ್ಟ. ಅದು ಗೊಬ್ಬರ ಇತ್ತು ಅಂತಂದ್ರೆ ದಾರ್ಯಾಗ ಗೊಬ್ಬರ ಬಿದ್ದರೂ ನಾ ತೊಗೊಂಡು ಹೋಗವನೇ. ನಾವು ಒಂದು ಗ್ವಾಂತರ ಬಿದ್ದಿದ್ರು ತೊಗೊಂಡು ಹೋಗವನೇ. ನಾನು ಸಮಯಕ್ಕೆ ನಾವು ಬೆಲೆ ಕೊಡ್ತೀವಿ ಸರ್. ಸಮಯ ಭಾಳ ಮುಖ್ಯದ. ಇವತ್ತು ರೊಕ್ಕ ಕಳ್ಕೊಂಡಿವತ್ತಂದ್ರೆ ನಾಳೆಗೆ ರೊಕ್ಕ ಗಳಿಸ್ಬೋದು. ಭೂಮಿ ಕಳ್ಕೊಂಡ್ರೆ ನಾಳೆಗೆ ಗಳಿಸಕ್ಕಾಗಂಗಿಲ್ಲ. ನಮ್ಮ ದಿನ ಕಳ್ಕೊಂಡಿವ

0: ನಾಳೆ ಕಳಿಸಂಗೆ. ನಾವೆಲ್ಲರೂ ರೈತರು ಏನು ಮಾಡಬೇಕಂದ್ರೆ ಸಮಯಕ್ಕೆ ಭಾಳಷ್ಟು ಮಹತ್ವ ಕೊಟ್ಟು ಪ್ರತಿದಿನ ನಾವು ದುಡಿಮೆಯನ್ನು ಮಾಡಬೇಕು, ಇರ್ತಕ್ಕಂಥ ದಿನಗಳನ್ನು ನಾವು ಬಳಸ್ಕೋಬೇಕು, ಮುಂದೆ ಅವು ಸಿಗಂಗಿಲ್ಲ.
1: ತುಂಬ ಸಂತೋಷ ಶಿವಾನಂದ ಅವರೇ. ಇಷ್ಟೆಲ್ಲ ತಾವು ಕೃಷಿಯಲ್ಲಿ ಸಾಧನೆ ಮಾಡಿದ್ದೀರಿ, ಈ ಕೃಷಿಯ ಸಾಧನೆಗಳನ್ನು ಕಂಡ ತಮಗೆ ಯಾವ್ಯಾವ ಪ್ರಶಸ್ತಿಗಳು ಲಭಿಸವ?
0: ಸರ, ಪ್ರಶಸ್ತಿಗಳಂತರೂ ಸಾಕಷ್ಟು ಕೊಟ್ಟಾರೆ. ನನ್ನ ತೋಟಕ್ಕೆ ಬಂದು ನೋಡಿ ನನ್ನ ತೋಟದೊಳಗೆ ಇವೆಲ್ಲ ಏನದಾವ ಅನ್ನೋದು ನೋಡೋಡೇ ಪ್ರಶಸ್ತಿಯನ್ನು ಕೊಟ್ಟಾರೆ ಸಾಕಷ್ಟು. ನೋಡ್ರಿ, 2023-24 ಶ್ರೇಷ್ಠ ತೋಟಗಾರಿಕೆ ರೈತ ಪ್ರಶಸ್ತಿ ಕೊಟ್ಟರು, 24-25 ನನಗೆ ತೋಟಗಾರಿಕೆ ಕೃಷಿ ಪ್ರಶಸ್ತಿ ಕೊಟ್ಟರು. ಅಲ್ಲಿಂದ ಸಾಕಷ್ಟು ಪ್ರಶಸ್ತಿಗಳತ್ರ ಈ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರಗಳು ಸಾಕಷ್ಟು ಒಂದಲ್ಲ ಎರಡಲ್ಲ ರೈತರತ್ನ ಪ್ರಶಸ್ತಿ ಆಗಿರ್ಬೋದು, ಅಲ್ಲಿಂದ ನೇಗಿಲ ಯೋಗಿ ಪ್ರಶಸ್ತಿ, ಜೈ ಜವಾನ್ ಜೈ ಕಿಸಾನ್ ಪ್ರಶಸ್ತಿ, ಅನ್ನದಾತ ಪ್ರಶಸ್ತಿ, ಮಣ್ಣಿನ ಮಗ ಪ್ರಶಸ್ತಿ, ಹಲವಾರು ಒಂದು 100+ ಪ್ರಶಸ್ತಿಗಳು ನನಗೆ ಕೊಟ್ಟಾರ. ಕೊಟ್ಟು ನನಗೆ ಈ ಮಾಡಿದ್ದಕ್ಕೆ ಗೌರವಿಸ್ಯಾರ. ಮತ್ತು ಸಾಕಷ್ಟು ಸಲ ನನಗೆ ಈ ಕೃಷಿ ವಿಶ್ವವಿದ್ಯಾಲಯದೊಳಗೆ ಅಲ್ಲಿ ಅಲ್ಲಿ ರೈತರ ಕೂಡದಲ್ಲಿ ಕೂಡ ನಮ್ಮ ಹಂಚಿಕೆಯನ್ನು ಅವ್ರದ್ದು ನಾವು ಹಂಚಿಕೊಳ್ಳೋದು, ನಮ್ಮದು ಅವ್ರು ಹಂಚಿಕೊಳ್ಳೋದು. ನನಗಿಂತಲೂ ಶಾಣ್ಯರು ಈ ರೈತರು ಭಾಳ ಅದಾರ, ಅವರು ಬೆಳಕಿಗೆ ಬರೋಲ್ಲಾಗ್ಯಾರ. ಅವರು ಪದ್ಧತಿಗಳು ಭಾಳಷ್ಟು ಒಳ್ಳೆ ಒಳ್ಳೆ ಪದ್ಧತಿಗಳು ಅದಾವ. ಅವ್ರ ಹತ್ತಕ್ಕೂ ಹೋಗಿ ನಾ ಕೇಳ್ತೀನಿ, ಅವ್ರ ತೋಟಕ್ಕೆ ಹೋಗ್ತೀನಿ, ಎಲ್ಲಿ ಹೊಸದು ಮಾಡ್ಯಾರ ಅಲ್ಲಿ ಹೋಗಿ ನೋಡ್ತೀನಿ, ನೋಡಿ ಅವರೂ ಕೂಡ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಾವು ಈಗ ಮೊನ್ನೆ ಹೇಳಿದ್ರು 100 ಕಬ್ಬು ಬೆಳಿಬೇಕಂತ ಮೊನ್ನೆ ಜೆಡಿ ಸಾಹೇಬರು ಒಂದು ಮಾಡಿದ್ರು, ಮತ್ತೊಂದು ಕಾರ್ಯಕ್ರಮ ಜೆಡಿ ಅವರು ಕೃಷಿ ವಿಶ್ವವಿದ್ಯಾಲಯದವರು 100 ಬೆಳಿಬೇಕಂತ ತೀಕ್ಷಣ ಮಾಡಿದ್ರು ಕಾರ್ಯಕ್ರಮ. ಅದೆಲ್ಲ ಭಾಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮಗಳು. ಅದರೊಳಗೆ ಎಲ್ಲ ಹೇಳಿದ್ರು ಕಬ್ಬು ಹೆಂಗೆ ಬೆಳಿಬೇಕು, ಪದ್ಧತಿ ಹೆಂಗಿದೆ, ಅದಕ್ಕೆ ಬರ್ತಕ್ಕಂಥ ರೋಗಗಳೇನು, ರೋಗ ನಿರ್ವಹಣೆ ಹೆಂಗೆ ಮಾಡಬೇಕು, ಅದೆಲ್ಲ ಹೇಳಿದ್ರು. ಇವೆಲ್ಲ ಮಾಡಿ ನಾನು 100 ಬೆಳೆದೀನಿ ಕಬ್ಬು ಬೆಳೆದಿನಿ, ತೆಗೆದೀನಿ ಈಗ ಅದು. ನನ್ನ ಟ್ಯಾಕ್ಟ್ರಿ ಬೀಳಕತ್ತು ಅಲ್ಲಿ ನಮ್ಮ, ಯಾಕಂದ್ರೆ ಭೂಮಿ ಜಂಗ ಭೂಮಿ ಅದು, ತಳದ ಭೂಮಿ ಇರೋದ್ರಿಂದ 100 ನಾನು ಬೆಳೆದೆ ಕಬ್ಬು ಈಗ 4-5 ಹಿಂದೆ. ಅವಾಗ ಕಬ್ಬು ಬೆಳೆದು ನಾವು ಕಬ್ಬಿಂದ ಬಿಟ್ಟುಬಿಟ್ಟೇವ್ರಿ, ಈಗ ಯಾಕಂದ್ರೆ ಅಲ್ಲಿ ಟ್ರ್ಯಾಕ್ಟ್ರ್ ಬೀಳಕತ್ತು, ಅದರ ದರ್ಶನ ಬಿಟ್ಟೇವೆ. ಸಾಕಷ್ಟು ಪ್ರಶಸ್ತಿಗಳು ನನಗೆ ಒದಗಿ ಬಂದವ ಸರ್.
1: ತುಂಬ ಸಂತೋಷ ಶಿವಾನಂದ ಅವರೇ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿರಿ, ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ತಮ್ಮನ್ನು ಅರಿಸಿ ಬರಲಿ ಅಂತೇಳಿ ನಾವು ಆಶಿಸ್ತಾ, ಅದೇ ರೀತಿ ಈಗ ಕೊನೆಯಲ್ಲಿ ನಮ್ಮ ಯುವ ರೈತರಿಗೆ ಅಂದ್ರೆ ರೈತರ ಆದಾಯ ಹೆಚ್ಚಾಗಬೇಕು ಮತ್ತು ಭೂಮಿ ಉಳಿಬೇಕಂದ್ರೆ ನಮ್ಮ ರೈತರಿಗೆ ಏನು ಸಲಹೆ ಕೊಡ್ತೀರಿ ತಾವು?
0: ಮುಖ್ಯವಾಗಿ ಹೇಳ್ತೀನಿ ಸರ್, ಮೊದಲು ಶಿಕ್ಷಣವಂತರಾಗಬೇಕು ರೈತರ. ರೈತರು ಶಿಕ್ಷಣವಂತರು ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ನಾವು ಸುಧಾರಣೆ ಆಗಂಗಿಲ್ಲ. ರೈತರು ಈ ಯುವಕರು ಏನದಾರಲ್ಲ, ಈಗ 50 ಮೇಲ್ಪಟ್ಟು ಇದ್ದಂಥವ್ರು ಇನ್ನು ಮುಂದೆ ಸಾಧನೆ ಮಾಡೋಕ್ಕಾಗಂಗಿಲ್ಲ. ಸಣ್ಣ ಹುಡುಗರಿಗೇನು 10-15 ಇದ್ದವರು ಸಾಧನೆ ಮಾಡೋಕ್ಕಾಗಲ್ಲ. 18 ಏನು ವಯಸ್ಸಿನವರು ಯುವಕರು ಅಂತಕ್ಕಂಥವ್ರು ಏನದಾರ, ಅವರು ಈಗೇನು ಮಾಡ್ತಾರೆ ಅಂತಂದ್ರೆ ಸಾಲಿಗಚ್ಚಿವತ್ತೆ ಸಾಲಿ ಒಂದೇ ಉದ್ಯೋಗ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದರ ಜೊತೆಗೆ ನಮ್ಮ ಭೂಮಿ ಕಡೆ ಲಕ್ಷ್ಯ ಕೊಡೋಲ್ರಾಗ್ಯಾರ. ಆ ಯುವಕರು ಓದಿ ಕೃಷಿಯನ್ನು ಮಾಡಬೇಕು ಅನ್ನೋದು ನನ್ನ ಆಶಯದ. ಓದಬೇಕು, ಕೃಷಿ ಮಾಡಬೇಕು, ಸಾವಯವತ್ತ ಬರಬೇಕು, ವಿಷಮುಕ್ತ ಆಹಾರವನ್ನು ತಯಾರು ಮಾಡಬೇಕು. ಅವರು 1-4 ಬೆಳೀತಕ್ಕಂಥ ಬೀಜಗಳನ್ನು ಹುಡುಕಬೇಕು, ಅವರು ಕೃಷಿಯತ್ತ ಒಲವು ತೋರಬೇಕು. ಯಾಕಂದರೆ ಮುಂದೆ ಬರ್ತಾ ಮುಳಿಯೋದು ಕೊನೆಯದಾಗಿ ಒಂದೇ ಹೇಳ್ತೀನಿ, 1,000 ಜನ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದೇ ಕಂಪ್ಯೂಟರ್ ಮಾಡಕತ್ತದ.
1: ಹೌದು,
0: ನೌಕರಿ ಕಮ್ಮಾಗಿಬಿಟ್ಟಾವ ಈಗ, ಎಲ್ಲರೂ ನೌಕರಿಯತ್ತೇ ಸಾಲಿ ಕಲಿಯಲಕತ್ತಾರ. 1,000 ಮಾಡ್ತಕ್ಕಂಥದ್ದಾದಾಗ 1,000 ಮಂದಿ ಕೆಲಸ ಹೋಯ್ತಲ್ಲಿ.
1: ಹೌದು,
0: ಬಸ್ನಾಗಿ ಕಂಡಕ್ಟರ್ ಒಬ್ಬನೇ ಡ್ರೈವರ್ಗೂ ಮಾಡಕತ್ತಾನೆ, ಕಂಡಕ್ಟರ್ಗೂ ಮಾಡಕತ್ತಾನೆ, ಅಲ್ಲಿನೂ ನೌಕರಿ ಹೋಯ್ತೆ, ಎಲ್ಲ ಕಂಪ್ಯೂಟರೈಸ್ ಬಂದುಬಿಟ್ಟಾವ. ಕೊನೆಗೆ ಉಳಿದ ಕೃಷಿ ಅನ್ನೋದನ್ನು ಮಾತ್ರ ನಮ್ಮ ಯುವಕರ ಗಮನದಾಗ ಇಟ್ಕೋಬೇಕು. ನೌಕರಿ ಮಾಡ್ರಿ, ನೌಕರಿ ಮಾಡ್ರಿ, ಸಿಗ್ಲಿಕ್ಕಪ್ಪ ಅಂತಂದ್ರೆ ಒಂದು ಸಮೃದ್ಧ ಕೃಷಿಯನ್ನು ಮಾಡಿ ನೀವು ಹೆಸರು ಗಳಿಸ್ಕೊಂಡು ನಿಮ್ಮ ಆದಾಯವನ್ನು ಹೆಚ್ಚಿಸ್ಕೋಬೇಕಂತೇಳಿ ನಾನು ನನ್ನ ಯುವಕರಲ್ಲಿ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.
1: ತುಂಬ ಸಂತೋಷ ಶಿವಾನಂದ ಅವರೇ. ಈಗ ಈ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮ ಯುವಕರಾಗಲಿ ರೈತರಾಗಲಿ ತಮ್ಮ ಜೊತೆ ಮಾತಾಡಿ ತಮ್ಮ ಅನುಭವವನ್ನು ಅಂದರೆ ಕೃಷಿಯಲ್ಲಿ ಅಳವಡಿಸಿಕೊಳ್ಬೇಕಂದ್ರೆ ತಮ್ಮಿಂದ ಸಲಹೆ ಸೂಚನೆಗಳನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಏ ಕೊಡ್ತೀನಿ ಸರ್, ಯಾವಾಗಲೂ ಕೊಡ್ತೀನಿ. ಮುಂಜಾನೆ 8 ಫೋನ್ ಮಾಡಬೇಕು, ಸಾಯಂಕಾಲ 8 ನಂತರ ಮಾಡಿದ್ರೆ ಮಾಡಬೇಕು ಫೋನ್. ನಾನು ಯಾವಾಗಲೂ ಸಲಹೆ ಕೊಡ್ತೀನಿ, ಇದೇನೇನು ಭಾಳ ದೊಡ್ಡದಲ್ಲ. ಅದಕ್ಕೆ ನನ್ನ ಫೋನ್ ನಂಬರ 8955113867.
1: ಆತ್ಮೀಯರೇ, ಶಿವಾನಂದ ಮಂಗಣ್ಣವರ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 8951113-7-8 ಈ ನಂಬರ್ಗೆ ಕರೆ ಮಾಡಿ ಶಿವಾನಂದ ಮಂಗಣ್ಣವರ ಜೊತೆ ಮಾತಾಡಿ ಅವರ ಕೃಷಿ ಅನುಭವದ ಸಲಹೆಯನ್ನು ತಾವು ಪಡಿಬೋದು. ಶಿವಾನಂದ ಮಂಗಣ್ಣವರವರೇ, ಇಲ್ಲಿವರೆಗೆ ನಮಗೆ ಈ ಸಾವಯವ ಕೃಷಿ, ಸಮಗ್ರ ಕೃಷಿ, ಅರಣ್ಯ ಕೃಷಿಯ ಕುರಿತು ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳಿದ್ರಿ. ಸಮಯ 7:34 ನಿಮಿಷವಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಆಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಖೇತ್ ಬಚಾವೋ ಅಭಿಯಾನವನ್ನು ಕೃಷಿ ಭೂಮಿ, ರೈತರು ಮತ್ತು ಗ್ರಾಮಗಳನ್ನು ಸಂಪರ್ಕಿಸುವ ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಬೇಕು ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಖೇತ್ ಬಚಾವೋ ಅಭಿಯಾನದ ಸಿದ್ದತೆಗಳ ಕುರಿತು ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ರಸಗೊಬ್ಬರಗಳ ಸಮತೋಲನ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವುದು ಈ ಅಭಿಯಾನದ ಗುರಿಯಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ ಅವರು ಒಂದು ದಿನದ ಭೇಟಿಗಾಗಿ ಕೇರಳಂಗೆ ನಾಳೆ ಆಗಮಿಸಲಿದ್ದಾರೆ. ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ಸಂಸ್ಥಾಪನಾ ವಾರ್ಷಿಕೋತ್ಸವವನ್ನು ಅವರು ಉದ್ಘಾಟಿಸಲಿದ್ದಾರೆ. ರಾಜ್ಯ ಸಂಸದ ಸಿ ಸದಾನಂದನ್ ಮಾಸ್ಟರ್ ಕಣ್ಣೂರಿನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಗಳು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕ ಭದ್ರತೆ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ 5 ದಿನಗಳ ಭಾರತದ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಿದರು. ಇಂದು ಮ್ಯಾನ್ಮಾರ್ ಅಧ್ಯಕ್ಷರು ಬಿಹಾರದ ಗಯಾಗೆ ಭೇಟಿ ನೀಡಿ ಮಹಾಬೋಧಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅವರೊಂದಿಗೆ ಹಲವಾರು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗವಿದೆ. ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ ತಮ್ಮ ಪ್ರಸ್ತುತ ಅಧಿಕಾರಾವಧಿಯಲ್ಲಿ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಅವರು ಸೋಮವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಲಿಥಿಯಂ ಬ್ಯಾಟರಿಗಳು ಮತ್ತು ಶಾಶ್ವತ ಆಯಸ್ಕಾಂತೀಯ ಖನಿಜಗಳು ಹಲವಾರು ಆಧುನಿಕ ತಂತ್ರಜ್ಞಾನಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇಂದು ಅವರು ಗ್ರೇಟರ್ ನೋಯ್ಡಾದ ಸೂರಜ್ಪುರದಲ್ಲಿರುವ ಲೋಹಾಮ್ಗೆ ಭೇಟಿ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಇಂತಹ ತಂತ್ರಜ್ಞಾನಗಳನ್ನು ದೇಶೀಯವಾಗಿ ಉತ್ಪಾದಿಸಿ ಅಭಿವೃದ್ಧಿಪಡಿಸಬೇಕು. ಈ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಲೋಹಾಮ್ ಎಂಬ ಯುವ ನವೋದ್ಯಮವು ಸಂಕೀರ್ಣ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಶ್ಲಾಘಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳು

0: ಭಾಷೆಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪಿಎಂ ಸೇತು ಯೋಜನೆಯಡಿಯಲ್ಲಿ ಐಟಿಐ ಕ್ಲಸ್ಟರ್ಗಾಗಿ ಆರ್ಸೆಲೆಸ್ ಮಿತ್ತಲ್ ನಿಪ್ಪಾನ್ ಸ್ಟೀಲ್ ಇಂಡಿಯಾ ಖಾಸಗಿ ಕಂಪನಿ ಸಲ್ಲಿಸಿದ್ದ ಕಾರ್ಯತಂತ್ರದ ಹೂಡಿಕೆ ಯೋಜನೆ ಎಸ್ಐಪಿಗೆ ರಾಷ್ಟೀಯ ಚಾಲನಾ ಸಮಿತಿ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶಗಳ ಪರಿವರ್ತನೆ ಮೂಲಕ ಅಪ್ಗ್ರೇಡ್ ಮಾಡಿದ ಐಟಿಐ ಯೋಜನೆ ಪಿಎಂ ಸೇತು ಅಡಿಯಲ್ಲಿ ಅನುಮೋದನೆ ಪಡೆದ ಮೊದಲ ಎಸ್ಐಪಿ ಇದಾಗಿದೆ. ಇದು ಆಂಧ್ರಪ್ರದೇಶವನ್ನು ಈ ಯೋಜನೆಯಡಿಯಲ್ಲಿ ಕೈಗಾರಿಕಾ ಪಾಲುದಾರಿಕೆಯನ್ನು ಕಾರ್ಯಗತಗೊಳಿಸುವ ಮೊದಲ ರಾಜ್ಯವಾಗಿಸುತ್ತದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಯಿತು. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಸಿಂಗಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ನಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂದು ಫೈನಲ್ ಪ್ರವೇಶಿಸಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಜೋಡಿ ದಕ್ಷಿಣ ಕೊರಿಯಾದ ಸಿಯೋ ಸಿಯುಂಗ್ ಜೆ ಮತ್ತು ಕಿಮ್ ಓನ್ ಹೋ ಅವರನ್ನು 21-19 21-18 ಸೆಟ್ಗಳಿಂದ ಸೋಲಿಸಿತು. ಪುರುಷರ ಡಬಲ್ಸ್ನ ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಆಲ್ಫಿಯಾನ್ ಜೋಡಿ ಚೀನಾದ ಜೋಡಿ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಪರಾಭವಗೊಳಿಸಿದೆ. ಈ ಜೋಡಿ ಪಂದ್ಯಾವಳಿಯ ಫೈನಲ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಅವರನ್ನು ಎದುರಿಸಲಿದೆ. ಭಾರತದ ಮಿಶ್ರ ಡಬಲ್ಸ್ ಜೋಡಿ ಧ್ರುವ್ ಕಪಿಲ ಮತ್ತು ತನಿಷಾ ಕಾಸ್ಟೋ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಸಯಾಕ ಹೊಬಾರಾ ಮತ್ತು ಯುಎಚಿ ಶಿವಮೊಗಾಯಿ ವಿರುದ್ದ 16-21, 21-17, 13-21 ಸೆಟ್ಗಳಿಂದ ಸೋತರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರಿಗೆ ದೆಹಲಿಯಲ್ಲಿಂದು ವಿದ್ಯುಕ್ತ ಗೌರವ ವಂದನೆಗಳೊಂದಿಗೆ ಬೀಳ್ಕೊಡುಗೆ ನೀಡಲಾಯಿತು. 1981 ಭಾರತೀಯ ಸೇನೆಗೆ ನೇಮಕಗೊಂಡ ಅವರು 4 ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಅವರ ಅಪ್ರತಿಮ ಸೇವೆಗಾಗಿ ಪರಮ ವಿಶಿಷ್ಟ ಸೇವಾ ಪದಕ, ಉತ್ತಮ ಯುದ್ದ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ವಿಶಿಷ್ಟ ಪದಕ ಮತ್ತು ಸೇನಾ ಪದಕಗಳನ್ನು ನೀಡಲಾಗಿದೆ. ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರ ಸ್ಥಾನವನ್ನು ಲೆಫ್ಟಿನೆಂಟ್ ಜನರಲ್ ಎಸ್ಎಸ್ ರಾಜಾ ಸುಬ್ರಹ್ಮಣ್ಯ ಅವರು ವಹಿಸಿಕೊಳ್ಳಲಿದ್ದಾರೆ. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2023 ಫಲಿತಾಂಶಗಳಿಗೆ ಸಂಬಂಧಿಸಿದಂತೆ ದಾರಿ ತಪ್ಪಿಸುವ ಜಾಹೀರಾತುಗಳಿಗಾಗಿ ಖಾಸಗಿ ತರಬೇತಿ ಕೇಂದ್ರವೊಂದಕ್ಕೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ 7 ದಂಡ ವಿಧಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಸಚಿವರು, ಗ್ರಾಹಕ ರಕ್ಷಣಾ ಕಾಯ್ದೆ 2019 ಅಡಿಯಲ್ಲಿ ಪ್ರಾಧಿಕಾರವು ಅಂತಿಮ ಆದೇಶವನ್ನು ಅಂಗೀಕರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಾಧಿಕಾರವು ಇದುವರೆಗೆ ಹಲವು ತರಬೇತಿ ಸಂಸ್ಥೆಗಳಿಗೆ 60 ಹೆಚ್ಚು ನೋಟಿಸ್ಗಳನ್ನು ನೀಡಿದ್ದು 1.46 ಕೋಟಿ ರೂಪಾಯಿಗಿಂತ ಹೆಚ್ಚಿನ ದಂಡವನ್ನು ವಿಧಿಸಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವುದನ್ನು ಮತ್ತು ಮಾಹಿತಿಯುಕ್ತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಉತ್ತೇಜಿಸುವುದನ್ನು ಪ್ರಾಧಿಕಾರ ಮುಂದುವರೆಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ತಂತ್ರಜ್ಞಾನ ಪಾಲುದಾರ ಟಿಸಿಎಸ್ನ ತಾಂತ್ರಿಕ ದೋಷದಿಂದಾಗಿ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಸಾಮಾನ್ಯ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆ ಸಿಯುಇಟಿ 2026 ಆರಂಭ ವಿಳಂಬವಾಯಿತು ಎಂದು ತಿಳಿಸಿದೆ. ಈ ಸಮಸ್ಯೆಯನ್ನು ಪರಿಹರಿಸಲಾಗಿದ್ದು ಯಾವುದೇ ಅಭ್ಯರ್ಥಿಗೆ ಅನಾನುಕೂಲವಾಗದಂತೆ ನೋಡಿಕೊಳ್ಳಲು ಸಂಪೂರ್ಣ ಕಾಲಾವಕಾಶದೊಂದಿಗೆ ಪರೀಕ್ಷೆಯನ್ನು ನಡೆಸಲಾಯಿತು ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಮಧ್ಯಾಹ್ನ ಅವಧಿಯ ಸಮಯವನ್ನು ಪರಿಷ್ಕರಿಸಲಾಗಿದ್ದು ಮಧ್ಯಾಹ್ನ 2:30 ಅಭ್ಯರ್ಥಿಗಳು ಪ್ರವೇಶ ಅನುಮತಿಗೊಳಿಸಲಾಗಿದೆ. ಪರೀಕ್ಷೆಯು ನಿಗದಿತ ಸಮಯ 3 ಬದಲು ಸಂಜೆ 4 ಆರಂಭವಾಯಿತು. ಇದರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಉಂಟಾದ ಅನಾನುಕೂಲತೆಗೆ ಸಂಸ್ಥೆ ವಿಷಾದ ವ್ಯಕ್ತಪಡಿಸಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲ್ಲನ್ ಜೆಗೇರಿಯನ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಉಭಯ ದೇಶಗಳ ನಡುವೆ ರಕ್ಷಣಾ ಸಹಕಾರ ಹೆಚ್ಚಿಸುವುದು, ಮಿಲಿಟರಿ ಸಂಬಂಧ ಬಲಪಡಿಸುವುದು ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗಕ್ಕಾಗಿ ಅವಕಾಶಗಳನ್ನು ಅನ್ವಯಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು.

0: ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಇದೇ ವೇಳೆ ರಾಜೇಶ್ ಕುಮಾರ್ ಸಿಂಗ್ ಅವರು ಆಸ್ಟ್ರೇಲಿಯಾ ರಕ್ಷಣಾ ಕಾರ್ಯದರ್ಶಿ ಮೇಗನ್ ಕ್ವಿನ್ ಅವರನ್ನು ಸಹ ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ಪ್ರಗತಿಯನ್ನು ಪರಿಶೀಲಿಸಿದರು. ಅಲ್ಲದೆ ಅವರು ಐರೋಪ್ಯ ಒಕ್ಕೂಟದ ವಿವಿಧ ನಾಯಕರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿಯಂತೆ ಇಂಗ್ಲೆಂಡ್ ಮಹಿಳೆಯರ ತಂಡ 10 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 71 ರನ್ ಗಳಿಸಿ ಆಟವಾಡುತ್ತಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಅಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಪುರ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಾ ಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆಯ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಟಿ ಸುಶೀಲಮ್ಮ ಅವರು ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ್ರ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರ ಕ್ಷೇತ್ರಗಳಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲಯಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದಂತಹ ಅಂಕೇಗೌಡರು ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26 ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18 ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1 ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದೆ. ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನಾಂಕವಾಗಿದೆ. ಮತದಾನ ಪ್ರಕ್ರಿಯೆ ಜೂನ್ 18 ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಸಿರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿ 175 ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,000

0: 1587 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 503,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 250,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 227,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿಯನ್ನು ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲವು ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮವು ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾನಿಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ ಎಂದು ಹೇಳಿದ್ದಾರೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆಯು ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಭಾಗಿಯಾಗಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ.
1: ಅನೇಕರು ನಮ್ಮ ಕ್ಯಾಂಪಸ್ಗೆ ವಿಸಿಟ್ ಮಾಡಿ ವಿಟಿಯುನ ಸಿಲೆಬಸ್ ಇಟ್ ಈಸ್ ಈಕ್ವಲ್ ಟು ಎನಿ ಐಐಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನ ಸ್ಕಿಲ್ ಲ್ಯಾಬ್ ಅನ್ನ ನೋಡಿ ಅನೇಕರು ಇವತ್ತು ಯುಎಸ್ಸಿ ಇಂದ ಮೊನ್ನೆ ಬಂದಿದ್ರು, ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿನ ಮಕ್ಕಳಿಗೆ ಇಲ್ತಂದು ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಡೈರೆಕ್ಟರ್ ಬಂದಿದ್ರು ತ್ರಿಪಾಠಿ ಅವರು. ನಿಮ್ಮಲ್ಲಿ ನಾವು ಎಂಒಯು ಮಾಡಿಕೊಂಡು ಟ್ರೈನಿಂಗ್ ಅನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಈಗ 25 ಕೋಟಿಯನ್ನು ಕೊಟ್ಟು 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಇಂತ ಅನೇಕ ಬದಲಾವಣೆಗಳು ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಕೂಲವಾಗಲಿ ಅಂತ ಹೇಳಿ ವಿದ್ಯಾರ್ಥಿಗಳನ್ನೇ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳಿ ನಾವು ಇಂತ ಅನೇಕ ಕಾರ್ಯಕ್ರಮಗಳನ್ನ ಹಾಕೊತೀವಿ. ನಾವು ಮಾಡ್ತಿರೋ ಕಾರ್ಯಕ್ರಮವು ಪ್ರತಿಯೊಂದು ಹೊಸದು. ನಾವೇನು ಪ್ಲಾಟ್ಫಾರ್ಮ್ ಅನ್ನ ಕೊಟ್ವಿ, ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್, ಇಡೀ ದೇಶದಲ್ಲಿ ಈ ವಿಶ್ವವಿದ್ಯಾಲಯ ಮೊದಲನೇ ವಿಶ್ವವಿದ್ಯಾಲಯ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟು 83,000 ಮಕ್ಕಳಿಗೆ ನಾವು ಮನೆಯಲ್ಲೇ ಕೂತು ಅವರಿಗೆ ಯಾವ ಇಂಡಸ್ಟ್ರಿ ಬೇಕು ಅಂತ ಇಂಡಸ್ಟ್ರಿಯನ್ನು ಚೂಸ್ ಮಾಡಿಕೊಂಡು ಇಂಟರ್ನ್ಶಿಪ್ ಮಾಡುವಂತಹ ಅವಕಾಶವನ್ನು ಕೊಟ್ಟಿದ್ದೀವಿ. ಮತ್ತೆ ಈಗ ಇನ್ನು ಮುಂದೆ ಆ ಪ್ಲಾಟ್ಫಾರ್ಮ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಈಗಾಗಲೇ ಮೊನ್ನೆ ಗೂಗಲ್ ಹೋಗಿ ಬಂದಿದ್ದೀನಿ. ಗೂಗಲ್ ಈಸ್ ಗೋಯಿಂಗ್ ಟು ಮೇಕ್ MOU with the first university in the country where Google is going to sign an MOU. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ MOU ಮಾಡಿಕೊಂಡಿಲ್ಲ. ಅಂತ ಒಂದು ಗೂಗಲ್ ನಮ್ಮ ಜೊತೆ MOU ಮಾಡಿಕೊಂಡು 25,000 ವಿದ್ಯಾರ್ಥಿಗಳಿಗೆ AI ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ. ನಾವು ಮುಂದಿನ June 25 ನಂತರ ನಾನೊಂದು ಅವರ ಜೊತೆ ಒಂದು ಸಮಿಟ್ಗೆ ಹೋಗ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಸಮಿಟ್ಗೆ. ಅಲ್ಲಿಂದ ಬಂದ ನಂತರ

0: ಮತ್ತೆ ಎಂಒಯು ಸೈನ್ ಮಾಡ್ತಾರೆ, ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿಕೊಡ್ಬೇಕು ಅಂತ. ನಮ್ಮ ಮೂಲ ಉದ್ದೇಶ ಬರೀ UBTTT ಮಕ್ಕಳಲ್ಲ, ಇಡೀ ವಿಶ್ವವಿದ್ಯಾಲಯದ 4 ಲಕ್ಷ ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳು ಏನ್ ಹೊರಗೆ ಬರ್ತಾರೆ ಅವರನ್ನ ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
1: ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವ ಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿ ಇರಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನವು ಜ್ಞಾನ, ನಾವೀನ್ಯತೆ, ಸಂಶೋಧನೆ ಮತ್ತು ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ದೇಶದ ಯುವ ಎಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಎಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ತಿಳಿಸಿದ್ದಾರೆ.
2: ದಿ ನೇಷನ್ ಹ್ಯಾಸ್ ಪ್ಲೇಸ್ಡ್ ಸ್ಟ್ರಾಂಗ್ ಎಂಫಸೈಸ್ ಆನ್ ಇನಿಷಿಯೇಟಿವ್ಸ್ ಸಚ್ ಆಸ್ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಅಂಡ್ ಟುಡೇ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಆಲ್ಸೋ ದಿ ಗ್ರೀನ್ ಎನರ್ಜಿ ಅಂಡ್ ದಿಸ್ ಆತ್ಮ ನಿರ್ಭರ್ ಭಾರತ್ ಈಸ್ ಗೋಯಿಂಗ್ ಟು ಡಿಕ್ಟೇಟ್ ದ ಟೈಮ್ಸ್ ಫಾರ್ ದಿ ಎಂಟೈರ್ ವರ್ಲ್ಡ್ ಇನ್ ದಿ ಫ್ಯೂಚರ್. ದಟ್ ಮೀನ್ಸ್ ವಿ ಆರ್ ನಾಟ್ ಗೋಯಿಂಗ್ ಟು ಡಿಕ್ಟೇಟ್ ಟೈಮ್ಸ್ ನೆಗೆಟಿವ್ಲಿ, ಬಟ್ ವಿ ಆರ್ ಗೋಯಿಂಗ್ ಟು ಡಿಕ್ಟೇಟ್ ಟೈಮ್ಸ್ ಇನ್ ದ ಮೋಸ್ಟ್ ಪಾಸಿಟಿವ್ ವೇ. ಸೋ ದಿ ಎಂಟೈರ್ ಹ್ಯುಮ್ಯಾನಿಟಿ ವಿಲ್ ಬಿ ಬೆನಿಫಿಟೆಡ್ ಔಟ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ದಿ ನ್ಯಾಷನಲ್ ಮಿಷನ್ಸ್ ಆರ್ ಓಪನಿಂಗ್ ಆಪರ್ಚುನಿಟೀಸ್ ಫಾರ್ ಯಂಗ್ ಇಂಜಿನಿಯರ್ಸ್, ರಿಸರ್ಚರ್ಸ್, ಇನ್ನೋವೇಟರ್ಸ್ ಅಂಡ್ ದಿ ಎಂಟರ್ಪ್ರಿನರ್ಸ್. 21st ಸೆಂಚುರಿ ಬಿಲಾಂಗ್ಸ್ ಟು ದಿ ನೇಷನ್ಸ್ ದಟ್ ಇನ್ವೆಸ್ಟ್ ಇನ್ ನಾಲೆಜ್, ಇನ್ನೋವೇಷನ್, ರಿಸರ್ಚ್ ಅಂಡ್ ಹ್ಯೂಮನ್ ಕ್ಯಾಪಿಟಲ್. ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಅ ಕ್ರೂಷಿಯಲ್ ರೆಸ್ಪಾನ್ಸಿಬಿಲಿಟಿ ಟು ನರ್ಚರ್ ಪ್ರಾಬ್ಲಮ್ ಸಾಲ್ವರ್ಸ್, ಇನ್ನೋವೇಟರ್ಸ್, ಎಥಿಕಲ್ ಲೀಡರ್ಸ್ ಅಂಡ್ ನೇಷನ್ ಬಿಲ್ಡರ್ಸ್. ಇನ್ ಲೈನ್ ವಿತ್ ದಿ ವಿಷನ್ ಆಫ್ ವಿಕ್ಸಿತ್ ಭಾರತ್ 2047, ಐ ಆಮ್ ಹ್ಯಾಪಿ ಟು ಲರ್ನ್ ದಟ್ ದಿ ಕಾಲೇಜ್ ಹ್ಯಾಸ್ ಟೇಕನ್ ಇಂಪಾರ್ಟೆಂಟ್ ಇನಿಷಿಯೇಟಿವ್ಸ್ ಇನ್ ಸ್ಟ್ರೆಂಥನಿಂಗ್ ದ ರಿಸರ್ಚ್ ಅಂಡ್ ಇನ್ನೋವೇಷನ್ ಥ್ರೂ ದಿ AICTE ಐಡಿಯಾ ಲ್ಯಾಬ್, ಡ್ರೋನ್ ಟೆಕ್ನಾಲಜಿ ಲ್ಯಾಬೋರೇಟರಿ, ಅಡ್ವಾನ್ಸ್ಡ್ ರಿಸರ್ಚ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ನೋವೇಷನ್ ಎಕೋಸಿಸ್ಟಮ್.
1: ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ SS ಮಲ್ಲಿಕಾರ್ಜುನ್, ಡಾಕ್ಟರ್ MC ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದ್ದಾರೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದ್ದಾರೆ. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂಥ ಡಾ BR ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷಗಳಲ್ಲಿ ಅತ್ಯುತ್ತಮ ಸಾಧನೆಗಳು ಆಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
3: ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು. ಹೊಸದಾಗಿ ಪ್ರಾರಂಭವಾಗುತ್ತಾ ಇರುವಂತಹ ಸಣ್ಣ ಪುಟ್ಟ ಉದ್ದಿಮೆದಾರರೇನಿರ್ತಾರೆ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ, ಕೈಗಾರಿಕೆಗೆ ಸಂಬಂಧಿಸಿದಂತೆ, ಅವುಗಳಿಗೆ ಪ್ರೋತ್ಸಾಹ ನೀಡೋದು ಜೊತೆಗೆ ಈ ಸಂಶೋಧನೆ ಮತ್ತು ಅಭಿವೃದ್ಧಿ ಇವುಗಳಿಗೆ ಸಂಬಂಧಿಸಿದಂತೆ ಧನ ಸಂಪನ್ಮೂಲಗಳನ್ನು ವ್ಯಾಪಕವಾಗಿ ಒದಗಿಸೋದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಭಾರತ ಸರ್ಕಾರ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಅಭಿವೃದ್ಧಿ ಏನಿದೆ ಇದು ಇವತ್ತು ನಮ್ಮ ದೇಶದ ಪ್ರಿಯಾರಿಟೀಸ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಆದ್ಯತೆ ಯಾವುದಕ್ಕಿದೆ ನಮ್ಮ ದೇಶದಲ್ಲಿ ಆ ಆದ್ಯತೆ

0: ಸಂಬಂಧಿಸಿದಂತೆ ಅದೇ ದಿಕ್ಕಿನಲ್ಲೇ ಇವು ಕೂಡ ಸಾಗುವಂತೆ, ಇದರಿಂದ ದೇಶ ಮತ್ತಷ್ಟು ಎತ್ತರಕ್ಕೆ ಇರುವಂತೆ ವಿಜ್ಞಾನ ತಂತ್ರಜ್ಞಾನ ಹಾಗೂ ಅದಕ್ಕೆ ಪೂರಕವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಮೇಲೆ ಇರುವಂತೆ ಮಾಡೋದ್ರಲ್ಲಿ ಸಹಕಾರಿಯಾಗಿದೆ, ಯಶಸ್ವಿಯಾಗಿದೆ ಅಂತ ಹೇಳ್ಬೋದು.
1: ಈ ನಡುವೆ ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯದ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ HD ಕೋಳೇಕರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ. ಆಕಾಶವಾಣಿ NDA ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಉತ್ಕರ್ಷ್ ಕೆಎಸ್ ಅಂಕಣಕಾರರು. ಸಂವಾದವನ್ನು ನಡೆಸಿಕೊಡಲಿದ್ದಾರೆ ಡಾಕ್ಟರ್ ಬಿ ನಾರಾಯಣಸ್ವಾಮಿ, ನಿವೃತ್ತ ಮುಖ್ಯ ವಿಜ್ಞಾನಿ IIHR ಬೆಂಗಳೂರು.
2: ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ಈ NDA ಸರ್ಕಾರದ ವತಿಯಿಂದ 10 ಹಲವು ಸಾಧನೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ನಾವು ನಡೆಸಲಾಗಿದೆ. ಇದರಲ್ಲಿ ವಿಶೇಷವಾಗಿ ಈಗ ನಾವು ಯಾಕೆ ಅದರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ವಿಜ್ಞಾನ ಮತ್ತು ಸಂಶೋಧನೆ ಜೊತೆಗೆ ಸಂಶೋಧನೆಯಿಂದ ಬಂದಂತಹ ನಾವೀನ್ಯತೆಯ ಕ್ರಮಗಳು, ಇವುಗಳು 10 ಹಲವು ರಾಷ್ಟ್ರಮಟ್ಟದ ಕಾರ್ಯಕ್ರಮಗಳಿಂದಾಗಿ, ಯೋಜನೆಗಳಿಂದಾಗಿ ಇಡೀ ತ್ವರಿತಗತಿಯಲ್ಲಿ ಸಮಾಜದ ಎಲ್ಲ ವರ್ಗದ ಜನರನ್ನು ತಲುಪಲಿಕ್ಕೆ ಅವಕಾಶ ಆಗಿದೆ. ಎಷ್ಟೋ ಅಂತಹ ಉದಾಹರಣೆಗಳು ನಮ್ಮ ಗ್ರಾಮೀಣ ಭಾರತ ಮಾತ್ರ ಅಲ್ಲದೆ ನಗರೀಕರಣ ಆಗಿರಬಹುದು, ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಅಥವಾ ದೇಶದ ಅಭಿವೃದ್ಧಿ ಆಗಿರಬಹುದು, ಇಲ್ಲಿ ಸಾಧನೆಯನ್ನು ಮಾಡಿ ಇವತ್ತಿನ ದಿವಸ ನಾವು ಯೋಚಿಸ್ತಾ ಇರತಕ್ಕಂಥದ್ದು, ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಬರುವ 2047 ಇಸವಿಗೆ ವಿಕಸಿತ ಭಾರತ ಎನ್ನುವಂತಹ ಘೋಷದೊಂದಿಗೆ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಈಗ ಹಾಕಿಕೊಂಡಿರ್ತಕ್ಕಂತಹ ಎಲ್ಲ ಯೋಜನೆಗಳು ಪೂರಕವಾಗಿರುತ್ತೆ ಅಂತಕ್ಕಂಥದ್ದು ಯಾವುದೇ ನಿರ್ವಿವಾದದ ಮಾತು. ಅದರಿಂದ ಕಳೆದ 12 ವರ್ಷಗಳಲ್ಲಿ ಈ ಒಂದು ದೃಷ್ಟಿಯಿಂದ ವಿಜ್ಞಾನ ಮತ್ತು ಸಾಧನೆ ಸಂಶೋಧನೆಗಳು ಯಾವೆಲ್ಲ ಕ್ಷೇತ್ರದಲ್ಲಿ ತನ್ನ ಪ್ರಗತಿಯನ್ನು ಸಾಧಿಸಿವೆ ಅನ್ನೋದ್ರ ಬಗ್ಗೆ ಈ ಒಂದು ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿ ಇರ್ತಕ್ಕಂಥವರು ನನ್ಮೆಯ KS ಉತ್ಕರ್ಷ್ ಅವರು. ಉತ್ಕರ್ಷ್ ಅವರು ಸಮರ್ಥ ಭಾರತ ಟ್ರಸ್ಟ್ನ ಸದಸ್ಯರು, ಜೊತೆಗೆ ನಮ್ಮ ABVP ರಾಷ್ಟ್ರೀಯ ಸಹ ಸಂಚಾಲಕರೂ ಆಗಿದ್ದಂತಹವರು. ಇದರ ಜೊತೆಗೆ ಮಾಜಿ ಸಹ ಕಾರ್ಯದರ್ಶಿಗಳು ರಾಜ್ಯ ಮಟ್ಟದಲ್ಲಿ ಇದೇ ABVP ಆಗಿದ್ದಂತಹವರು, ಲೇಖಕರು, ಅಂಕಣಕಾರರು, ಜೊತೆಗೆ 10 ಹಲವು ಚರ್ಚೆ ಸಮಾರಂಭಗಳಲ್ಲಿ ಭಾಗವಹಿಸಿ ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಉತ್ಕರ್ಷ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಉತ್ಕರ್ಷ್ ಅವರೇ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಕಳೆದ 12 ವರ್ಷಗಳಲ್ಲಿನ ಒಂದು ಸರ್ಕಾರದ ವಿಶೇಷ ಯೋಜನೆಗಳು ವಿಜ್ಞಾನಕ್ಕೆ ಸಂಬಂಧಪಡೋದಾಗಿ ಮಾತಾಡೋದಾದ್ರೆ, ಈ ಯೋಜನೆಗಳು ಸಂಶೋಧನೆ ಯಾವೆಲ್ಲ ಕ್ಷೇತ್ರದಲ್ಲಿ ವಿಶೇಷವಾಗಿ ಗಮನ ಹರಿಸಿ ಎಲ್ಲ ವರ್ಗದ ಜನರಿಗೆ, ಕಟ್ಟಕಡೆಯ ವ್ಯಕ್ತಿಗೂ ಸಂಶೋಧನೆ ತಲುಪುವಾಗಿ ಮಾಡುವಾಗ ಯಾವ ಕ್ಷೇತ್ರಗಳಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ?
3: ಸರ್ ನೋಡಿ, ಒಂದು ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅನೇಕ ರೀತಿಯ ಯೋಜನೆಗಳನ್ನ ಅಂತ್ಯೋದಯ ಕಲ್ಪನೆ ಅನ್ನೋಂಥದ್ದು ನಮ್ಮೆಲ್ಲರೂ ಇದೆ. ಅಂದ್ರೆ ತಳಮಟ್ಟದಲ್ಲಿ ವಾಸ ಮಾಡತಕ್ಕಂತ, ಅಂದ್ರೆ ಗ್ರಾಮಗಳಲ್ಲಿ ವಾಸ ಮಾಡತಕ್ಕಂತ ಆ ಜನರಿಗೆ ನಮ್ಮ ಯೋಜನೆಗಳನ್ನ ತಲುಪಿಸಬೇಕೆನ್ನುವಂಥ ದೂರದೃಷ್ಟಿಯ ಚಿಂತನೆಯನ್ನು ಇಟ್ಕೊಂಡು ಒಂದು ಸುಶಾಸನ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಸುಭದ್ರವಾದಂತ ಒಂದು ಆಡಳಿತ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಒಪ್ಕೊಳ್ತಕ್ಕಂತ ಮಾತು. ನೀವು ಯೋಜನೆಗಳ ಬಗ್ಗೆ ಮಾತಾಡ್ತಿದ್ರಿ ನೋಡಿ, ಇವತ್ತು ಡಿಜಿಟಲ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಇವತ್ತು ಅನೇಕ ರೀತಿ ಯೋಜನೆಗಳು, ಇವತ್ತಿನ ಯಂಗ್ಸ್ಟರ್ಸ್ ನಾವೇನು Gen Z ಅಂತ ಹೇಳ್ತೀವಿ ಆ ಯುಗದಲ್ಲಿ ನಾವೆಲ್ಲ ಇರ್ತಕ್ಕಂಥವ್ರು, ಅದು ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು, ಸ್ಕಿಲ್ ಇಂಡಿಯಾ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಟಿಂಕರಿಂಗ್ ಲ್ಯಾಬ್ಸ್ ಇರ್ಬೋದು, ಇನ್ನೋವೇಷನ್ ಸೆಂಟರ್ಸ್ ಇರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು, ಇಂಡಿಯನ್ AI ಮಿಷನ್ ಇರ್ಬೋದು, ಸೆಮಿಕಂಡಕ್ಟರ್ ಇಂಡಿಯಾ ಇರ್ಬೋದು, ಈ ರೀತಿ ಅನೇಕ ಹೊಸ ಯೋಜನೆಗಳಿದೆಲ್ಲ.

0: ಇಂಥ ಯೋಜನೆಗಳನ್ನು ಉಪಯೋಗಿಸಿಕೊಂಡು ಇವತ್ತಿನ ಯುವ ಪೀಳಿಗೆಗೆ ಯಾವ ನಿಟ್ಟಿನಲ್ಲಿ ನಾನು ತಲುಪಬೇಕು, ಯಾವ ರೀತಿ ಒಂದು ಟೆಕ್ನಾಲಜಿ ಆಧಾರಿತವಾದಂಥ ಭಾರತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ಸ್ಪಷ್ಟ ಚಿತ್ರಣದ ಅಡಿಯಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ.
1: ಈ ನಿಟ್ಟಿನಲ್ಲಿ ಸಂಶೋಧನೆಗಳು ಹತ್ತು ಹಲವಾರು ದಶಕಗಳಿಂದ ಭಾರತದಲ್ಲಿ ಆಗಿಲ್ವೆ. ಉದಾಹರಣೆಗೆ ನಾವು ಹಸಿರು ಕ್ರಾಂತಿಯನ್ನ ಸಾಧನೆ ಮಾಡಿದ್ವಿ ಕೃಷಿನಲ್ಲಿ, ವೈಟ್ ರೆವಲ್ಯೂಷನ್, ಧವಳ ವಿಪ್ಲವ, ನೀಲಕ್ರಾಂತಿ ಇತ್ಯಾದಿಗಳು ಕೂಡ ಸಂಶೋಧನೆಗಳಿಂದಾಗಿ ನಾವು ಭಾರತ ಕಂಡಂತಹ ಪ್ರಗತಿ ಅಂತ ಹೇಳಬಹುದು. ಇಲ್ಲಿ ಕಳೆದ 12 ವರ್ಷಗಳಿಂದಲೇ ವಿಶೇಷವಾಗಿ ಈ ಒಂದು ವಿಜ್ಞಾನದ ವಿಶೇಷ ತಂತ್ರಜ್ಞಾನಗಳು ಏನಂತೀರಿ ಉತ್ಕರ್ಷ ಅವರೇ?
0: ನೋಡಿ, ವಿಜ್ಞಾನದ ವಿಚಾರಕ್ಕೆ ಬಂದಾಗ ಬಹುಶಃ ಕಳೆದ 12 ವರ್ಷಗಳಲ್ಲಿ ಚಂದ್ರಯಾನ ಮಿಷನ್ ನಮ್ಮ ಅತ್ಯಂತ ದೊಡ್ಡ ಸಾಧನೆ ಅದು. ಆದಿತ್ಯ L1 ಮಿಷನ್ ಇರ್ಬೋದು, ಈ ರೀತಿ ಅನೇಕ ಯೋಜನೆ, ಮತ್ತೆ ಇಸ್ರೋ ವಿಚಾರಕ್ಕೆ ಬಂದಾಗ ಅದಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನ ಇರ್ಬೋದು, ಮತ್ತೆ ಮಾಡ್ತಾ ಇರ್ತಕ್ಕಂಥ ಹೊಸ ಯೋಜನೆಗಳನ್ನ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಸರ್ಕಾರ ನಡೆಸ್ತಾ. ನೋಡಿ, ಒಂದು ಕಾಲಘಟ್ಟದಲ್ಲಿ ದೇಶದ ವಿಜ್ಞಾನಿಗಳು ಅಂತಂದ್ರೆ ಅತ್ಯಂತ ಕೆಟ್ಟದಾಗಿ ನೋಡ್ತಾ ಇದ್ರು. ಹಸು ಹಾಲಿನ ಗಂಜಲವನ್ನು ಕುಡಿತಕ್ಕಂಥ ಭಾರತದ ವಿಜ್ಞಾನಿಗಳ ಕೈಯಲ್ಲಿ ಯಾವ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಇದೇ APJ ಅಬ್ದುಲ್ ಕಲಾಂರು ಒಂದು ಕಾಲಘಟ್ಟದಲ್ಲಿ ಸೈಕಲಲ್ಲಿ ಹೋಗಿ ರಾಕೆಟ್ಗಳನ್ನು ಲಾಂಚ್ ಮಾಡುವಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ದೇಶದ ಪರಿಸ್ಥಿತಿ ವಿಜ್ಞಾನ ಕ್ಷೇತ್ರದಲ್ಲಿ ಎಷ್ಟು ಮುಂದುವರೆದಿದೆ ಅಂತಂದ್ರೆ, ಇವತ್ತು ಚಂದ್ರನ ಮೇಲೂ ಕೂಡ ತಿರಂಗವನ್ನು ಹಾರಿಸೋ ಮಟ್ಟಿಗೆ ಇವತ್ತು ವಿಜ್ಞಾನ ಕ್ಷೇತ್ರ ಬೆಳೆದು ನಿಂತಿದೆ ಅಂತಂದ್ರೆ ಅದಕ್ಕೆ ಸರ್ಕಾರದ ಯೋಜನೆ, ಸರ್ಕಾರದ ಉತ್ತೇಜನ ಇಲ್ಲದೆ. ನೋಡಿ, ಖುದ್ದು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಇವತ್ತು ನರೇಂದ್ರ ಮೋದಿಯವರು ಹೋಗಿ ಅಲ್ಲಿ ವಿಜ್ಞಾನಿಗಳ ಜೊತೆ ಆ ಸಂದರ್ಭದಲ್ಲಿ ನಿಲ್ತಾರೆ ಅಂತಂದ್ರೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸ ವಿಜ್ಞಾನ ಕ್ಷೇತ್ರಕ್ಕೆ, ವಿಶೇಷವಾಗಿ ವಿಜ್ಞಾನಿಗಳು ಕೂಡ ಸರ್ಕಾರ ಇವತ್ತು ಮಾಡ್ತಾ ಇದೆ. ಯಾಕಂದ್ರೆ ಒಂದು ಕಾಲಘಟ್ಟದಲ್ಲಿ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಅತ್ಯಂತ ಸೈಡ್ ಲೈನ್ ಮಾಡಿದ್ದಂತ ಒಂದು ಟಾಪಿಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಂದ್ರೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರಲಿಲ್ಲ. ಆದ್ರೆ ಇವತ್ತು ವಿಜ್ಞಾನ ಕೂಡ ಬಹಳಷ್ಟು ಮಹತ್ವ. ಇವತ್ತು ನೋಡಿ, ಥಿಂಕ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ನಾವು ಏನೇ ಹೇಳ್ಬೋದು ಅದೆಲ್ಲವೂ ಇದ್ರ ಅಡಿಯಲ್ಲೇ ಬರ್ತಕ್ಕಂಥ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ. ಆಮೇಲೆ ಬಹಳ ಸ್ಪಷ್ಟವಾಗಿ ಅದರ ಜೊತೆ ಜೊತೆಯಲ್ಲಿ ಕಳೆದ 12 ವರ್ಷಗಳಲ್ಲಿ ಕೃಷಿ ಇರ್ಬೋದು, ಆರ್ಥಿಕತೆ ಇರ್ಬೋದು, ಅಥವಾ ಅನೇಕ ರೀತಿಯ ಬಡವರ ಸಬಲೀಕರಣ ಇರ್ಬೋದು, ನಾನು ನರೇಂದ್ರ ಮೋದಿ ಅವರನ್ನ ಚಾಂಪಿಯನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಾನೆ ಹೇಳ್ತೀನಿ, ಸೋಷಿಯಲ್ ಜಸ್ಟಿಸ್ ನ ಚಾಂಪಿಯನ್ ಅಂತಾನೆ ಹೇಳ್ತೀವಿ. ಎಲ್ಲಾ ವರ್ಗದವರಿಗೆ ಮುಟ್ಟುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು. ಈಗ ನೋಡಿ, ನೀವು ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಒಂದ್ ಕಡೆ ಆದ್ರೆ, PM-Kisan ಸಮ್ಮಾನ್ ನಿಧಿ ಯೋಜನೆ, ಉಜ್ವಲ ಯೋಜನೆ, ಆವಾಸ್ ಯೋಜನೆ, ಈ ರೀತಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಬಡವರ ಸಬಲೀಕರಣಕ್ಕೋಸ್ಕರ, ಮಧ್ಯಮ ವರ್ಗ ಸಬಲೀಕರಣಕ್ಕೋಸ್ಕರ. ನೋಡಿ, ನಾನು ನಿಮ್ಗೊಂದು ರಿಪೋರ್ಟ್ ಹೇಳ್ಬಿಡ್ತೀನಿ. ಆವಾಸ್ ಯೋಜನೆಯ ಮುಖಾಂತರ ಸುಮಾರು 5 ಕೋಟಿ ಮನೆಗಳನ್ನ ಗ್ರಾಮೀಣ ಭಾಗದಲ್ಲಿ ಕಟ್ಕೊಡೋ ಅಂತ ಕೆಲಸ ಮಾಡಿದ್ದಾರೆ. ಉಜ್ವಲ ಯೋಜನೆ ಅಡಿಯಲ್ಲಿ ಸುಮಾರು 11.5 ಕೋಟಿ LPG ಸಿಲಿಂಡರ್ಸ್ ಅನ್ನ ಮನೆಗಳಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ರೀತಿ ಅನೇಕ ಯೋಜನೆಗಳು ತಳಮಟ್ಟದ ಜನರಿಗೆ ಗ್ರಾಮಗಳಲ್ಲಿ ತಲುಪ್ತಾ ಇದೆ. ಇತ್ತೀಚೆಗೆ ನಾನು ಪಾವಗಾಡದ ಒಂದು ಕುಗ್ರಾಮಕ್ಕೆ ಹೋದಂತ ಸಂದರ್ಭದಲ್ಲಿ, ಒಂದು ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ, ಕಟ್ಟ ಕಡೆಯ ಹಳ್ಳಿ ಅಲ್ಲಿ ಜಲ್ ಜೀವನ್ ಮಿಷನ್ ಮುಖಾಂತರ ನೀರಿನ ಸೌಲಭ್ಯ ಹಳ್ಳಿಗಳಿಗಿದೆ. ಬಹಳ ಖುಷಿ ಅಲ್ವಾ ಸರ್? ಅಂತ್ಯೋದಯ ಕಲ್ಪನೆ ಏನಿದೆ, ಗ್ರಾಮಗಳಲ್ಲಿ ವಾಸ ಮಾಡ್ತಕ್ಕಂಥ ಬಡವರು, ಹಿಂದುಳಿದವರು, ಶೋಷಿತರು, ದಲಿತರ ಪರವಾಗಿ ಒಂದು ಧ್ವನಿಯಾಗಿ ನಿಂತ್ಕೋಬೇಕು ಸರ್ಕಾರಗಳು ಅನ್ನುವಂಥದ್ದೇ ಎಲ್ರದ್ದು ಆಶಯ ಅಲ್ವಾ? ಅದೇ ಆಶಯದ ಅಡಿಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥದ್ದು. ಅದೇ ಕಾರಣಕ್ಕೆ ಹೇಳದಂಥದ್ದು, ಇವತ್ತಿನ ಯಂಗ್ಸ್ಟರ್ಸ್ ಜೊತೆ ಜೊತೆಗೆ ಎಲ್ಲಾ ವರ್ಗದವರನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಒಬ್ಬ ಮಹಾನ್ ನಾಯಕರು ನರೇಂದ್ರ ಮೋದಿ.
1: ಅದೇ ವಿಜ್ಞಾನ ಮತ್ತೆ ಸಂಶೋಧನೆ ಜೊತೆಗೆ ಸಂಶೋಧನೆಯ ಪ್ರತಿಫಲವನ್ನ ತ್ವರಿತಗತಿಯಲ್ಲಿ ಎಲ್ಲ ವರ್ಗದ ಜನರಿಗೆ ತಲುಪಿಸುವಾಗ ಹಾಕಿಕೊಳ್ಳುವಂತಹ ಯೋಜನೆಗಳು, ಇದರಿಂದಾಗಿ ಹೆಚ್ಚು ಲಾಭ ಪಡೀಲಿಕ್ಕೆ ಅವಕಾಶ ಅನ್ನೋದು ನಿಮ್ಮ ಮಾತಿನ ಒಂದು ಅರ್ಥ. ತುಂಬ ಸಂತೋಷ ಉತ್ಕರ್ಷ ಅವರೇ. ಇಲ್ಲಿ ಮುಖ್ಯವಾಗಿ ತಂತ್ರಜ್ಞಾನಗಳ ನಾವೀನ್ಯತೆಗೆ ಈ ಸರ್ಕಾರ ಕಳೆದ 10-12 ವರ್ಷಗಳಲ್ಲಿ ಕೊಟ್ಟಂತಹ ಒಂದು ಉದಾಹರಣೆಗಳು ಯಾವುದೆಲ್ಲ ಇದೆ ಅಂದ್ರೆ ಟೆಕ್ನಾಲಜಿ ಅಂಡ್ ಇನ್ನೋವೇಷನ್ಸ್ ಅಂತ ನಾವೀನ್ಯತೆಗಳು, ಆ ನಾವೀನ್ಯತೆಯಿಂದ ಬೇಗ ತ್ವರಿತಗತಿಯಲ್ಲಿ ತಲುಪಲಿಕ್ಕೆ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ?
0: ನೋಡಿ, ಒಂದು ಕಾಲಘಟ್ಟದಲ್ಲಿ ಸ್ಟಾರ್ಟ್ಅಪ್ಸ್ ಅಂತಂದ್ರೆ ನಮ್ಮ ದೇಶದ ಜನರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಆದ್ರೆ ಇವತ್ತು ನೀವು ಬರೀ ಕರ್ನಾಟಕ ಇಸ್ ದ ಸೆಂಟರ್ ಆಫ್ ಸ್ಟಾರ್ಟ್ಅಪ್, ಸುಮಾರು 2 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಬರೀ
1: ಕರ್ನಾಟಕದಲ್ಲಿ.
0: ಅಂದ್ರೆ ಯಾವ ಯುವಕರಿಗೆ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು, ಹೊಸ ತಂತ್ರಜ್ಞಾನಿಕೆಯನ್ನು ಉಪಯೋಗಿಸಿಕೊಂಡು ಕೆಲಸವನ್ನ ಮಾಡಬೇಕು ಅಂತ ಮುಂದೆ ಬರತಕ್ಕಂತ ಯುವಕರಿಗೆ ಇವತ್ತು ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಮುದ್ರಾ ಯೋಜನೆಯ ಉದ್ದೇಶ ಏನ್ ಹೇಳಿ, ಯಾವ ಯುವಕರು ಆ ರೀತಿ ಬರ್ತಾರಂತ ಯುವಕರಿಗೆ ಒಂದು ಲೋನಿನ ಅವಕಾಶವನ್ನು ಮಾಡಿಕೊಟ್ಟು, ಸಣ್ಣ ಪುಟ್ಟ ಸಮಾಜದವರು ಸರ್ ಅವರೆಲ್ಲ, ಸಣ್ಣ ಪುಟ್ಟ ಸಮಾಜದವರು, ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ನ ವಿದ್ಯಾರ್ಥಿಗಳು, ನಾನು ಸೈನ್ಸ್ ಅನ್ನು ಉಪಯೋಗಿಸಿಕೊಂಡು, ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಒಂದು ಬಿಸ್ನೆಸ್ ಅನ್ನ ಮಾಡಬೇಕು, ಹೊಸ ರೀತಿಯ ಸ್ವರೂಪವನ್ನು ದೇಶಕ್ಕೆ ಕೊಡಬೇಕು ಅಂತ ಬಂದಾಗ ಸರ್ಕಾರ ಇವತ್ತು ಕೈ ಜೋಡಿಸ್ತಾ ಇದೆ. ಅದಕ್ಕೆ ಪ್ರತಿರೂಪ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಸರ್ಕಾರದ ಯೋಜನೆಗಳು. ಇವತ್ತು ಸ್ಟಾರ್ಟ್ಅಪ್ ಇಂಡಿಯಾ, ಒಂದು ಕಾಲಘಟ್ಟದಲ್ಲಿ ಸ್ಟಾರ್ಟ್ಅಪ್ ಗಳನ್ನು ಮಾಡಬೇಕು ಅಂತಂದ್ರೆ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು, ಯೋಚನೆ ಕೂಡ ಮಾಡ್ತಿರ್ಲಿಲ್ಲ ನಾವು ಬಿಸ್ನೆಸ್ ಅನ್ನು ಮಾಡಬಹುದು, ಆ ಬಿಸ್ನೆಸ್ ಮಾಡುವಂತ ಪರಿಸ್ಥಿತಿ ಇದೆಯಂತ. ಮತ್ತೆ

0: ನೋಡಿ, ನೀವು ಟೆಕ್ನಾಲಜಿ ವಿಚಾರದಲ್ಲಿ ಹೇಳಿದಾಗ ನಾನು ಆಗ್ಲೇ ಹೇಳದಂಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ನ ಮುಖಾಂತರ ಎಷ್ಟೋ ಇನೋವೇಷನ್ಸ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಯಂಗ್ಸ್ಟರ್ಸ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಇಂಡಿಯಾ, ಮತ್ತೆ ಬಹಳ ಪ್ರಮುಖವಾಗಿ 50 ಕೋಟಿ ಜನ ದಿನನಿತ್ಯ ಫೋನ್ ಪೇ, ಗೂಗಲ್ ಪೇ ಅಂತ ಯು ಪಿ ಐ ಪೇಮೆಂಟ್ಸ್ ಯೂಸ್ ಮಾಡ್ತಾರೆ ಅಂತಂದ್ರೆ, ನೀವು ಅಮೆರಿಕ, ಫ್ರಾನ್ಸ್, ಜರ್ಮನಿ ಅಂತ ರಾಷ್ಟ್ರಗಳು ಯೋಚನೆ ಮಾಡಿರಲಿಲ್ಲ ಇಂಥ ಯು ಪಿ ಐ ಪೇಮೆಂಟ್ಸ್ ಬರುತ್ತೆ, ಇಂಥ ಫೋನ್ ಪೇ, ಗೂಗಲ್ ಪೇ ಬರುತ್ತೆ ಅನ್ನುವಂಥದ್ದು.
1: ಇಷ್ಟೇ ಅಲ್ಲ, ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಅಮೆರಿಕದವರು ನೇರವಾಗಿ ಹಣವನ್ನ ಟ್ರಾನ್ಸಾಕ್ಟ್ ಮಾಡ್ತಾ ಇದ್ದಾರೆ ನೋಟ್ಗಳ ಮುಖಾಂತರ ಅಂತ ಹೇಳೋದಾದ್ರೆ, ನಮ್ಮ ಯು ಪಿ ಐ ಅತಿ ಹೆಚ್ಚು ಮಾದರಿಯಾಗಿರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಅಂತ ಅಮೆರಿಕದವರೇ
0: ಒಪ್ಪಿಕೊಂಡಿದ್ದಾರೆ. ದೊಡ್ಡ ಸಾಧನೆ ಅಲ್ವಾ ಇದು.
1: ಇದೇ ರೀತಿ ಈ ಸಂಶೋಧನೆ, ವಿಶೇಷವಾಗಿ ಎಂತೆಂತಹ ತ್ವರಿತಗತಿಯ ಸಂಶೋಧನೆ ಮತ್ತೆ ಅದರ ಒಂದು ನಾಲೆಡ್ಜ್ ಜ್ಞಾನ ಈ ಕೃಷಿ ಕ್ಷೇತ್ರ ಮತ್ತೆ ನಮ್ಮ ದೇಶದ ಬೆಳವಣಿಗೆಗೆ ಅದು ಮಾದರಿಯಾಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ?
0: ಖಂಡಿತವಾಗ್ಲು ಸರ್. ಯಾಕಂದ್ರೆ ಕೃಷಿ ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾಗಿ ಭಾರತ ಒಂದು ಕೃಷಿ ರಾಷ್ಟ್ರ. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು ಬಂದ್ಮೇಲೆ ಅನೇಕ ಹೊಸ ಹೊಸ ಯೋಜನೆಗಳಿಗೆ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇರ್ಬೋದು, ಈ ರೀತಿಯ ಫಸಲ್ ಬಿಮಾ ಯೋಜನೆ ಇರ್ಬೋದು, ಈ ರೀತಿಯ ಅನೇಕ ಯೋಜನೆಗಳಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟು ನರೇಂದ್ರ ಮೋದಿ ಅವರು ಒಂದು ಉತ್ತೇಜನ ಕೊಡ್, ಮತ್ತೆ ಇಸ್ರೇಲ್ ಮಾಡೆಲ್ ಆಫ್ ಅಗ್ರಿಕಲ್ಚರ್ ಅನ್ನು ಕೂಡ ನಾವು ಇವತ್ತು ಆ ಕೃಷಿಯಲ್ಲಿ ಅನೇಕ ಜನ ಇರ್ತಕ್ಕಂತ, ನಾನು ಒಬ್ಬ ಕೃಷಿ ಪದವೀಧರ, ಡ್ರೋನ್ ಟೆಕ್ನಾಲಜಿ ಇವತ್ತು ಬಂದಿದೆ, ಯಾವತ್ತಿಗೂ ಕೂಡ ಇರಲಿಲ್ಲ. ಈ ಹಿಂದೆ ಕೂಡ ಬಂದಂತ ಅನೇಕ ಸರ್ಕಾರಗಳು ಅದ್ರ ಬಗ್ಗೆ ಮಹತ್ವ ಅನ್ಕೊಳ್ಳಿ. ಆದ್ರೆ ಇವತ್ತು ಡ್ರೋನ್ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಸ್ಪ್ರೇ ಅನ್ನ ಮಾಡ್ತಕ್ಕಂಥದ್ದು, ಇವತ್ತು ನಿಮ್ಗೆ ಇರ್ತಕ್ಕಂಥ ಇರಿಗೇಷನ್ ಫೆಸಿಲಿಟೀಸ್ ಇರ್ಬೋದು, ಎಲ್ಲವೂ ಕೂಡ ಮುಂದುವರಿತಾ ಇದೆ. ಆಮೇಲೆ ನೋಡಿ, ಬಹಳ ಪ್ರಮುಖವಾಗಿ ಕೃಷಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬಹಳ ದೊಡ್ಡ ಬದಲಾವಣೆ ಏನಂತಂದ್ರೆ ಡಿಬಿಟಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ರೈತರಿಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದೆ. ಒಂದು ಖುಷಿ ಏನಂತಂದ್ರೆ, ಇವತ್ತು ಡ್ರೋನ್ ಟೆಕ್ನಾಲಜಿ ಇರ್ಬೋದು, ಇವತ್ತು ಬರ್ತಾ ಇರ್ತಕ್ಕಂತ ಹೊಸ ಕೌಶಲ್ಯಕರಣವಾದಂತಹ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಇರ್ಬೋದು, ಅದು ರೈತರಿಗೆ ತಲುಪ್ತಾ ಇದೆ. ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ರೇಷ್ಮೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು,
1: ಇವುಗಳಿಂದಲೇ ಜಾಸ್ತಿ ಸ್ಟಾರ್ಟ್ಅಪ್ ಗಳನ್ನ ಮಾಡ್ಲಿಕ್ಕೆ ಇರತಕ್ಕಂತ ಅವಕಾಶಗಳು, ಇದಕ್ಕೆ ಯಾವುದೇ ದೊಡ್ಡ ದೊಡ್ಡ ಪದವಿಗಳ ಅಗತ್ಯ ಇಲ್ಲ,
0: ಅವಶ್ಯಕತೆ ಇಲ್ಲ. ಪೌಲ್ಟ್ರಿ ಫಾರ್ಮಿಂಗ್ ಇರ್ಬೋದು, ಹನಿ ಬೀ ರೇರಿಂಗ್ ಇರ್ಬೋದು, ರೇಷ್ಮೆ ಸಾಕಾಣಿಕೆ ಇರ್ಬೋದು, ಈ ರೀತಿ ಅನೇಕ ಹೊಸ ಸ್ಟಾರ್ಟ್ಅಪ್ ಗಳನ್ನ ಮಾಡ್ಲಿಕ್ಕೆ ಕೂಡ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಮತ್ತೆ ಈ ಫಾರ್ಮಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ತಕ್ಕಂತ ಟೆಕ್ನಾಲಜಿಕಲ್ ಟೂಲ್ಸ್ ಅದನ್ನು ಕೂಡ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಹೊಸ ಹೊಸ ಟೂಲ್ಸ್ ಬರ್ತಿದೆ, ಇಂಡಿಯನ್ ಟೆಕ್ನಾಲಜಿ ಇರ್ಬೋದು, ಜರ್ಮನ್ ಟೆಕ್ನಾಲಜಿ ಟೂಲ್ಸ್ ಇವತ್ತು ರೈತರಿಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಕೃಷಿ ವರ್ಗದವರಿಗೆ ಕೂಡ ತಳಮಟ್ಟಕ್ಕೆ ತಲುಪೋದ್ರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಏನು ಅಂತ ನಾವೆಲ್ಲ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ.
1: ಯಾವುದೇ ಒಂದು ದೇಶದ ಪ್ರಗತಿಗೆ ರಾಷ್ಟ್ರ ಮಟ್ಟದಲ್ಲಿ ಹಾಕಿಕೊಳ್ತಕ್ಕಂತಹ ದೊಡ್ಡ ದೊಡ್ಡ ಯೋಜನೆಗಳು ಹಿಂದೆ ನೋಡಿದ್ವಿ ನಾವು. ಪಂಚವಾರ್ಷಿಕ ಯೋಜನೆಗಳು ಯೋಜನೆಗಳಂತೂ ಇದ್ದವು, ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ವೈಜ್ಞಾನಿಕ ಯುಗದಲ್ಲಿ ಡಿಜಿಟಲ್ ಯುಗದಲ್ಲಿ ಈ ತಂತ್ರಜ್ಞಾನಗಳೇ ಯಾವ ರೀತಿ ಯಾವ ಕ್ಷೇತ್ರದಲ್ಲಿ ನಾವು ಅವುಗಳನ್ನು ಬಳಸ್ಕೊಂಡ್ರೆ ಬೇಗ ಕಟ್ಟಕಡೆಯ ಸಾಮಾನ್ಯನಿಗೆ ತಲುಪ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಈ 12 ವರ್ಷಗಳಲ್ಲಿ ಈ ಎನ್ ಡಿ ಎ ಸರ್ಕಾರದ ವತಿಯಿಂದ ಇಂತಹ ನಾವೀನ್ಯತೆ, ತಾವ್ ಹೇಳಿದ್ರಿ ಡಿಜಿಟಲ್ ಇಂಡಿಯಾ ಅಂದ್ರಿ, ಕೃಷಿಯ ಒಂದು ಪ್ರಗತಿ ಅಂದ್ರಿ, ಇತರೆ ಅಭಿವೃದ್ಧಿಗೆ ಪೂರಕವಾಗ್ತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಕಮ್ಯುನಿಕೇಶನ್ ಆಗಿರಬಹುದು, ಸಂವಹನ, ಮತ್ತೆ ರಾಜ್ಯಗಳ ಮಟ್ಟದ ಒಂದು ಸಮತೋಲನವನ್ನು ಕಾಪಾಡುವಾಗ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ತಕ್ಕಂಥದ್ದು, ಇಂಥದ್ರಲ್ಲಿ ವಿಶೇಷವಾಗಿ ಯಾವ ಯಾವ ಕಾರ್ಯಕ್ರಮಗಳನ್ನ ನಾವು ಗಮನಿಸಬಹುದು ಅಂತೀರಿ ಈ 12 ವರ್ಷದಲ್ಲಿ ಎಲ್ಲ ಕ್ಷೇತ್ರದ ಪ್ರಗತಿನಲ್ಲಿ?
0: ಎಲ್ಲ ಕ್ಷೇತ್ರದ ಪ್ರಗತಿಯಲ್ಲಿ ಕಳೆದ 12 ವರ್ಷಗಳಲ್ಲಿ ಬಹಳಷ್ಟು ಮಹತ್ತರವಾದಂತಹ ಯೋಜನೆಗಳನ್ನ ಸರ್ಕಾರ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಅದರಲ್ಲಿ ನಿಮಗೆ ಬಹಳ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಡಿಜಿ ಲಾಕರ್ ಇರ್ಬೋದು, ಭಾರತ್ ನೆಟ್ ಇರ್ಬೋದು, ಉಮಾಂಗ್ ಇರ್ಬೋದು, ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಈ ರೀತಿ ಅನೇಕ ಯೋಜನೆಗಳು ಇವತ್ತು ಕೇಂದ್ರ ಸರ್ಕಾರ ತಗೊಂಬರುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಆಮೇಲೆ ಇನ್ನ ಅನೇಕ ಯೋಜನೆಗಳ ಜನವಿಶ್ವಾಸ ಯೋಜನೆ ಇರ್ಬೋದು, ಆಮೇಲೆ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಇರ್ಬೋದು, ಇಂಡಿಯಾ ಎ ಮಿಷನ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇವತ್ತು ಎಲ್ಲಾ ಯಂಗ್ಸ್ಟರ್ಸ್ ಅದನ್ನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಬಂದಿದೆ ಇವತ್ತು. ಹಾಗಾಗಿ ಅದಕ್ಕೂ ಕೂಡ ಮಹತ್ವನ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಜನಪರವಾಗಿರ್ತಕ್ಕಂತ ಆವಾಸ್ ಯೋಜನೆ, ಫಸಲ್ ಬಿಮಾ ಯೋಜನೆ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ಈ ರೀತಿ ಅನೇಕ ಯೋಜನೆಗಳು ಜನರನ್ನು ಕೂಡ ತಲುಪಿರ್ತಕ್ಕಂಥದ್ದು. ಮುದ್ರಾ ಯೋಜನೆ ಇರ್ಬೋದು, ಈರ್ನಾಮ್ ಇರ್ಬೋದು, ಈನಾಮ್ ಸ್ಕೀಮ್ಸ್ ಇರ್ಬೋದು, ಈ ರೀತಿ ಅನೇಕ ಸ್ಕೀಮ್ಗಳು ಜನರನ್ನ ತಲುಪ್ತಾ ಇರ್ತಕ್ಕಂಥ ತಳಮಟ್ಟದ ಜನರಿಗೆ ತಲುಪ. ಆಗ್ಲೇ ನಿಮ್ಗೆ ಅಂಕಿಅಂಶ ಕೂಡ ಕೊಟ್ಟೆ, 1000 ಕೋಟಿ ಜನಕ್ಕೆ 100 ಕೋಟಿ ಜನಕ್ಕೆ ತಲುಪಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಪ್ರಶಂಸಾರ್ಹ.
1: ಈಗ ಜನವಿಶ್ವಾಸ ಯೋಜನೆಗಳು ಅಂತ ಹೇಳಿ ಈ 12 ವರ್ಷಗಳಲ್ಲಿ ಕಂಡುಕೊಂಡಂತ ವಿಶೇಷ ಒಂದಿದು. ಅದೇ ರೀತಿ ಸ್ವಚ್ಛ ಭಾರತ್ ಕಾರ್ಯಕ್ರಮ, ಅಂತ್ಯೋದಯದ

0: ಇವರ ಪ್ರಾರಂಭದಿಂದ ಹಿಡಿದು ನಾವು ನೋಡಿದ್ವಿ. ಇಂತಹ ಕಾಲಘಟ್ಟದಲ್ಲೂ ಕೂಡ ಸ್ವಚ್ಛ ಭಾರತ್ ಅಂತ ಕಾರ್ಯಕ್ರಮ ಆಗಿರಬಹುದು ಅಥವಾ ಸಾಮಾನ್ಯನ ಒಂದು ಬದುಕನ್ನು ಸುಗಮಗೊಳಿಸತಕ್ಕಂತಹ ವಿಶೇಷ ಕಾರ್ಯಕ್ರಮಗಳು, ಒಂದು ವ್ಯಾಪಾರ ವ್ಯವಸ್ಥೆ ಆಗಿರಬಹುದು, ಸುಲಲಿತವಾದಂತಹ ಕಾರ್ಯಕ್ರಮಗಳು, ಮತ್ತೆ ಈ ಟ್ಯಾಕ್ಸ್ ಇನ್ಗೆ ವಿಶೇಷವಾಗಿ ತೆರಿಗೆಯ ಒಂದು ರಿಫಾರ್ಮ್ಸ್ ಅನ್ನ ಈ 17 ವರ್ಷಗಳನ್ನ ನಾವು ವಿಶೇಷವಾಗಿ ಯಾವಾಗೆ ಕಂಡು ಯಾವ ರೀತಿಯಲ್ಲಿ ನಾವು ಕಾಣೋದಕ್ಕಾಯ್ತು
1: ಅಡಿಯಲ್ಲಿ ನೀವು ಹೇಳಿದ ಒಳ್ಳೇದಾಯ್ತು. ಸ್ವಚ್ಛ ಭಾರತ್ ನ ಅಡಿಯಲ್ಲಿ ಸುಮಾರು 12 ಕೋಟಿ ಶೌಚಾಲಯಗಳನ್ನ ಇಡೀ ದೇಶದಲ್ಲಿ ಕಟ್ಸುವಂತ ಕೆಲಸ ಮಾಡಿದೀವಿ. ಗ್ರಾಮ ಭಾಗಗಳಲ್ಲಿ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗಬೇಕು ಅಂತಂದ್ರೆ ಬಹಳ ಕಟ್ಟದ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು 12 ಕೋಟಿ ಶೌಚಾಲಯಗಳು ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಜನಕ್ಕೆ ತಲುಪಿದೆ ಅಂತ. ಆಮೇಲೆ ಬಹಳ ಪ್ರಮುಖವಾಗಿ ಒಂದು ಯೋಜನೆ ಯಾವುದು ಅಂದ್ರೆ PM ವಿಶ್ವಕರ್ಮ ಯೋಜನೆ. ಸಣ್ಣ ಪುಟ್ಟ ಸಮುದಾಯದವರು ಅವರು ನಂಬಿರ್ತಕ್ಕಂತ ಯಾವ
0: ಕುಶಲಕರ್ಮಿಗಳಿದೆ
1: ಅದಕ್ಕೆ ಮಹತ್ವ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ದೂರದೃಷ್ಟಿಯ ಚಿಂತನೆ ನರೇಂದ್ರ ಮೋದಿ. ನೀವು ಬರೀ ಯೋಚನೆ ಮಾಡುವಂತದ್ದಲ್ಲ, ಆ ಸಮುದಾಯಗಳಿಗೆ ಯಾವ ಅವಕಾಶ ಕೊಡಬೇಕು ಆ ಯೋಜನೆಯ ಮುಖಾಂತರ ಅದನ್ನ ಕೊಡ್ತಕ್ಕಂತ, ಮತ್ತೆ ಅವ್ರ ಕುಲಕಸುಬನ್ನ ಹಾಗೆ ಸಂರಕ್ಷಣೆ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಕೆಲಸ ಮಾಡ್ತಾ ಇದೆ.

0: ಸಣ್ಣ ಪುಟ್ಟ ಸಮುದಾಯದವರು ಅವರು ನಂಬಿರ್ತಕ್ಕಂಥ ಯಾವ ಕುಶಲಕರ್ಮಿಗಳು ಇದೆ ಅದಕ್ಕೆ ಮಹತ್ವ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ದೂರದೃಷ್ಟಿಯ ಚಿಂತನೆ ನರೇಂದ್ರ ಮೋದಿ, ನೀವು ಬರೀ ಯೋಚನೆ ಮಾಡುವಂತದ್ದಲ್ಲ, ಆ ಸಮುದಾಯಗಳಿಗೆ ಯಾವ ಅವಕಾಶ ಕೊಡಬೇಕು ಆ ಯೋಜನೆಯ ಮುಖಾಂತರ ಅದನ್ನು ಕೊಡ್ತಕ್ಕಂಥ, ಮತ್ತೆ ಅವ್ರ ಕುಲಕಸುಬನ್ನ ಹಾಗೆ ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ರೀತಿಯ ಅನೇಕ ತಳಮಟ್ಟದ ಜನರಿಗೆ ಅಂತ್ಯೋದಯದ ಕಲ್ಪನೆ ಏನಿದೆ, ತಳಮಟ್ಟದ ವ್ಯಕ್ತಿ ಕೂಡ ಯೋಜನೆಗಳು ತಲುಪಬೇಕನ್ನುವಂಥದ್ದು ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇರತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ಇವತ್ತಿನ ಯುವ ಪ್ರಾಯಕ್ಕೆ ಬೇಕಾದಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನೋವೇಷನ್ ಇರ್ಬೋದು ಅಥವಾ ಡಿಜಿಟಲ್ ಸೆಕ್ಟರ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಇವೆಲ್ಲವನ್ನ ಒಳಗೊಳ್ಳತಕ್ಕಂಥ ಯೋಜನೆಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನೀವು ನೋಡಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಏಮ್ಸ್ ಎಷ್ಟಿತ್ತು, 13 ಇದ್ದಂಥದ್ದು 21 ಆಯ್ತು, IIT 7 ಇದ್ದಂಥದ್ದು 15 ಆಯ್ತು, IIM ಇರ್ಬೋದು, ಈ ರೀತಿಯ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲವೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು.
1: ಖಂಡಿತ, ಈ ಎಲ್ಲಾ ಸಂಸ್ಥೆಗಳಿಂದ ಕೇವಲ ಪದವೀಧರನ ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಸಂಶೋಧನೆಗೆ ಹೆಚ್ಚು ಅವಕಾಶ ಆಯ್ತು ಅಂತಕ್ಕಂಥದ್ದು ನಿರ್ವಿವಾದದ ಒಂದು ಮಾತು. ನಿಜ, ಆರೋಗ್ಯದ ಒಂದು ಹೆಲ್ತ್ ಕೇರಿನ ವಿಷಯದಲ್ಲಿ ಮತ್ತೆ ಇದೇ ರೀತಿ ಇಂತಹ ಸಂಶೋಧನೆಗಳಿಂದ ಮಕ್ಕಳ ಒಂದು ಪಾಲನೆ ಪೋಷಣೆ ಬಗ್ಗೆ, ಅವರ ಒಂದು ಪೌಷ್ಟಿಕಾಂಶದ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ನಾವು ಕಾಣಬಹುದಂತೀರಿ? ಅನುಕೂಲ ಆದಂತ
0: ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋಂತ ದೊಡ್ಡ ಯೋಜನೆ ಅದು. ಇವತ್ತು ಹೆಣ್ಮಕ್ಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇರಲಿಲ್ಲ, ಅವರ ಮಾರ್ಟ್ಯಾಲಿಟಿ ರೇಟ್ಸ್ ಕಮ್ಮಿ ಇರ್ತಿತ್ತು ಹಳ್ಳಿ ಭಾಗದಲ್ಲಿ, ಅವ್ರಿಗೊಂದು ವಿದ್ಯಾಭ್ಯಾಸವನ್ನ ಕೊಟ್ಟು ಹೆಣ್ಮಕ್ಳಿಗೆ ಸುರಕ್ಷಿತವಾದಂತಹ ಒಂದು ನೆಲೆಯನ್ನ ಕಟ್ಟಿಸ್ಕೊಡ್ಬೇಕೆನ್ನುವಂತ ಯೋಜನೆ ಅಡಿಯಲ್ಲಿ ನರೇಂದ್ರ ಮೋದಿ ಅವರು ಯೋಚನೆ ನೋಡಿ ಎಂತ ಹೆಸರು ಅದು, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಂದ್ರೆ ಹೆಣ್ಮಕ್ಳನ್ನ ರಕ್ಷಣೆ ಮಾಡಿ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ಅನ್ನುವಂತ ಒಂದು ಕಲ್ಪನೆ ಇದೆಯಲ್ವಾ, ಅದಕ್ಕಿಂತ ದೊಡ್ಡ ಕಲ್ಪನೆ ಯಾರು ಕೂಡ ಊಹೆ ಮಾಡಕ್ ಆಗೋದಿಲ್ಲ. ಆಮೇಲೆ ಏಕ್ ಪೇಡ್ ಮಾಕೆ ನಾಮ್, ತಾಯಿಯ ಹೆಸರಲ್ಲಿ
1: ಒಂದು ಮರವನ್ನು
0: ನೀಡಿ ಅಂದ್ರೆ ಒಂದು ಹೆಣ್ಣಿಗೂ ಮತ್ತು ಈ ಭೂಮಿಗೆ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಹೇಳಿದಂಥದ್ದು, ಪರಿಸರ ಸಂರಕ್ಷಣೆಗೆ ಮತ್ತು ತಾಯಿಗಿರ್ತಕ್ಕಂಥ ಸಂಬಂಧ, ಹೆಣ್ಣಿಗಿರ್ತಕ್ಕಂಥ ಸಂಬಂಧದ ಬಗ್ಗೆ, ಒಬ್ಬ ಮಹಿಳೆಗಿರ್ತಕ್ಕಂಥ ಸಂಬಂಧದ ಬಗ್ಗೆ ನರೇಂದ್ರ ಮೋದಿ ಅವರು ವಿಶ್ಲೇಷಣೆ ಮಾಡಿದಂತ ರೀತಿ. ಸೊ ಹಾಗೆ ಈ ರೀತಿಯ ಅನೇಕ ಮಹಿಳಾ ಪರವಾಗಿರ್ತಕ್ಕಂಥ ಯೋಜನೆಗಳು ಕೂಡ ಇವತ್ತು ಬಹಳ ಚೆನ್ನಾಗಿ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಬಹಳ ಖುಷಿ ತರತಕ್ಕಂಥ ವಿಚಾರ.
1: ಉತ್ಕರ್ಷ ಅವರೇ, ಮುಖ್ಯವಾಗಿ ಎಷ್ಟು ಕ್ಷೇತ್ರದಲ್ಲಿ ನಾವು ಇವತ್ತಿನ ದಿವಸ 12 ವರ್ಷದಲ್ಲಿ ಸಾಧನೆಯನ್ನ ಮಾಡಲಾಗಿದೆ, ಯಾವೆಲ್ಲ ಯೋಜನೆಗಳನ್ನ ಒಂದೊಂದಾಗಿ ನಾವು ತೆಗೆದುಕೊಂಡ್ರೆ ಗಂಟೆಗಟ್ಟಲೆ ಬೇಕಾಗ್ತದೆ ಚರ್ಚೆ ಮಾಡಲಿಕ್ಕೆ. ಆದ್ರೆ ವಿಶೇಷವಾಗಿ ನಮ್ಮ ಶ್ರೋತೃಗಳಿಗೆ ಕೆಲವು ಅಂಶಗಳನ್ನ ಬೆಳಕು ಚೆಲ್ಲೋದಾದ್ರೆ, ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜೀಸ್ ಅಂತ ನಾವು ಕರಿತೇವೆ, ತಂತ್ರಜ್ಞಾನಗಳು ನಿಖರವಾಗಿ ಅವನಿಗೆ ತಲುಪುವ ಹಾಗೆ, ಮುಟ್ಟೋ ಹಾಗೆ, ಜೀವನಕ್ಕೆ ಬೆಳಕು ಚೆಲ್ಲೋ ಹಾಗೆ ತಂತ್ರಜ್ಞಾನಗಳಿವೆ, ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿ ಅಂತಕ್ಕಂಥದ್ದು. ಇನ್ಸ್ಪೈರ್ ಅವಾರ್ಡ್ಸ್ ಅಂತಕ್ಕಂಥದ್ದು ಅಂದ್ರೆ ಮಾನಕ್ ಯೋಜನೆ ಅನ್ವಯ ವಿಶೇಷವಾಗಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಾಗ್ಲಿ ಸಂಶೋಧಕರಾಗ್ಲಿ ಇವರಿಗೆ ಮಾನಕ್ ಯೋಜನೆ ಅಂತ ಹೇಳಿ ಎಲ್ಲ ಏನು ಲಾಂಚ್ ಮಾಡಿದ್ರಲ್ಲ ಇತ್ತೀಚೆಗೆ, ಇದರ ಒಂದು ವಿಶೇಷತೆ ಏನಂತ ಹೇಳ್ತೀರಿ?
0: ಅಲ್ಲ ಒಂದು ನೋಡಿ,
1: ಮಿಲಿಯನ್ ಮೈಂಡ್ಸ್ ಒಂದು ರೀತಿಯ
0: ಮಾನಕ್ ಯೋಜನೆ ಅಡಿಯಲ್ಲಿ ನೀವು ಹೇಳಿದಾಗೆ ಅನೇಕ ರೀತಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯುವಕರಿಗೆ ಮಹತ್ವನ ಕೊಡಬೇಕನ್ನುವಂಥದ್ದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಇದು ಮಾಡ್ತದೆ. ಮತ್ತೆ ಇದು ಕೂಡ ನೇರವಾಗಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯೋಜನೆ. ಅಂದ್ರೆ ಈಗ ಒಂದು ಇನೋವೇಷನ್ ಅನ್ನ ಕೊಡಬೇಕು, ಹೊಸ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಹತ್ವವನ್ನು ಕೊಡಬೇಕು, ಮತ್ತೆ ಬಹಳ ಪ್ರಮುಖವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಆ ಚಿಕ್ಕ ವಯಸ್ಸಿಂದನೇ ಆ ಇನೋವೇಷನ್ ಅಂದ್ರೆ ಯಾವ ರೀತಿ ಮಾಡ್ತಾರೆ, ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಯಾವೆಲ್ಲ ಮಹತ್ವಗಳಿದೆ ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ, ಆಮೇಲೆ ಇನ್ಸ್ಪೈರ್ ಅವಾರ್ಡ್ ನೀವು ಹೇಳಿದ್ರೆ 1000 ರೂಪಾಯಿಯನ್ನ ಅವ್ರಿಗೆ ಕೊಡ್ತಕ್ಕಂಥದ್ದು ಸಹಕಾರವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಚಿಕ್ಕ ಮಕ್ಕಳೆಲ್ಲ ಆ ವಯಸ್ಸಿನವರಿಂದನೇ ಇನೋವೇಷನ್, ಸೈನ್ಸ್, ಟೆಕ್ನಾಲಜಿ,
1: ಜ್ಞಾನದ ಬಗ್ಗೆ ಒಂದು ಅರಿವು,
0: ವಿಶೇಷವಾಗಿ ರಿಸರ್ಚ್ ಅಧ್ಯಯನದ ಬಗ್ಗೆ ಒಂದು ಕೌಶಲ್ಯತೆಯನ್ನ ಮಕ್ಕಳಲ್ಲಿ ಬೆಳೆಸಬೇಕೆನ್ನುವಂತ ಉದ್ದೇಶ ಇಟ್ಕೊಂಡು ಮಾನಕ್ ಯೋಜನೆಯನ್ನ ತಂದಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳಿಂದ ಹಿಡಿದು 90-95-100 ವರ್ಷ ಆಗಿರ್ತಕ್ಕಂಥ ವಯಸ್ಕರ ಬಗ್ಗೆ ಕೂಡ ನರೇಂದ್ರ ಮೋದಿ ಅವರು ಯೋಚನೆ ಮಾಡ್ತಾರೆ ಅಂತಂದ್ರೆ, ಆ ಯೋಜನೆಗಳ ತರುವಂತಹ ನಿಟ್ಟಿನಲ್ಲಿ ಅವ್ರಿಗಿರ್ತಕ್ಕಂಥ ಬದ್ಧತೆ ಅಂತದ್ ಯೋಚನೆ ಮಾಡಿ, ಅವ್ರು ಎಷ್ಟು ಚಿಕ್ಕವರಾಗಿರ್ಬೇಕು ಆ ಯೋಜನೆಯನ್ನು ತರಬೇಕು ಅಂದ್ರೆ, ಅವ್ರು ಎಷ್ಟು ಯೋಚನೆ ಮಾಡಿರ್ತಾರೆ ಆ ವಿಷಯದ ಬಗ್ಗೆ ಅನ್ನುವಂಥದ್ದು.
1: ಇದೇ ರೀತಿ ನಿಧಿ ಅಂತಕ್ಕಂಥ ಮತ್ತೊಂದು ಯೋಜನೆಯನ್ನು ಕೂಡ ಇದೆ. ಆ ನಿಧಿಯಿಂದ ವಿಶೇಷವಾಗಿ ತಂತ್ರಜ್ಞಾನಗಳನ್ನು ಕೂಡ ನಿಧಿ ಯೋಜನೆಯ ಅನ್ವಯ ಬರುವಂತೆ ಮಾಡಿ ಸಾಮಾನ್ಯನಿಗೆ ತಲುಪುವಂತೆ ಮಾಡಿದಂತಹ ಕ್ರಮ ಅದರ ಬಗ್ಗೆ ಹೇಳಬಹುದಾ?
0: ಅಲ್ಲ, ಒಂದು ಏನು ನ್ಯಾಷನಲ್ ಇನಿಶಿಯೇಟಿವ್ ಫಾರ್ ಡೆವಲಪಿಂಗ್ ಅಂಡ್ ಹಾರ್ನೆಸಿಂಗ್ ಇನೋವೇಷನ್ ಅಂತ ಹೇಳ್ತೀವಿ.
1: ತಂತ್ರಜ್ಞಾನವನ್ನು ಉಪಯೋಗಿಸಿಕೊಳ್ಬೇಕು ಅಂತ,
0: ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಐಡಿಯಾ ಮತ್ತು ಪ್ರೋಟೋಟೈಪ್ ಅಂತ ಹೇಳ್ತೀವಿ ನಾವು. ಆಂಟರ್ಪ್ರಿನರ್ಸ್ಗೆ

0: ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದು ನಿಧಿ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ ಇರ್ಬೋದು, ಆಂಟರ್ಪ್ರಿನರ್ ಇನ್ ರೆಸಿಡೆನ್ಸ್ ಇರ್ಬೋದು, ಸೀಟ್ ಸಪೋರ್ಟ್ ಪ್ರೋಗ್ರಾಮ್ಸ್ ಇರ್ಬೋದು, ಈ ರೀತಿ ಅನೇಕ ಜನಪರವಾದಂಥ ಯೋಜನೆಗಳನ್ನು ತರುವಂಥ ನಿಟ್ಟಿನಲ್ಲಿ ಯುವಕರ ಆವಿಷ್ಕಾರಗಳಿಗೆ ಒಂದು ಯಶಸ್ಸನ್ನು ಮತ್ತು ಮಹತ್ವವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮಾಡಿರುವಂಥದ್ದು. ಆಮೇಲೆ ನೋಡಿ, ನೀವು ಹೇಳ್ದಂಗೆ ಯಾವುದೇ ಟೆಕ್ನಾಲಜಿ ಏನೇ ಬಂದರೂ ಕೂಡ ಅದು ಜನರಿಗೆ ತಲುಪಬೇಕು ನೇರವಾಗಿ, ಅದು ಬಹಳ ಮಹತ್ವ. ನೀವು ಇನೋವೇಷನ್ ಅನ್ನು ಮಾಡ್ತೀವಿ, ಹೊಸ ಸೈನ್ಸ್ ಟೆಕ್ನ ತರ್ತೀನಿ ಅನ್ನೋಂಥದ್ದಲ್ಲ, ಆ ಜನರಿಗೆ ತಲುಪ್ತಿದೆ ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಇವತ್ತು ಯೋಜನೆ ಮಾಡ್ತಾ ಇದೆ, ಯೋಜನೆ ಕೂಡ ರೂಪಿಸ್ತಾ ಇದೆ.
1: ಇದೇ ರೀತಿ ನೋಡಿ, ಸಾಮಾನ್ಯನಿಗೆ ಅನುಕೂಲ ಆಗುವ ಹಾಗೆ ಕ್ಷೀರ ಸ್ಕ್ಯಾನರ್ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಜೊತೆ ಈ ಒಂದು ಆಂಟಿ ಡಯಾಬಿಟಿಕ್ ಹರ್ಬಲ್ ಡ್ರಗ್ ಉಪಯೋಗಿಸ್ತಕ್ಕಂಥದ್ದು, ಆರೋಗ್ಯ ಕ್ಷೇತ್ರದಲ್ಲಿ ವಿಜ್ಞಾನದ ಪ್ರತಿಫಲವನ್ನು ತೆಗೆದುಕೊಂಡು ಈ ಡಯಾಬಿಟಿಕ್ ನಂತಹ ಸಮಸ್ಯೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು, ಚಪ್ಟೋಕಿಯ ಕೈನೇಸ್ ಅಂತಕ್ಕಂಥ ಒಂದು ಯೋಜನೆ, ಇವೆಲ್ಲ ವೈಜ್ಞಾನಿಕವಾಗಿ ಆದರೂ ಕೂಡ ಸರಳವಾಗಿ ಇನ್ನೋವೇಟಿವ್ ಮೆಥಡ್ ಮುಖಾಂತರ, ನಿಖರವಾದಂತಹ ತಂತ್ರಜ್ಞಾನದ ಮುಖಾಂತರ ತಲುಪೋಗಿ ಮಾಡಿದ್ರ ಬಗ್ಗೆ ವಿಶೇಷವಾಗಿ ತಾವು ಬೆಳಕು ಚೆಲ್ಲಬಹುದೇ?
0: ಒಂದೇನಂತಂದ್ರೆ, ಈಗ ನೋಡಿ, ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಡಯಾಬಿಟೀಸ್ ಇರ್ಬೋದು, ಈ ರೀತಿಯ ಅನೇಕ ರೋಗಗಳು ನಮ್ಮ ದೇಶದ ಜನ ಅನುಭವಿಸ್ತಾ ಇದ್ದಾರೆ ಅನೇಕ ರೀತಿಯ. ಇಟ್ಸ್ ಅ ವೆರಿ ಕಾಮನ್ ಸಿನಾರಿಯೋ. ಆದ್ರೆ ಇವತ್ತು ಈ ರೀತಿಯ ಸೆಪ್ಟೋಕೈನೇಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಹೊಸ ಡಯಾಬಿಟೀಸ್ಗೆ ಕೇಂದ್ರಿತವಾದಂತ ಯೋಜನೆಗಳನ್ನ ತರೋ ಮುಖಾಂತರ ಎಲ್ಲೋ ಯಾವ ಜನಕ್ಕೆ ಈಗ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಅಥವಾ ಹೆಲ್ತ್ ಟ್ರೀಟ್ಮೆಂಟ್ ಅನ್ನೋ ತಗೊಳ್ಲಿಕ್ಕೆ ಆಗೋದಿಲ್ಲ, ಅಂಥವ್ರಿಗೆ ಯೋಜನೆಗಳು ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇದರಲ್ಲಿ ಮಾಡ್ತಕ್ಕಂಥ ಹೊಸ ಟೆಕ್ನಾಲಜಿಯ ಮುಖಾಂತರ ಮಾಡಿಸ್ಕೊಂಡಾಗ, ಅವರು ಟ್ರೀಟ್ಮೆಂಟ್ ಅನ್ನು ತಗೊಂಡಾಗ ಅವ್ರಿಗೆ ಬೇಗ ಅವರ ಇದರಿಂದ ಆಚೆ ಬರ್ತಕ್ಕಂಥದ್ದು, ಅವ್ರಿಗೆ ಒಂದು ಹೆಲ್ತ್ ಬೆನಿಫಿಟ್ಸ್ ಆಗ್ತಕ್ಕಂಥದ್ರ ಕಡೆ ಕೂಡ ಸರ್ಕಾರ ಯೋಚನೆ ಮಾಡ್ತಿರುವಂಥದ್ದು ಬಹಳ ಸ್ವಾಗತಾರ್ಹ. ಕಳೆದ 12 ವರ್ಷಗಳಿಂದ ಹೊಸ ಹೊಸ ರೀತಿಯ ಯೋಜನೆಗಳು ನೋಡಿ, ನೀವು 2014 ಇದ್ದಂಥ ಯೋಜನೆಗಳು ಇವತ್ತಿಲ್ಲ ಅಂದ್ರೆ, ಹೊಸ ರೀತಿಯ ನವೀಕರಣ, ಹೊಸ ರೀತಿಯ ಸೆಟಪ್ ಅಲ್ಲಿ ಇವತ್ತು ಯೋಜನೆಗಳನ್ನ ಟೆಕ್ನಾಲಜಿ ಅಂತ ತರುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮಾಡ್ತಿರುವಂತದ್ದು ಪ್ರಶಂಸನೀಯ.
1: ಅಂದ್ರೆ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತೆ ತಂತ್ರಜ್ಞಾನ ಜೊತೆಗೆ ಸಂಶೋಧನೆಯ ಪ್ರತಿಫಲ ರಿಸರ್ಚ್ ಅನ್ನ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಅದನ್ನ ಗಣನೆಗೆ ತೆಗೆದುಕೊಂಡು ಅದನ್ನ ಬಳಸ್ಕೊಳ್ಬೇಕು ಅಂತಕ್ಕಂಥ ವಿಷಯದಲ್ಲಿ 12 ವರ್ಷದಲ್ಲಿ ಸಾಕಷ್ಟು ಗಣನೀಯವಾದಂತಹ ಕಾರ್ಯಕ್ರಮಗಳು ಜರುಗಿವೆ, ಜನರಿಗೆ ಲಾಭ ಆಗ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ಒಪ್ಪೋಣ. ಆದರೆ ಇವತ್ತಿನ ದಿವಸ ಸ್ವಾವಲಂಬಿ ಭಾರತ, ಏಕ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ ಅನ್ನುವಂತ ಒಂದು ಗುರಿ ಸಾಧನೆಯಲ್ಲಿ ನಾವು, ಅದೇ ವಿಕಸಿತ ಭಾರತಕ್ಕೆ ಈ ಒಂದು ವಿಜ್ಞಾನ ಮತ್ತೆ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿದೆ, ಮುಂದೇನು ಕೂಡ ಆಗಬಲ್ಲದಂತೀರಿ?
0: ಬಹಳ ದೊಡ್ಡ ಕೊಡುಗೆ ವಿಜ್ಞಾನ ಕ್ಷೇತ್ರಕ್ಕೆ ವಿಕಸಿತ ಭಾರತದ ಕಲ್ಪನೆಗೆ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ, ನರೇಂದ್ರ ಮೋದಿಯವರ ಬಹಳ ದೊಡ್ಡ ಕಲ್ಪನೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ವಿಚಾರಗಳಲ್ಲೂ ಯುವಕರಿಗೆ ಮಹತ್ವವನ್ನ ಕೊಡಬೇಕು, ಯುವಕರನ್ನ ಮುನ್ನೆಲೆಗೆ ತರಬೇಕು ಅಂತ. ಅದು ಯುವ ವಿಜ್ಞಾನಿಗಳಿರ್ಬೋದು, ಯುವ ರಾಜಕಾರಣಿಗಳಿರ್ಬೋದು, ಯುವ ವ್ಯಾಪಾರಸ್ಥರಿರ್ಬೋದು, ಎಲ್ಲರನ್ನೂ ಕೂಡ ಮುನ್ನೆಲೆಗೆ ತರುವಂತ ನಿಟ್ಟಿನಲ್ಲಿ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕನ್ನುವಂಥದ್ದು. ಹಾಗಾಗಿ ವಿಕಸಿತ ಭಾರತದ ಕಲ್ಪನೆ ಏನು ಅಂತಂದ್ರೆ, ಎಲ್ಲಾ ವರ್ಗಗಳಲ್ಲೂ ಭಾರತ ಆರಾಧಿಸಬೇಕು, ಪಿಂಚುಣಿಯಲ್ಲಿರಬೇಕು ಮತ್ತು ಭಾರತದ ಮೇಲ್ಪಂಕ್ತಿ ಇರಬೇಕು ಅನ್ನುವಂಥದ್ದು. ಹಾಗಾಗಿ ವಿಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ಬಿಟ್ಟು ನಾವು ದೇಶವನ್ನ ಚರ್ಚೆ ಮಾಡ್ಲಿಕ್ಕೆ ಆಗ್ತದ? ಅಬ್ದುಲ್ ಕಲಾಂ ರನ್ ಬಿಟ್ಟು ದೇಶ ಕಟ್ಟಲಿಕ್ಕೆ ಆಗ್ತದ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತ ವಿಚಾರಗಳ ಮೇಲ್ಪಂಕ್ತಿ,
1: ವಿಜ್ಞಾನ ಮತ್ತೆ ಸಂಶೋಧನೆ ಅಷ್ಟು
0: ಮಹತ್ವವನ್ನು ಅಂತ ಹೊಂದಿರತಕ್ಕಂಥದ್ದು. ಹಾಗಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದಿನ ದಿನಗಳಲ್ಲಿ ಯುವ ವಿಜ್ಞಾನಿಗಳಿಗೆ, ಯುವ ಅಧ್ಯಯನಗಳಿಗೆ ಮತ್ತು ಹೊಸ ರೀತಿಯ ಇನೋವೇಷನ್ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ನರೇಂದ್ರ ಮೋದಿಯವರು ಒಂದು ಮಹತ್ವವನ್ನು ಕೊಡಬೇಕನ್ನುವಂಥ ನಿರ್ಧಾರವನ್ನು ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ 2047 ಏನು ಭಾರತಕ್ಕೆ 100 ವರ್ಷ ಆಗುತ್ತೆ ಅಂತ ಸಂದರ್ಭದಲ್ಲಿ
1: ವಿಕಸಿತ ಭಾರತ
0: ಸಂದರ್ಭದಲ್ಲಿ ಜಗತ್ತು ನೋಡುವಂತಹ ಮಹಾನ್ ವಿಜ್ಞಾನಿಗಳು ಈ ದೇಶದಲ್ಲಿ ಬರಬೇಕನ್ನುವಂಥ ಕಲ್ಪನೆ ಕೂಡ ಅವ್ರದ್ದಿರ್ತಕ್ಕಂಥದ್ದು. ಹಾಗಾಗಿ ವಿಜ್ಞಾನವನ್ನ ಬಿಟ್ಟು ನಾವು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡ್ಲಿಕ್ಕೆ ಅಸಾಧ್ಯ.
1: ಆದರೂ ಕೂಡ ನಮ್ಮ ಒಂದು ಜನಸಂಖ್ಯೆಯನ್ನು ನೋಡೋದಾದ್ರೆ, ರಾಜ್ಯಗಳ ಒಂದು ವೈವಿಧ್ಯತೆಯನ್ನು ನಾವು ನೋಡೋದಾದ್ರೆ, ಇತರ ರಾಷ್ಟ್ರಗಳಿಗಿಂತ ನಮ್ಮ ಭಾರತ ತುಂಬಾ ವಿಭಿನ್ನವಾಗಿದೆ. ಭೌಗೋಳಿಕ ಹಿನ್ನೆಲೆ ತೆಗೆದುಕೊಳ್ಳಿ, ಜನಸಂಖ್ಯೆ ತೆಗೆದುಕೊಳ್ಳಿ, ನಮ್ಮ ಎಲ್ಲ ಶಿಕ್ಷಣ ಮಟ್ಟವನ್ನು ತೆಗೆದುಕೊಳ್ಳಿ, ಯಾವುದೋ ಒಂದು 12-13 ಕೋಟಿ ಇರತಕ್ಕಂಥ ರಾಷ್ಟ್ರ, ಜನಸಂಖ್ಯೆಯ ರಾಷ್ಟ್ರ, ಇವತ್ತೊಂದು ದಿವಸ ಪ್ರಗತಿ ಹೊಂದಿದ ರಾಷ್ಟ್ರ ಅಂತ ಹೇಳಿ ವಿಶ್ವದಲ್ಲಿ ನಾವು ಕಾಣ್ಕೊಂತೇವೆ. ಆದರೆ ನಮ್ಮ ಒಂದು ತಂತ್ರಜ್ಞಾನ ಮತ್ತೆ ಈ ವಿಜ್ಞಾನ ನಾವೀನ್ಯತೆಗಳನ್ನು ಅಳವಡಿಸುವಾಗ ಇಂತಹ ಸಂದರ್ಭದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನೆಲ್ಲ ಇದೆ, ಇವುಗಳನ್ನು ಯಾವ ರೀತಿ ಬಗೆಹರಿಸ್ಕೊಂಡ್ರೆ ಇನ್ನೂ ಅತ್ಯುತ್ತಮವಾದಂತಹ ಭಾರತ ನಾವು ಕಟ್ಟಲಿಕ್ಕೆ ಸಾಧ್ಯ ಅಂತೀರಿ?
0: ನೋಡಿ, ಖಂಡಿತವಾಗ್ಲು ಒಂದು ಪಾಪ್ಯುಲೇಷನ್ ಅನ್ನುವಂಥದ್ದು ನಮಗ್ ಬಹಳ ದೊಡ್ಡ ಚಾಲೆಂಜು, ಡೆಮೋಗ್ರಫಿ ನಮಗ್ ಚಾಲೆಂಜ್ ಇರ್ತಕ್ಕಂಥದ್ದು. ಮತ್ತೆ ಇವತ್ತಿನ ಬಹಳ ಪ್ರಮುಖವಾದಂತಹ ಅಂಶ ಏನಂತಂದ್ರೆ,

0: ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಯಂಗ್ ಜನರೇಷನ್. ಯಾಕಂದ್ರೆ 65% ಭಾರತ ದೇಶದ ಜನಸಂಖ್ಯೆ ಯುವಕರೇ ಇರ್ತಕ್ಕಂಥದ್ದು. ಹಾಗಾಗಿ ಆ ಯುವಕರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ, ಅವರ ಮೆಂಟಲ್ ಹೆಲ್ತ್ ಬಗ್ಗೆ, ಆಮೇಲೆ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಸವಾಲುಗಳ ಬಗ್ಗೆ ಇವತ್ತಿಗೂ ಕೂಡ ಬಹಳಷ್ಟು ಸಮಸ್ಯೆಗಳಿವೆ. ಆಮೇಲೆ ಒಂದು ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕೇನು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಮ್ಮ ಪಾಪ್ಯುಲೇಷನ್ ಬಹಳ ದೊಡ್ಡ ಸಮಸ್ಯೆ ಆಗ್ತದೆ, ಭಾರತ ಹಿಂದುಳಿತಿದ್ಯಾ? ಖಂಡಿತವಾಗ್ಲಿಲ್ಲ. ಇವತ್ತು 4ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಬೆಳೆದು ಇವತ್ತು 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಭಾರತ ಬೆಳೆದ್ ನಿಂತಿದೆ. ಅದು ಸಾಮಾನ್ಯದ ಮಾತಲ್ಲ. ಯಾಕಂದ್ರೆ ನೀವು MSMEs ತಗೊಳ್ಳಿ, ಯಂಗ್ ಬಿಸ್ನೆಸ್ ಮ್ಯಾನ್ ಗಳನ್ನು ತಗೊಳ್ಳಿ,
1: ಬೆಳೀತಾ
0: ಇದೆ. ಎಸ್, ನಮಗಿಲ್ಲಿ ಡೆಮೋಗ್ರಫಿ ಅನ್ನುವಂತ ಚಾಲೆಂಜ್ ಇದೆ, ಒಂದಷ್ಟು ಇಂಟರ್ನಲ್ ಜಿಯೋಗ್ರಫಿಕಲ್ ಟೆನ್ಷನ್ಸ್ ಇದೆ, ಇಲ್ಲಿ ಒಂದಷ್ಟು ಭಯೋತ್ಪಾದಕ ವಿಚಾರಗಳು ಕೂಡ ನಮ್ಗೆ ಇರ್ತಕ್ಕಂಥದ್ದು, ಅನೇಕ ರೀತಿಯ ಗೊಂದಲಗಳು ಖಂಡಿತವಾಗ್ಲೂ ಇದೆ. ಆದ್ರೆ ಇವೆಲ್ಲವನ್ನ ಮೆಟ್ಟಿ ನಿಂತು ಭಾರತ ಇವತ್ತು 4ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ, ಬಲಾಢ್ಯ ರಾಷ್ಟ್ರವಾಗಿ ಇವತ್ತು ಭಾರತ ಬೆಳೀತಾ ಇದೆ ಅಂತಂದ್ರೆ, ಅದಕ್ಕೆ ಇರ್ತಕ್ಕಂಥ ಒಂದು ಶಕ್ತಿ ಅದಕ್ಕೆ ಕಾರಣ ಅನ್ನುವಂಥ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಖಂಡಿತವಾಗ್ಲೂ ಯಾವುದೇ ದೇಶಕ್ಕಾಗ್ಲಿ ಒಂದು ಇಂಟರ್ನಲ್ ಟೆನ್ಷನ್ಸ್, ಇಂಟರ್ನಲ್ ಚಾಲೆಂಜಸ್ ಇದ್ದೇ ಇರ್ತದೆ. ಆದ್ರೆ ಅದನ್ನ ಮೆಟ್ಟಿ ನಿಂತು ಆ ಮುನ್ನೆಲೆಗೆ ಬರ್ತಕ್ಕಂಥದ್ದೇ ಭಾರತದ ಶಕ್ತಿ. ಮತ್ತೆ ನೀವು ನೋಡಿ, ಇವತ್ತು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ, ಇವತ್ತು ನಮಗೆ ಪಾಪ್ಯುಲೇಷನ್ ಬಹಳ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಅನ್ನುವಂಥದ್ದು ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಅದೇ 140 ಕೋಟಿ ಜನರಿಗೆ ಕೋವಿಡ್ ಟೈಮಲ್ಲಿ 2 ಬಾರಿ ವ್ಯಾಕ್ಸಿನ್ ಕೊಟ್ಟಂತ ದೇಶ ನನ್ನದು.
1: ಅಲ್ಲಿ ತಂತ್ರಜ್ಞಾನ
0: ಇದೆ, ಅದಕ್ಕಿಂತ ಹೆಚ್ಚಾಗಿ ನನ್ನ ದೇಶದಲ್ಲೇ ತಯಾರಾದಂತ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದು ನಮ್ಮ ಮೆಡಿಕಲ್ ಇನೋವೇಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಟರ್.
1: ವಿಶ್ವದಲ್ಲೇ 90 ರಾಷ್ಟ್ರಗಳಿಗಿಂತಲೂ ಹೆಚ್ಚು ದೇಶಗಳಿಗೆ ನಮ್ಮ
0: ವ್ಯಾಕ್ಸಿನ್ ಹೋಗಿದೆ. ಅಂದ್ರೆ ಇಲ್ಲಿನ ಮೆಡಿಕಲ್ ಸೆಕ್ಟರ್, ಇಲ್ಲಿನ ಇನೋವೇಷನ್, ಇಲ್ಲಿನ ಟೆಕ್ನಾಲಜಿಯನ್ನ ಬೇರೆ ದೇಶಗಳು ಕೂಡ ಒಪ್ಕೊಳ್ತಾ ಇದೆ, ಒಪ್ಕೋಬೇಕು ಅನ್ನುವಂಥದ್ದೇ ನರೇಂದ್ರ ಮೋದಿಯವರ ಸಂಕಲ್ಪ ಕೂಡ.
1: ಇಷ್ಟೇ ಅಲ್ಲ, ಮತ್ತೊಂದು, ತಾವು ಕೂಡ ಕೃಷಿ ಪದವೀಧರರಾಗಿರೋದ್ರಿಂದ, ಮತ್ತೊಂದು ಕೃಷಿ ಕ್ಷೇತ್ರದ ಬೆಳವಣಿಗೆ ಭಾರತದಲ್ಲಿ ಎಲ್ಲ ಕಾಲದಲ್ಲೂ ಆಗ್ಲೇಬೇಕಾಗಿದೆ. ಅದರಲ್ಲಿ ವಿಜ್ಞಾನವೂ ಕೂಡ ಕೈ ಜೋಡಿಸ್ತಾ ಇದೆ, ತಂತ್ರಜ್ಞಾನಗಳು ಕೂಡ ಇದೆ. ಏರ್ತಾ ಇರತಕ್ಕಂಥ ಜನಸಂಖ್ಯೆನಲ್ಲಿ 67.5% ಅಥವಾ 68% ಕೃಷಿಯನ್ನೇ ಅವಲಂಬಿತ ಆಗಿರ್ತಕ್ಕಂಥ ಈ ಭಾರತದ ಜನಸಂಖ್ಯೆನಲ್ಲಿ ಎಷ್ಟು ತಂತ್ರಜ್ಞಾನಗಳು ಬಂದರೂ ಕೂಡ ಸಾಕಾಗ್ತಾ ಇಲ್ಲ ಅಂತ ಒಂದು ಕಡೆ. ಇದರಲ್ಲಿ ತಾವು ಹೇಳಿದ್ರಿ, ದ್ರೋಣ್ ಕಾರ್ಯಕ್ರಮಗಳಾಗಿರ್ಬೋದು, ಮಹಿಳೆಯರಿಗೆ ದ್ರೋಣ್ ದೀದಿ ಯೋಜನೆ ಬಂತು, ಈಗ ಮಣ್ಣು ಪರೀಕ್ಷೆ, ಇದು ತಂತ್ರಜ್ಞಾನಗಳು ತ್ವರಿತವಾಗಿ ಅಳವಡಿಸಲಿಕ್ಕೆ ಇನ್ನೂ ಸ್ವಲ್ಪ ಕಷ್ಟದ ಒಂದು ಸಂಕೇತಗಳು ಸಿಗ್ತಾ ಇವೆ. ಇದರಲ್ಲಿ ತಮ್ಮ ಅಭಿಪ್ರಾಯ ಏನಂತ?
0: ಖಂಡಿತವಾಗ್ಲೂ. ಯಾಕಂದ್ರೆ ಒಂದು, ಭಾರತದ ಜನಸಂಖ್ಯೆಯನ್ನು ನೋಡಿದಾಗ ಬಹಳ ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಕ್ಕಂಥವ್ರು, ಆಮೇಲೆ ವಿಶೇಷವಾಗಿ ಎಲ್ಲ ರೈತ ಸಮಾಜದಿಂದ ಬರ್ತಕ್ಕಂಥವ್ರು. ಎಸ್, ಅವರ ನಡುವೆ ಟೆಕ್ನಾಲಜಿ ಮತ್ತೆ ಹೊಸ ಇನೋವೇಷನ್ ಅನ್ನ ತಗೊಂಡು ಹೋಗ್ತಕ್ಕಂಥದ್ದು ಇಟ್ಸ್ ಅ ಚಾಲೆಂಜಿಂಗ್
1: ಚಾಲೆಂಜ್,
0: ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಯಾಕಂದ್ರೆ ನೀವು ನಾನು ಕೂಡ ಒಬ್ಬ ಕೃಷಿ ಪದವೀಧರ, ಬಹಳ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತಂದ್ರೆ, ರೈತರು ಅಷ್ಟು ಸುಲಭವಾಗಿ ಇನ್ನೊಬ್ರು ಹೇಳಿದಂತ ಮಾತನ್ನ ಕೇಳುವಂತ ಪರಿಸ್ಥಿತಿ
1: ಅಳವಡಿಸ್ಕೊಡೋದಿಲ್ಲ,
0: ಇಮಿಡಿಯೇಟ್ ಆಗಿ ಅವ್ರು ಕೇಳೋದು ಇಲ್ಲ. ಯಾಕಂದ್ರೆ ರೈತರಿಗೆ ಅವರು ಕೃಷಿಯನ್ನೇ ನಂಬ್ಕೊಂಡು ಕಸಬನ್ನ ಮಾಡ್ಕೊಂಡ್ ಬಂದಿರತಕ್ಕಂಥ ವ್ಯಕ್ತಿಗಳು ಅಷ್ಟು ಸುಲಭವಾಗಿ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳತಕ್ಕಂಥದ್ದು ಕಷ್ಟ ಆಗ್ತದೆ. ಆದ್ರೆ ಅಳವಡಿಸ್ಕೊಂಡಿಲ್ವಾ? ಖಂಡಿತವಾಗ್ಲೂ ಅಳವಡಿಸ್ಕೊಂಡಿರ್ತಕ್ಕಂಥ ಅನೇಕ ಜನ ರೈತರು ನಮಗೆ ನಮ್ಮ ಕಣ್ಮುಂದೆನೆ ಸಿಗ್ತಾರೆ. ಅನೇಕ ಜನ ಕರ್ನಾಟಕದಲ್ಲಿ ಇದ್ದಾರೆ. ನೀವು ಆನೇಕಲ್ ಭಾಗಕ್ಕೆ ಒಂದ್ಸಲಿ ಹೋದಾಗ ನಾರಾಯಣ ರೆಡ್ಡಿ ಅನ್ನುವಂಥ ಪ್ರಗತಿಪರ ರೈತರು ಎಷ್ಟು ಚೆನ್ನಾಗಿ ಕೃಷಿಯನ್ನು ಮಾಡಿದ್ರು. ಈ ರೀತಿ ಅನೇಕ ಜನ ರೈತರು ನಮಗೆ ಸುಮಾರು ಜನ ಸಿಗ್ತಾರೆ. ಸೊ ಹಾಗಾಗಿ ಎಸ್, ಟೆಕ್ನಾಲಜಿಯನ್ನ ತಗೊಂಡು ಹೋಗ್ತಕ್ಕಂಥದ್ದು ಒಂದು ಚಾಲೆಂಜ್ ಇದ್ದೇ ಇದೆ ಸರ್ಕಾರದ ಅಧಿಕಾರಿಗಳು ಕೂಡ, ಸರ್ಕಾರ ಕೂಡ. ಆದ್ರೆ ಆ ಪ್ರಯತ್ನವನ್ನು ಬಿಟ್ಟಿದ್ದಾರ? ಖಂಡಿತವಾಗ್ಲೂ ಇಲ್ಲ. ಇಡೀ ದೇಶದಾದ್ಯಂತ ನೀವು ಮನ್ ಕಿ ಬಾತ್ ಅಲ್ಲೇ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಸಾವಿರಾರು ಮನ್ ಕಿ ಬಾತ್ಗಳಲ್ಲಿ ಎಷ್ಟೋ ಈ ರೀತಿ ಯುವ ಪ್ರಗತಿಪರ ರೈತರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಹಾಗಾಗಿ ಟೆಕ್ನಾಲಜಿ ಅನ್ನುವಂಥದ್ದು ಬಹಳ ದೊಡ್ಡ ಆ ಜನಗಳ ನಡುವೆ ತಗೊಂಡು ಹೋಗ್ತಕ್ಕಂಥ ಒಂದು ಚಾಲೆಂಜ್ ಇದ್ದೇ ಇದೆ. ಆದ್ರೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ.
1: ಅಂದ್ರೆ ನಾವು ಒಟ್ಟಾರೆ ಈ ಒಂದು ಸಂವಾದದಲ್ಲಿ ಈ NDA ಸರ್ಕಾರದ ಈ 12 ವರ್ಷಗಳ ಸಾಧನೆಯ ಮೈಲುಗಲ್ಲುಗಳು ಅಂತ ನಾವು ಹೇಳೋದಾದ್ರೆ, ಇನ್ನೂ ಸಾಧನೆ ಮಾಡಬೇಕಾಗಿರೋದೇನಿದೆ, ಇವೆಲ್ಲವೂ ಕೂಡ ಸಂಪೂರ್ಣತೆಯನ್ನ ಪಡೆದಿವೆ ಅಂತಕ್ಕಂಥ ಭಾವನೆ ನಿಮ್ಗಿದೆಯಾ?
0: ಖಂಡಿತವಾಗ್ಲೂ. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಒಂದು ಡಿಜಿಟಲ್ ವಿಚಾರದಲ್ಲಿ, ಡಿಜಿಟಲ್ ಇಂಡಿಯಾ ಮಾಡುವ ನಿಟ್ಟಿನಲ್ಲಿ, ಮತ್ತೆ ವಿಜ್ಞಾನ ಕ್ಷೇತ್ರಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಮತ್ತು ಮಹಿಳಾ ಸಬಲೀಕರಣಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ವಿಶೇಷವಾದಂತ ಕೊಡುಗೆ, ಮತ್ತೆ ಬಹಳ ಪ್ರಮುಖವಾಗಿ ಬಡವರು, ನಿರ್ಗತಿಕರು, ಮಧ್ಯಮ ವರ್ಗದವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಮತ್ತು ಯುವಕರಿಗೆ, ಅಷ್ಟೂ ವರ್ಗದವರನ್ನ ಸೇರಿಸಿಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ತಲುಪ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಬಹಳ ದೊಡ್ಡ ಕಲ್ಪನೆ ಏನು ಅಂತಂದ್ರೆ, ಭಾರತ ವಿಕಸಿತ ರಾಷ್ಟ್ರ ಆಗಬೇಕು. ಅದಕ್ಕೆ ಈ ಅಷ್ಟೂ ವರ್ಗದವರು, ಬಡವರು, ರೈತರು, ಕೃಷಿಕರು, ಕಾರ್ಮಿಕರು, ವಿದ್ಯಾರ್ಥಿಗಳು ಎಲ್ಲ ಕೂಡ ಕೈ ಜೋಡಿಸ್ತಾರೆ. ಭಾರತವನ್ನು ವಿಕಸಿತ ರಾಷ್ಟ್ರ ಮಾಡೋದ್ರಲ್ಲಿ ಎಲ್ಲ ಕೂಡ ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅದೇ ನನ್ನ ಆಶಯ.
1: ತುಂಬಾ ಸಂತೋಷ ಉತ್ಕರ್ಷ್ ಅವರೇ, ಈ ಸಮಯ ಮುಗಿತಾ ಬಂತು. ಈ ಒಂದು NDA ಸರ್ಕಾರದ 12 ವರ್ಷದ

0: ಅದನ್ನೇ ಒಂದು ಮೈಲುಗಲ್ಲುಗಳಲ್ಲಿ ಸಂಶೋಧನೆ, ವಿಜ್ಞಾನ, ಇದರ ಒಂದು ಲಾಭಾಂಶಗಳು ಜೊತೆಗೆ ನಾವೀನ್ಯತೆ ಇವುಗಳನ್ನು ತ್ವರಿತಗತಿಯಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಿಸುವಂತೆ ಆಗುವಲ್ಲಿ ಕೈಗೊಂಡಂತಹ ಯೋಜನೆಗಳು, ಕಾರ್ಯಕ್ರಮಗಳು ಸಮಾಜದ ಎಲ್ಲ ವರ್ಗದವರನ್ನ, ಮಹಿಳೆಯರು ತಾವು ಹೇಳಿದ್ರಿ, ಯುವಕರು ಹೇಳಿದ್ರಿ, ರೈತ ಕುಟುಂಬದವರು, ಜನಸಾಮಾನ್ಯರಿಗೂ ಕೂಡ ತಲುಪಿಸುವಂತಹ ಯೋಜನೆ ಸಾಕಷ್ಟು ಮಹತ್ವವನ್ನು ಪಡೆದಿವೆ. ಇನ್ನೂ ವಿಕಸಿತ ಭಾರತಕ್ಕೆ 10 ಹಲವಾರು ಕಾರ್ಯಕ್ರಮಗಳು ಖಂಡಿತ ನಡೆಸಬಹುದು ಅಂತಕ್ಕಂಥದ್ದನ್ನ ತಾವು ಬೆಳಕು ಚೆಲ್ಲಿದ್ರಿ. ಸ್ಟುಡಿಯೋದಲ್ಲಿ ಬಂದು ಇಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೂ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತಾದಂತಹ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಉತ್ಕರ್ಷ್, ಕೆಎಸ್ ಅಂಕಣಕಾರರು. ಸಂವಾದವನ್ನು ನಡೆಸಿಕೊಟ್ಟವರು ಡಾಕ್ಟರ್ ಬಿ ನಾರಾಯಣಸ್ವಾಮಿ, ನಿವೃತ್ತ ಮುಖ್ಯ ವಿಜ್ಞಾನಿ, IIHR ಬೆಂಗಳೂರು. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
2: ಇದು ಆಕಾಶವಾಣಿ ವಿಜಯಪುರ. ಸಮಯ 8:30:41. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಕೆ ಹಾಗೂ ಸುಚಿತ್ರ ಅವರ ಧ್ವನಿಯಲ್ಲಿ ಫೋರ್ಸ್ ಚಿತ್ರದ ಗೀತೆ. ಅದಕ್ಕಿಂತ ಮೊದಲು ಒಂದು ಪ್ರಕಟಣೆ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅಂಕಿತ್ ತಿವಾರಿಯವರ ಧ್ವನಿಯಲ್ಲಿ ಕೇಳಿ ರಾಯ್ ಚಿತ್ರದ ಗೀತೆ.

ಜಯಪುರ. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ ಸರಿಯಾಗಿ 9:00 ಗಂಟೆಗೆ ನ್ಯೂಸ್ @9 ಪ್ರಸಾರವಾಗುವುದು.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ನಾಕೋಡ್ ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾ ದೊಡ್ಡರಂಗೇಗೌಡ ಅವರ ಒಂದು ರಚನೆ, ಕಾವ್ಯ ಕಾವೇರಿ ಹರಿದಿದೆ. ಅಮ್ಮ ನಿನ್ನ ನೆನಪಿನಲ್ಲಿ ಕಾವ್ಯ ಕಾವೇರಿ ಹರಿದಿದೆ.

0: ವಿಶ್ವನಾಥ್ ನಾಕೋಡ್ ಅವರ ಧ್ವನಿಯಲ್ಲಿ ಡಾ ದೊಂಡರಾಗೇಗೌಡ, ಆನಂದಕಂದ, ವೇದವ್ಯಾಸ ಜೋಶಿಯವರ ರಚನೆಗಳನ್ನು ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ

0: ಎಲ್ಲರಿಗೂ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ ಪತ್ರಕರ್ತ ಪ್ರಮೋದ ಮೋಹನ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಇವರ ಕಾವ್ಯನಾಮ ಪದಚಿಹ್ನ. ಪದಚಿಹ್ನ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ನಾನು ಪದಚಿಹ್ನ. ಯುವವಾಣಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಇಡೀ ಆಕಾಶವಾಣಿ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು.
0: ಪದಚಿಹ್ನ ಅವರೇ, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯ ಸೆಳೆತ ಡಿಜಿಟಲ್ ನತ್ತ ಹೆಚ್ಚಾಗಿದೆ, ಆದರೆ ಬರವಣಿಗೆಯತ್ತ ಅವರ ಆಕರ್ಷಣೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಅಂತ ಹೇಳೋರೇ ಹೆಚ್ಚು. ಆದರೆ ನೀವು ಈ ಸಾಲಿನಲ್ಲಿ ಬಹಳ ಅಪರೂಪವಾಗಿ ನಿಲ್ತೀರಾ. ನೀವು ಇಲ್ಲಿಯವರೆಗೂ 8 ಪುಸ್ತಕಗಳನ್ನ ಬರೆದಿದ್ದೀರಾ. ಮೈಸೂರು ಪಾಕ್ ಹುಡುಗ, ನಾವು ಏಕೆ ಬದುಕಬೇಕು, ಮಾಯಾ ನಿಕೇತನ, ನಿಮ್ಮದಿ ನೆಮ್ಮದಿ, ಸ್ವಪ್ನಗಿರಿ ಡೈರೀಸ್, ಅಷ್ಟಾವಕ್ರ, ಮನಸ್ಸು ಜೋಪಾನ, ಜೊತೆಗೆ ಹಿಂದಿ ಕವಿತೆಗಳ ಸಂಕಲನವನ್ನ ಕೂಡ ಹೊರತಂದಿದ್ದೀರಾ, ದಿಲ್ ಕೋ ಕುಚ್ ಕೆಹನಾ ಬಾಕಿ ಹೇ. ನಿಮ್ಗೆ ಇಷ್ಟು ಪುಸ್ತಕಗಳನ್ನ ಬರೆಯೋದಕ್ಕೆ ಇಷ್ಟು ಕಡಿಮೆ ಅವಧಿಯಲ್ಲಿ ಹೇಗ್ ಸಾಧ್ಯ ಆಯ್ತು?
1: ಹೇಗ್ ಸಾಧ್ಯ ಆಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ನಂಗೂ ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ಸ್ಕೂಲು ಅಥವಾ ಕಾಲೇಜು ಸಮಯದಲ್ಲಿ ನನ್ನ ಫ್ರೆಂಡ್ಸ್ ಸುತ್ತಮುತ್ತರೆಲ್ಲ ತುಂಬಾ ಜನ ಓದೋರು, ಆದ್ರೆ ನನಗೆ ಅಂತಹ ಓದು ಅಥವಾ ಬರವಣಿಗೆಯ ದೊಡ್ಡ ಅಭ್ಯಾಸ ಅಂತೇನಿಲ್ಲ. ಆದ್ರೆ ಕೆಲವೊಮ್ಮೆ ಈ ಕೆಲವು ಯಾವುದೋ ಒಂದು ವಿಷಯನ ನಾವು ನೇರವಾಗಿ ಹೇಳಕ್ ಆಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಹೇಗೆ ಹೇಳ್ಬೋದು ಅಂತ ಯೋಚನೆ ಮಾಡಕ್ ಹೋದಾಗ ಓಕೆ, ಒಂದು 4 ಸಾಲಿನ ಕವಿತೆಯಲ್ಲಿ ಹೇಳ್ಬೋದು ಅಂತ ಶುರುವಾಗತ್ತೆ. ಹಾಗೆ ನನಗೆ ಮೊದಲು ತುಂಬಾ ಇಷ್ಟ ಆಗಿದ್ದು ಗುಲ್ಜಾರ್. ಗುಲ್ಜಾರ್ ಕವಿತೆಗಳು ನಾನು ತುಂಬಾ ಚೆನ್ನಾಗಿ ಕೇಳ್ತಿದ್ದೆ, ಓದ್ತಿದ್ದೆ. ಹಂಗ್ ಬರಿಬೇಕಾದ್ರೆ ಬರೆದ್ರೆ ಒಂದು ಗುಲ್ಜಾರ್ ತರದ ಒಂದು 4 ಲೈನ್ ಬರೆಯೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ. ಪಿ ಯು ಸಿ ಅಲ್ಲಿದ್ದಾಗ ಅದು ಶುರುವಾಗಿದ್ದು. ನಾನು ಮೊದಲಿಗೆ ಬರೆಯಕ್ಕೆ ಶುರು ಮಾಡಿದ್ದು ಹಿಂದಿಯಲ್ಲಿ. ಅಲ್ಲಿಂದ ಇಂಜಿನಿಯರಿಂಗ್ ಬರೋಷ್ಟೊತ್ತಿಗೆ ಒಂದು ಓಕೆ, 2 ಪ್ಯಾರಾ 3 ಪ್ಯಾರಾ ಆಗಿ ಒಂದು ಕತೆ ತರ ಬರೆಯೋಣ ಅಂತ ಅನ್ಕೊಂಡು ಶುರು ಮಾಡಿತ್ತು. ಆಮೇಲೆ 2021 ಜೋಗಿ ಸರ್ ಮತ್ತೆ ಕುಂಟಿನಿ ಅವರ ಪರಿಚಯ ಆಯ್ತು. ಹಂಗೆ ಅವರ ಒಂದು ಬಳಗದಲ್ಲಿ ಅವರ ಒಂದು ತಂಡದಲ್ಲಿ ಸೇರಿದಾಗ ಒಂದು ಕಥೆನ ಹೇಗೆ ಬರೀಬೇಕು ಅಥವಾ ಹೇಗೆ ನೋಡ್ಬೇಕು ಅನ್ನೋದನ್ನ ತಿಳಿಸ್ತಾ ಹೋದ್ರು. ಅಲ್ಲಿಂದ ಒಂದ್ ಸ್ವಲ್ಪ ಕಲಿಯಕ್ಕೆ ಶುರು ಮಾಡಿದ್ದು, ಇನ್ನು ಕಲಿತಾ ಇದ್ದೀನಿ. ಹೀಗೆ ಶುರುವಾಗಿದ್ದು ಒಂದು ಪಯಣ.
0: 2021
1: ನನ್ನ ಮೊದಲನೇ ಪುಸ್ತಕ ಪ್ರಕಟ ಆಗಿದ್ದು, ಈಗ 26 9 ಪ್ರಕಟ ಆಗ್ತಾ ಇದೆ, ಇನ್ನೊಂದ್ 2-3 ಈ ವರ್ಷನೇ ಬರೋ ಆಗಿದೆ. ನಾನು ಪುರ್ಸೊತ್ತಿದ್ದಾಗ ಬರಿತೀನಿ ಅಥವಾ ನನಗೇನೋ ಮಾಡಕ್ಕೇನು ಕೆಲಸ ಇಲ್ದದಾಗ ಬರಿತೀನಿ ಅಂತಲ್ಲ, ನಾನು ಬರಿತೀನಿ. ಬರೆಯೋದು ಪಾರ್ಟ್ ಆಫ್ ಬದುಕು, ನಂಗೆ ಎಲ್ಲದು ಬೇಕು ಬದುಕಲ್ಲಿ. ನಂಗೆ ಬರವಣಿಗೆ ಮಾತ್ರ ಬದುಕು ಅಂತ ಹೇಳಲ್ಲ. ನಾನು ಪುರ್ಸೊತ್ತಿದ್ದಾಗ ನನಗೆ ಗಾಡಿ ತಗೊಂಡು ಒಬ್ಬನೇ ತಿರುಗಾಡೋದಕ್ಕೂ ಇಷ್ಟ, ಯಾವ್ದೋ ಒಂದಿಷ್ಟ ಅದ್ಭುತ ದೃಶ್ಯಗಳು ಕಂಡಾಗ ನನಗೆ ಫೋಟೋ ತೆಗೆಯೋದಕ್ಕೂ ಇಷ್ಟ. ಯಾವ್ದಾದ್ರು ಒಬ್ರು ನಾಟಕ ಇದೆ ಮಾಡಕ್ ಬರ್ತೀಯ ಅಂತ ಕೇಳಿದ್ರೆ ಖಂಡಿತ ಖುಷಿಯಿಂದ ಹೋಗ್ತೀನಿ. ಅದು ಎಲ್ಲದೂ ಬೇಕು ನಂಗೆ.
0: ಜೀವನದ ನಾನಾ ಆಯಾಮಗಳನ್ನ ಜೀವನದ ಜೊತೆ ಜೊತೆಯಾಗಿ ಬದುಕ್ತಾ ಹೋಗ್ತಾ ಇದ್ದೀರಾ. ಒಬ್ಬ ಲೇಖಕನಾಗಿ ನಿಮ್ಗನ್ಸೋ ಹಾಗೆ ಓದುಗರು ಕೃತಿಯನ್ನ ಓದುವಾಗ ಏನನ್ನ ಅರಸ್ತಾ ಇರ್ತಾರೆ, ಏನನ್ನ ಹುಡುಕ್ತಾ ಇರ್ತಾರೆ?
1: ಅಂದ್ರೆ ಈಗ ತುಂಬಾ ಜನ ಈ ಡಿಜಿಟಲ್ ಬಂದಿದೆ ಅಥವಾ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲದು ಬೆರಳು ತುದಿಗೆ ಸಿಕ್ಬಿಡುತ್ತೆ. ಸೊ 3 ಇಂತ ಜಾಸ್ತಿ ಇರುವಂತ ರೀಲ್ಸ್ ನೋಡೋದಕ್ಕೂ ತುಂಬಾ ಜನ ಟೈಮ್ ಇಲ್ಲ, ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಅದೆಲ್ಲೋ ಒಂದ್ ಕಡೆ ಪುಸ್ತಕ ಕೈಯಲ್ಲಿ ಹಿಡಿದಾಗ ಒಂದು ಫೀಲ್ ಕೊಡುತ್ತಲ್ಲ, ಅದಕ್ಕೂ ಜನ ಕಾಯ್ತಿರ್ತಾರೆ. ಈಗಲೂ ಆ ಕ್ಷಣ ಸಿಕ್ಕಿದ್ರೆ ತುಂಬಾ ಜನ ಒಳ್ಳೆ ಪುಸ್ತಕ ಸಿಕ್ಕಿದ್ರೆ ತಗೊಂಡು ಓದ್ಬೇಕು ಅನ್ನೋ ಒಂದು ಆಸೆ ಖಂಡಿತ ಇರುತ್ತೆ, ಯಾರಿಗೂ ಇರಲ್ಲ ಅಂತಲ್ಲ. ಆ ಪ್ರಿಂಟ್ ಆಗಿರುವಂತಹ ಒಂದು ಅಕ್ಷರಗಳನ್ನ ನೋಡೋದಕ್ಕಿದೆಯಲ್ಲ, ಅದನ್ನ ಓದ್ಬೇಕಾದ್ರೆ, ಆ ಪುಸ್ತಕ ಓದ್ಬೇಕಾದ್ರೆ ನಮ್ಮಲ್ಲಿ ಒಂದು ಪ್ರಪಂಚ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದು ನಮ್ಮ ಪ್ರಪಂಚ ಮತ್ತೆ ಆ ಪ್ರಪಂಚ ಎರಡೂ ಎಲ್ಲೋ ಒಂದು ಕಡೆ ಸೇರ್ತಾ ಹೋಗುತ್ತೆ. ಜನ ಅದನ್ನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ.
0: ಒಬ್ಬ ಲೇಖಕನೇ ಆ ಒಂದು ಕೃತಿಯ ಮೊದಲ ಓದುಗ, ನಿಮ್ಮ ಕೃತಿಯನ್ನ ನೀವು ಮೊದಲು ಓದಿದಾಗ ನಿಮಗೆ ಮೂಡ್ಬರೋ ಭಾವನೆ ಯಾವುದು?
1: ನಾನು ಒಂದು ಪೂರ್ತಿ ಪುಸ್ತಕ ರೆಡಿ ಆದ್ಮೇಲೆ ಅದನ್ನ ನಾನು ಓದೋದಕ್ಕಿಂತ ಹೆಚ್ಚು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಗಣೇಶ್ ಅಂತ, ಅವನು ಓದ್ತಾನೆ, ಇಲ್ಲದೆ ಹೋದ್ರೆ ನಮ್ಮಅಮ್ಮ ಓದ್ತಾರೆ. ಅವರು ಪ್ರೂಫ್ ರೀಡಿಂಗ್ ಇಂದ ಹಿಡಿದು ಏನಾರು ಸಣ್ಣ ಪುಟ್ಟ ತಪ್ಪುಗಳಿದ್ರು ಹೇಳೋದು ಅವರೇ. ಇನ್ನು ಪ್ರಿಂಟ್ ಆಗಿ ಬಂದ್ಮೇಲೆ ನಮ್ಮಅಪ್ಪ ಓದ್ತಾರೆ, ಅವರು ಪ್ರೂಫ್ ರೀಡಿಂಗ್ ಮತ್ತೆ ಹೊಸದಾಗಿ ಮಾಡ್ತಾರೆ. ಅಮ್ಮ ಅಥವಾ ಗಣೇಶ ನಂಗೇನಾದ್ರು ಹಾ ಇಲ್ಲ ಇದು ಚೆನ್ನಾಗಿದೆ ಅಂತ ಅಂದ್ರು ಅಂದ್ರೆ ನನಗದು ಸಾಕು, ನನಗೆ ಇನ್ನು ಹೆಚ್ಚಿನದ್ದು ಇನ್ನೇನು ಬೇಡ, ಇನ್ನು ಉಳಿದಿದ್ದು ಏನೇ ಬಂದ್ರೆ ಅದು ಬೋನಸ್.
0: ನೀವು ಯಾವ ರೀತಿ ಪ್ರಿಪೇರ್ ಆಗ್ತೀರಾ ಒಂದು ಪುಸ್ತಕವನ್ನ ಬರಿಬೇಕಾದ್ರೆ?
1: ಡಿಪೆಂಡ್ಸ್ ನಾನು ಏನ್ ಬರೀತಾ ಇದ್ದೀನಿ ಅನ್ನೋದ್ರ ಮೇಲೆ. ಈಗ ಕೆಲವೊಮ್ಮೆ ಮೋಟಿವೇಶನಲ್ ಪುಸ್ತಕ ಬರಿಬೇಕು ಅಂತಂದಾಗ ನಂಗೆ ತುಂಬಾ ರೆಫರೆನ್ಸ್ಗಳು ಬೇಕಾಗತ್ತೆ. ಮಹಾಭಾರತದಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅನ್ನೋದ್ರಿಂದ ಹಿಡಿದು ಈಗಿನ ಕಾಲದ ಹೊಸ ಮೋಟಿವೇಶನಲ್ ಸ್ಪೀಕ್

0: ಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದ್ರವರೆಗೂ ನಂಗೆ ಯಾವ್ದೇ ರೆಫರೆನ್ಸ್ ಸಿಕ್ಕಿದ್ರು ನಂಗದು ಬೋನಸ್. ಹಿಂಗೆ ಬೇರೆ ಬೇರೆ ರೆಫರೆನ್ಸ್ಗಳು ಏನಿರುತ್ತೋ ಅದು ಇಟ್ಕೊಂಡಿರ್ತೀನಿ. ಅದನ್ನು ಹೊರತಾಗಿಯೂ ಬರಿಬೇಕಾದ್ರೆ ನಾನು ಮತ್ತೆ ಲ್ಯಾಪ್ಟಾಪ್ ಎರಡೇ ಇರುವಂತದ್ದು. ಅದು ಹೆಂಗಾಗುತ್ತೋ ಹಂಗೆ.
1: ನೀವೇ ಬರೆದಿರುವಂತಹ ಕವಿತೆಗಳ ಒಂದಷ್ಟು ಸಾಲುಗಳನ್ನ ನಮಗೆ ಹೇಳ್ಬೋದಾ?
0: ಇತ್ತೀಚೆಗೆ ಬರೆದಿರೋ ಕವಿತೆ: ನಿನ್ನ ಪ್ರಪಂಚ ಬೇರೆ, ನನ್ನ ಅಸ್ತಿತ್ವ ಬೇರೆ. ನಿನಗೆ ಬಿಡುವುದು ಕಷ್ಟವಿರಬಹುದು, ನನಗೆ ಗೊತ್ತಿಲ್ಲ ಹೊಸದಾಗಿ ಕಟ್ಟುವುದು. ಆದರೆ ಒಪ್ಪಿದರೆ ನೀನು ಇಬ್ಬರು ಹೊಸ ಕಾಲದಲ್ಲಿ ಬದುಕಬಹುದು. ನಿನ್ನ ಕಥೆಯೇ ಬೇರೆ, ನಾ ಬರೆದ ಕವಿತೆ ಬೇರೆ. ನಿನ್ನ ಕಥೆಯಲ್ಲಿ ನಾನಿಲ್ಲ, ನನ್ನ ಕವಿತೆಗೆ ನೀ ಗೊತ್ತೇ ಇಲ್ಲ. ಆದರೆ ಒಪ್ಪಿದರೆ ನೀನು ಇಬ್ಬರು ಕಾದಂಬರಿಯ ಬರೆಯಬಹುದು. ನೀ ಸಾಗುವ ದಾರಿ ಬೇರೆ, ನಾನಿರುವ ವಿಳಾಸ ಬೇರೆ. ನಿನ್ನ ದಾರಿಗೆ ವಿಳಾಸವಿಲ್ಲ, ನನ್ನ ವಿಳಾಸಕ್ಕೆ ದಾರಿ ಗೊತ್ತಿಲ್ಲ. ಆದರೆ ಒಪ್ಪಿದರೆ ನೀನು ಇಬ್ಬರು ಸೇರಿ ಹೊಸ ದಾರಿಯಲ್ಲಿ ಹೊಸ ವಿಳಾಸ ಬರೆಯಬಹುದು.
1: ತುಂಬಾ ಚಂದದ ಸಾಲುಗಳು. ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಬರೀತೀರಾ, ಅದೇ ರೀತಿಯಲ್ಲಿ ಹಿಂದಿಯಲ್ಲಿ ಕೂಡ ಕವಿತೆಯನ್ನ ಬರೀತೀರಾ ನೀವು ಅಂತ ಕೇಳಲ್ಪಟ್ಟಿದ್ವಿ. ಹಿಂದಿಯಲ್ಲಿರೋ ಸಾಲುಗಳನ್ನ ಹೇಳ್ಬೋದಾ?
0: ಹಾ, ಮೈ ಲಿಖನಾ ಸಕಾ ತುಮ್ ಪಡನಾ ಸಕೆ, ಮೇರೆ ಹಾಥ್ ಮೇ ತೆರೆ ನಾಮ್ ಕಿ ಲಕೀರ್, ತೆರೆ ದಿಲ್ ಮೇ ಮೇರಾ ತಸ್ವೀರ್, ಚಾಹೆ ಏಕ ದಿನ ಯಾ ಚಾಹೆ ಏಕ ಪಲ್, ಜಹಾ ತುಮ್ ಔರ್ ಮೇ ಏಕ ಹೋ, ಐಸಾ ಕೋಯಿ ತಕದೀರ್ ಮೈ ಲಿಖನಾ ಸಕಾ. ತೆರೆ ಗಲಿ ಕೋ ಢೂಂಡತೆ ಅಂಜಾನ್ ರಾಹ ಪರ್, ಹಾಥ್ ಮೇ ವೋ ಖತ್ ಪಕಡ್ಕರ್, ಜಿಸ್ ಮೇ ಲಿಖಿ ತಿ ಕಹಾನಿ ಅಪ್ನಿ, ಅನ್ ಕಹಿ ಬಾತೆ ದಿಲ್ ಕಿ, ಜೋ ಭೀಗ ಗಯಾ ತಾ ಬಾರಿಶ್ ಮೇ, ಉನ್ ಶಬ್ದೋಂ ಕೋ ಟುಕಡೋಂ ಕೋ ತುಮ್ ಪಡ ನಾ ಸಕೆ. ಮುಜೆ ಫಿರ್ ಲಿಖನೆ ಕಿ ಆಸ್ ತಿ, ಪರ್ ಶಬ್ದ ಟೂಟ ಗಯೆ, ಚಾಹ ಕರ್ ಭಿ ತುಮ್ ಪಡ ನಾ ಸಕೆ, ಸಾರೆ ಜಜ್ಬಾತ್ ರೂಟ ಗಯೆ, ನಾ ಕಿಸ್ಮತ್ ಸಾಥ ತಿ ನಾ ಹಮ್ ಸಾಥ್ ರಹೇ, ಹಮಾರಿ ವೋ ಕಹಾನಿ ಬನ್ ಗಯೆ, ಜಿಸೆ ಮೇ ಲಿಖ ನಾ ಸಕಾ ತುಮ್ ಪಡ ನಾ ಸಕೆ. ಇದು ಒಂದು ಅಪೂರ್ಣ ಪ್ರೇಮ ಕವಿತೆ ತರ. ಅಂದ್ರೆ ನಾನು ಬರೆಯೋಕೆ ಸಾಧ್ಯ ಆಗ್ಲಿಲ್ಲ, ನಿನಗೆ ಓದೋಕೆ ಸಾಧ್ಯ ಆಗ್ಲಿಲ್ಲ ಅಂತ. ನನ್ನ ಕೈಯಲ್ಲಿ ನಿನ್ನ ಹೆಸರು, ನನ್ನ ಹೃದಯದಲ್ಲಿ ನಿನ್ನ ಫೋಟೋ, ಯಾವ್ದಾದ್ರು ಒಂದು ಕ್ಷಣ ನಾವಿಬ್ರು ಒಂದೇ ಆಗಿರುವಂಥದ್ದು, ಆ ಥರದ್ದೊಂದು ವಿಧಿನ ನಾನು ಬರೆಯೋಕ್ಕಾಗಲಿಲ್ಲ. ನೀನಿರೋ ಜಾಗಕ್ಕೆ ನಾನು ಕಳಿಸಿರುವಂಥ ಒಂದು ಪತ್ರ, ಅದರಲ್ಲಿರುವಂಥ ಮುರಿದೋಗಿರೋ ಶಬ್ದಗಳು, ಅದನ್ನು ನೀನು ಯಾವಾಗಲೂ ಓದೋಕ್ಕೆ ಆಗಲಿಲ್ಲ. ನನಗೆ ಮತ್ತೊಮ್ಮೆ ಬರೆಯೋ ಆಸೆ ಇತ್ತು, ನಿನಗೆ ಮತ್ತೊಮ್ಮೆ ಓದಿಸೋ ಆಸೆ ಇತ್ತು, ಆದರೆ ಬರೆಯೋದಕ್ಕೆ ನನ್ನ ಹತ್ರ ಶಕ್ತಿ ಇರಲಿಲ್ಲ, ಶಬ್ದಗಳು ಜೀವಂತವಾಗಿರಲಿಲ್ಲ. ನಮ್ಮಿಬ್ಬರ ಕಥೆ ಎಷ್ಟು ಅಪೂರ್ಣವಾಗಿತ್ತು ಅಂತಂದರೆ ನಾನು ಬರೆಯೋಕ್ಕಾಗಲಿಲ್ಲ, ನೀನು ಓದೋಕ್ಕಾಗಲಿಲ್ಲ.
1: ಹಿಂದಿಯಲ್ಲಿ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಕೂಡ ನೀವು ಸಾಹಿತ್ಯ ರಚನೆಯನ್ನ ಮಾಡ್ತಿದ್ದೀರಾ, ಏನಾದರೂ ಕಷ್ಟ ಅನ್ಸುತ್ತಾ ಅಥವಾ ಏನಾದರೂ ವ್ಯತ್ಯಾಸ ಅನ್ಸುತ್ತಾ?
0: ವ್ಯತ್ಯಾಸ ಭಾಷೆಯಷ್ಟೇ ವ್ಯತ್ಯಾಸ ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ನಂಗೆ ಕಾಣಲ್ಲ. ನಾನು ಮೊದಲು ಬರೆಯಕ್ಕೆ ಶುರು ಮಾಡಿದ್ದು ಹಿಂದಿಯಲ್ಲಿ ಆಗಿದ್ದರಿಂದ ನನಗೆ ಹಿಂದಿನೂ ಸುಲಭನೇ, ಖುಷಿನೇ. ಕನ್ನಡದಲ್ಲಿ, ಕನ್ನಡ ನನ್ನ ಭಾಷೆ ಆಗಿದ್ದಕ್ಕೆ ಅದರ ಮೇಲೆ ಒಲವು ಕೂಡ ಜಾಸ್ತಿ ಇದೆ, ಹಂಗಾಗಿ ಅದರಲ್ಲಿ ಬರಿಬೇಕಾದ್ರೆ ನಂಗೆ ತುಂಬಾ ಮಜಾ ಬರುವಂತದ್ದು.
1: ಇದೆಲ್ಲದರ ಜೊತೆ ನೀವು ಒಬ್ಬ ನಟ ಕೂಡ,
0: ಹಾ,
1: ಹೇಗೆ ಶುರುವಾಯಿತು ನಟನೆಯ ಜರ್ನಿ?
0: ಚಿಕ್ಕ ವಯಸ್ಸಿಂದನೂ ನಾಟಕ ಮಾಡಿ ತುಂಬಾ ಇಷ್ಟ, ಪೌರಾಣಿಕ ನಾಟಕಗಳಿಂದನೇ ಶುರುವಾಗಿರುವಂತದ್ದು. ಸುಧನ್ವಾರ್ಜುನ ಇರ್ಬೋದು, ಆಮೇಲೆ ನಾವಪ್ಪ ತಾಳಮದ್ಲೆ ಅರ್ಥಧಾರಿಗಳು, ಹಾಗಾಗಿ ಯಕ್ಷಗಾನನೂ ಒಂದು ಸ್ವಲ್ಪ ಹೆಚ್ಚು ಇಷ್ಟ ನಮಗೆ. ಅದ್ರ ಜೊತೆಗೆ ಆಮೇಲೆ ಕಾಲೇಜಿಗೆ ಬಂದ ತಕ್ಷಣ ಮತ್ತೆ ನಮ್ದೊಂದು ನಾಟಕದ ಟೀಮಲ್ಲಿ ನಾವೆಲ್ಲ ನಾಟಕ ಮಾಡ್ತಾ ಇದ್ವಿ. ಅದಾದ್ಮೇಲೆ ಇನ್ನೊಂದು ಕಾಲೇಜ್ ಎಲ್ಲ ಮುಗಿದ ಮೇಲೆ ಕೆಲಸ ಮಾಡಬೇಕಾದ್ರೆ ಇನ್ನೊಂದು ನಾಟಕದ ತಂಡದ ಜೊತೆ ಒಂದು ಸ್ವಲ್ಪ ಸಮಯ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಹಂಗೆ ಒಲವು ನಾಟಕದ ಬಗ್ಗೆ, ಅದು ವೇದಿಕೆ ಮೇಲೆ ಹೋದಾಗ ಅದೊಂಥರ ಖುಷಿ, ನಾನು ನಾನಾಗಿರಲ್ಲ ಬೇರೆ ಏನೋ ಆಗಿರ್ತೀವಲ್ಲ, ಆ ಖುಷಿ ಹೆಚ್ಚು ಇಷ್ಟಪಡ್ತೀನಿ ನಾನು.
1: ಬಹುಶಃ ನಿಮ್ಗೆ ಇದೇ ಕಾರಣಕ್ಕೆ ಸಾಹಿತ್ಯನೂ ಜಾಸ್ತಿ ಇಷ್ಟ ಅಂತ ಅನ್ಸುತ್ತೆ, ಯಾಕಂದ್ರೆ ಒಂದು ಕಥೆಯನ್ನು ಬರೆಯುವಾಗ್ಲೂ ಕಾದಂಬರಿ ಬರೆಯುವಾಗ್ಲೂ ನಾವು ನಾವಾಗಿರಲ್ಲ.
0: ಹೌದು.
1: ಇದೆಲ್ಲದರ ಜೊತೆ ನೀವು ಒಬ್ಬ ಫೋಟೋಗ್ರಾಫರ್, ಟ್ರಾವೆಲರ್, ಸ್ವಯಂ ಸೇವಕರಾಗಿ ಸಾಕಷ್ಟು ಸಮಾಜ ಸೇವಾ ಸಂಸ್ಥೆಗಳ ಜೊತೆಯಾಗಿ ಕೆಲಸ ಮಾಡ್ತಿರ್ತೀರ. ಬದುಕಿನ ನಾನಾ ಆಯಾಮಗಳಲ್ಲಿ ಈ ರೀತಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
0: ಸ್ವಯಂ ಸೇವಕ ಕಾರ್ಯಗಳು ಅಂತಂದಾಗ ನಂಗದೊಂದು ಸಣ್ಣ ಜವಾಬ್ದಾರಿ, ನಮ್ದು ಇನ್ನೊಂದು ದೃಷ್ಟಿಕೋನದಲ್ಲಿ ಇನ್ನೊಂದು ಆಯಾಮದಲ್ಲಿ ಒಂದು ವಿಷಯನ ನೋಡಬಹುದು, ನೋಡೋದಕ್ಕೆ ಅವಕಾಶ ಇರುವಂಥದ್ದು. ಟ್ರಾವೆಲ್ ಅಂತ ಬಂದಾಗಲೂ ಹಾಗೆ ಆಗೋದು, ನಾವು ಇನ್ನೆಲ್ಲೋ ಹೋದಾಗ ಅಲ್ಲಿಯ ಒಂದು ಕಥೆ, ಅಲ್ಲಿಯ ಒಂದು ವಿಶೇಷತೆ, ಇವೆಲ್ಲ ನಮಗೆ ಹೆಚ್ಚು ಮನಸ್ಸಿಗೆ ಹತ್ತಿರ ಆಗುವಂಥದ್ದು. ಅದು ನನ್ನ ಪ್ರಕಾರ ಅವೆಲ್ಲವೂ ಮನುಷ್ಯನನ್ನು ಇನ್ನೊಂದು ಸ್ವಲ್ಪ ಹಂಬಲ್ ಮಾಡುತ್ತೆ. ಯಾವುದನ್ನು ಇದು ನನ್ನ ಕೆಲಸ, ಇದು ಇದಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋ ಭಾವನೆಯಲ್ಲಿ ನಾನು ಮಾಡಲ್ಲ, ನನಗವೆಲ್ಲ ನನಗೆ ಖುಷಿ ಕೊಡುತ್ತೆ, ಹಾಗಾಗಿ ಮಾಡೋದು.
1: ಖುಷಿಯನ್ನ ಅರಸ್ತಾ ಖುಷಿಗೋಸ್ಕರನೇ ಖುಷಿಯಾಗಿ ಬದುಕ್ತಾ ಇದ್ದೀರಾ. ಪದಚಿನ್ಹ ಅವರೇ, ಯುವವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮಗೆ ನಮ್ಮ ಆಕಾಶವಾಣಿ ಬೆಂಗಳೂರು ಕಡೆಯಿಂದ ಪ್ರೀತಿಯ ಧನ್ಯವಾದ.
0: ಧನ್ಯವಾದಗಳು.
1: ಕೇಳುಗ್ರೆ, ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮವನ್ನ ಇದೀಗ ಮುಂದುವರಿಸ್ತಾ ಇದ್ದೀವಿ ಜನಪದ ಗೀತೆಗಳ ಜೊತೆಯಾಗಿ. ಜನಪದ ಗೀತೆಗಳನ್ನ ಪ್ರಸ್ತುತಪಡಿಸೋದಕ್ಕೆ ಉತ್ಸಾಹಿ ಯುವಕರ ತಂಡವೊಂದು ನಮ್ಮ ಜೊತೆಯಾಗಿದೆ. ನಮಸ್ಕಾರ.
2: ನಮಸ್ತೆ. ನನ್ನ ಹೆಸರು ಮಿಲಿಂದ ಅಂತ, ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಸಿ ಇನ್ ಅಪ್ಲೈಡ್ ಜಿಯಾಲಜಿ ಓದ್ತಾ ಇದ್ದೀನಿ.
3: ನನ್ನ ಹೆಸರು ಪ್ರವೇಕ್ ಎಸ್ ಆಚಾರ್ ಅಂತ, ನಾನು

0: ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ.
1: ನನ್ನ ಹೆಸರು ವೀಣಾ, ನಾನು ಓದಿದ್ದು ಬಿಕಾಂ, ಸದ್ಯಕ್ಕೆ ನಾನೀಗ ದೊಡ್ಡಬಳ್ಳಾಪುರದಲ್ಲಿ ವಾಸವಾಗಿದ್ದೇನೆ.
2: ನನ್ನ ಹೆಸರು ಗಿರೀಶ್ ಅಂತ, ನಾನು ಶೇಷಾದ್ರಿಪುರಂ ಕಾಲೇಜ್ನಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದೀನಿ.
3: ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೀಗ ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳ ಗಾಯನ ಆರಂಭವಾಗ್ತಿದೆ.
0: ಮೊದಲಿನ ಗೀತೆ ಮಂಟೇಸ್ವಾಮಿ ಅವರ ಕುರಿತಕ್ಕಂತಹ ಒಂದು ಜನಪದ ಗೀತೆ.
4: ಗಜಮುಖನೇ ಗರ್ಭ

ಮುಂದಿನ ಹಾಡು ಸೋಮಚೋಮನ ಕುಣಿತದ ಸಂದರ್ಭದಲ್ಲಿ ಆ ಸೋಮನ ಕುಣಿತದ ಗೊಂಬೆಯನ್ನು ಕೆಳಗಿಳಿಸಿದಾಗ ವಿಶ್ರಾಮದ ಸಮಯದಲ್ಲಿ ಹಾಡುವಂತಹ ಹಾಡು, ವಿಭಿನ್ನವಾದಂತಹ ಹಾಡು, ತಾಲಿಲ್ಲ ಇಲ್ಲಿಲ್ಲ ಇಲ್ಲೋ ಅಂತ.

0: ಮುಂದಿನ ಗೀತೆ ದರಕೆ ದೊಡ್ಡವರ ಮೇಲಿರುವಂತ ತಿಂಗಳು ಮುಳುಗಿದವು.
1: ಈ ಎಡ್ಗಾಡೆ ಕಂಡಾಯಾ

0: ಜಾನಪದ ಗೀತೆಗಳ ಸೊಗಡನ್ನ ಉಣಬಡಿಸಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ ಪತ್ರಕರ್ತ ಪದಚಿನ್ಹ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ನಂತರ ಪ್ರಸ್ತುತಪಡಿಸಲಾದ ಜನಪದ ಗೀತೆಗಳ ಗಾಯನದಲ್ಲಿ ಭಾಗವಹಿಸಿದವರು ಮಿಲಿಂದ ಎಸ್ ಮ್ಯಾಗೇರಿ, ಗಿರೀಶ್ ವಿ, ವೀಣಾ, ಪ್ರವೇಕಾ ಎಸ್ ಆಚಾರ್. ಕಾರ್ಯಕ್ರಮದ ನಿರೂಪಣೆ ಮಮತಾ, ಸಂಕಲನ ಮುಖೇಶ್, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಹೆಂಡ, ತಂಬಾಕು ಹಾಗೂ ಅಮಲು ಪದಾರ್ಥಗಳ ದಾಸರಾಗುವುದು ಸುಲಭ, ಆದರೆ ಅಂಟಿಸಿಕೊಂಡ ವ್ಯಸನಗಳಿಂದ ಹೊರಬರುವುದು ಕಠಿಣ. ವ್ಯಸನಗಳತ್ತ ಆಕರ್ಷಿತರಾಗುವವರ ಮನಸ್ಸನ್ನು ಸಂಗೀತ, ಸಾಹಿತ್ಯ, ಕ್ರೀಡೆ, ಯೋಗ ಮತ್ತು ಲಲಿತ ಕಲೆಗಳತ್ತ ಸೆಳೆಯಲು ಯತ್ನಿಸಿರಿ. ವ್ಯಸನಮುಕ್ತವಾದ, ಆರೋಗ್ಯಪೂರ್ಣ ಹಾಗೂ ಸದೃಢ ಸಮಾಜ ನಿರ್ಮಾಣ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ.
2: ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಬೆಂಗಳೂರು, ಸಮಯ 11:10. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳುಗರೆ ಗಮನಿಸಿ.
1: ಕರ್ನಾಟಕ ಮೇ ವರಿಷ್ಠ ಕಾಂಗ್ರೆಸ್ ನೇತಾ ಡಿಕೆ ಶಿವಕುಮಾರ್ ಕೋ ಕಾಂಗ್ರೆಸ್ ವಿಧಾಯಕ ದಲ್ ಕಾ ನೇತಾ ಚುನಾ ಗಯಾ ಹೈ. ವಿಧಾಯಕ ದಲ್ ಕಿ ಬೈಠಕ್ ಮೇ ಪಾರ್ಟಿ ವಿಧಾಯಕೋ ನೇ ಉನ್ಹೇ ಸರ್ವಸಮ್ಮತಿ ಸೇ ನೇತಾ ಚುನಾ. ಇಸ್ ಸಂಬಂಧ ಮೇ ವಿಧಾಯಕೋ ನೇ ಸಿದ್ದರಮಯ್ಯಾ ಔರ್ ಡಾಕ್ಟರ್ ಜಿ ಪರಮೇಶ್ವರ್ ದ್ವಾರಾ ಪ್ರಸ್ತುತ ಪ್ರಸ್ತಾವ ಪಾರಿತ ಕಿಯಾ. ಡಿಕೆ ಶಿವಕುಮಾರ್ ಬುಧವಾರ ಕೋ ಮುಖ್ಯಮಂತ್ರಿ ಪದ ಕಿ ಶಪಥ ಲೇಂಗೇ. कृषि मंत्री शिवराज सिंह चौहान ने कहा है कि खेत बचाओ अभियान में खेतों, किसानों और गांवों को जोड़ते हुए